0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. 107.8 FM. ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕಲ್ಪನೆ ಮಾಡ್ಕೊಳ್ಳಿ, ಪ್ರವಾಸಕ್ಕೆ ಹೋಗ್ತಾ ಇರ್ತೀರಿ, ನೀವೊಬ್ಬರೇ ಕಾರಲ್ಲಿ ಹೋಗ್ತಾ ಇದ್ರೆ ಪ್ರವಾಸ ಹೆದರಿಕೆ ಬರುತ್ತೆ. ನೀವು ಹಿಮ ಬಿದ್ದಿದೆ, ಜಾರತದ ರೋಡ್ ಒಂದು ಆಗಿದೆ ಬರುತ್ತದೆ, ಆದ್ರೆ ನಿಮ್ ಜೊತೆಗೊಂದು 50 ಜನ ಬಸ್ ಅಲ್ಲಿದ್ರೆ ಒಬ್ಬರಿಗೊಬ್ರು ಧೈರ್ಯ ಕೊಡಿ, ಏನಾಗಲಿರ್ರಿ, ಹೋಸ್ಟೆಲ್ ಬಂದಿದ್ದು ಏನೂ ಆಗಿಲ್ಲ, ಹೆಂಗೆ ಇತ್ತು ಅಂತ ಯಾರು ಹೇಳ್ತಾರೋ, ಧೈರ್ಯ ಬರ್ತದೆ. ಅದಕ್ಕೆ ಬುದ್ಧ ಮನುಷ್ಯನನ್ನ ಅಜ್ಞಾನ, ಆಸೆಗಳು, ಭ್ರಮೆ, ದುಃಖ ಇವುಗಳೇ ಪಕ್ಕಾಗೋರನ್ನು ಕಂಡಿದ್ದರಿಂದ ಅವನು ಮನುಷ್ಯನ ಒಬ್ಬ ಪರಿಮಿತ ವ್ಯಕ್ತಿ ಅಂತ ಗಮನಿಸಿದ. ವ್ಯಕ್ತಿಗಿರುವಂತಹ ನೋವು ಅವನು ತಟ್ಟಿತು, ಅವ್ರ ದುಃಖಕ್ಕೆ ಏನಾದರೂ ಹುಡುಕಬೇಕಲ್ಲ ಅಂತ ಹೋದ. ಅವನವರ ಸಮಗ್ರದಲ್ಲಿ ಒಬ್ಬರು ಅಂತ ಗಮನಿಸಿದ್ರೆ ಏನಾಗ್ತಿರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯ ಒಬ್ಬ

ಮನಸ್ಸು ಹೋಗ್ಬೇಕು ನಮ್ದು. ಇದು ದಾಟಿದ್ದೊಂದು ಇದೆ ಅಂತ ಕಳ್ಕೊಳ್ಳುವಂಥ ಮನಸ್ಸು ಭಾರತೀಯ ಮನಸ್ಸು. ಅದನ್ನು ಮಾಡಲಿಲ್ಲ. ಯಾಕಂಗಾಯಿತು ಅಂತ ಒಬ್ಬ ಬರೀತಾರೆ. 29 ವರ್ಷ ಸಂತೋಷದಲ್ಲಿದ್ದನಲ್ಲ ಬುದ್ಧ, ತುಂಬ ಸಂತೋಷದಲ್ಲಿದ್ದ. ದುಃಖ ನೋಡೋ ಅವಕಾಶ ಇರಲಿಲ್ಲ ಅವನಿಗೆ. ಯಾವತ್ತೂ ಒಮ್ಮೆ ದುಃಖ ನೋಡಿದಾಗ ಶಾಕ್ ಆಗಿಬಿಡ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ಏನೋ ಒಂದು ವಸ್ತು ನಿಮಗೆ ಎಂದೂ ಕಾಣಲಾರದ ವಸ್ತು ಕಣ್ಣಿಗೆ ಬಂದರೆ ಬೇರೆಗಾಗ್ಬಿಡಲ್ವ? ಆದರೆ ಅಲ್ಲೇ ಇದ್ದ ಜನಕ್ಕೆ ಅದು ಬೇರೆಗೆ ಅಲ್ಲೇ ಅಲ್ಲ, ಅದು ದಿನ ನೋಡ್ತಾರೆ ಅವರು.

0: रेडियो सारंग 107.8 FM।
1: ನಾನು ಒಂದ್ಸಲ ವಾರಣಾಸಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ. ಸಾಕಷ್ಟು ಜನ ಪರದೇಶಿಯರೆಲ್ಲ ಇದ್ರು ಅದರೊಳಗೆ, ಏರ್ಕ್ರಾಫ್ಟ್ ಒಳಗೆ, ಏರ್ ಇಂಡಿಯಾ. ಸಾಕಷ್ಟು ಜನ ಫ್ರೀ ಪ್ಯಾಸೆಂಜರ್ಸು ಇರ್ತಿದ್ರು ಅದರೊಳಗೆ ಅನಿಸುತ್ತೆ. ಪ್ಲೇನಲ್ಲಿ ಜಪಾನಿ ಇಷ್ಟು ಜನ ಕೂತಿದ್ದಾರೆ, ಫ್ರೀ ಪ್ಯಾಸೆಂಜರ್ ಯಾರು ಅಂತ ಹೇಳ್ತೀನಿ ಆಮೇಲೆ. ಆ ಹುಡುಗಿ ಕೂತಿದ್ಲಲ್ಲಿ 9-10 ವರ್ಷ ಹುಡುಗಿ, ಓ ಅಂತ ಕಿರ್ಚ್ಕೊಂಡ್ಬಿಟ್ಲು. ಎಲ್ಲರೂ ಗಾಬರಿ, ಏನ ವಾಟ್ ಹ್ಯಾಪನ್ಡ್, ಹ್ಯಾಪನ್ಡ್, ಓ ದೇರ್ ಇಸ್ ಅ ಮಾಸ್ಕಿಟೋ, ದೇರ್ ಇಸ್ ಅ ಮಾಸ್ಕಿಟೋ ಅಂತಾಳೆ. ನಮಗೂ ಚಿತ್ರ, ಅಯ್ಯ ಮಾಸ್ಕಿಟೋ ಅಂತ ಹಾಡ್ತಾಳಕ್ಕೆ. ನಮ್ಮ ಹುಡುಗರು ಕೇಳಿ ನೋಡಿ, ಪಟ್ ಅಂತ ಹೊಡಿತಾರೆ, ಹಿಂಗೆ ಕೈ ಕೈ ಹೊಡಿತಾರೆ. ಅದನ್ನು ಅವ್ರು ಹೆದರೋದಲ್ಲ, ಮಾಸ್ಕಿಟೋ ಹೆದರು ಓಡೋಬೇಕು ಇವರಿಗೆ. ಹುಡ್ಕಾಡ್ ಹುಡ್ಕಾಡ್ ಬೇಟೆ ಆಡ್ತಾರೆ ನಮ್ಮವ್ರು ಇಲ್ವಾ. ಆ ಹುಡುಗಿಗೆ ಯಾಕೆ ಶಾಕ್ ಆಯ್ತು ನೋಡಿಲ್ಲ ಆಕೆ ಅಂಥದ್ದು ಗೊತ್ತಾಯ್ತಲ್ಲ. ಆಕೆ ಹಿಂಗೆ ವಿಮಾನದಲ್ಲೂ ಸೊಳ್ಳೆ ಓಡಾಡ್ತದೆ ಅಂದ್ರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಸ್ಟರ್ಲೈಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದವರು. ಹಂಗಿದ್ದರಿಂದ ಮಾಸ್ಕಿಟೋ ಶಾಕ್ ಆಯ್ತಕ್ಕೆಗೆ, ನಮ್ಮಲ್ಲಿ ಇದ್ರೆ ಶಾಕ್ ಆಗ್ತಿರ್ಲಿಲ್ಲ. ಬುದ್ಧನಿಗಾದದ್ದು ಅದು, ಆ ದುಃಖ ವಯಸ್ಸಾದದ್ದು. ಅವ್ನು ನೋಡ್ದ, ಅವನ ಜೊತೆಗಿದ್ದಂಥ ಮನುಷ್ಯ ಇದ್ದ, ಮುಂದೆ ಬರ್ತದೆ ಚಂದಕ ಅಂತ ರಥ ಸಾರಥಿ ಅವನು. ಅವನ ಮನೆಗೆ ಹೋದ, ಅವರ ಅಪ್ಪ ಭದ್ರ, ಆರೋಗ್ಯ ಇಲ್ಲ, 10-6 ವರ್ಷದಿಂದ ಹಾಸಿಗೆ ಮೇಲೆ ನೋಡ್ಕೊಂಡ್ಬಿಟ್ಟಿದ್ದಾನೆ, ಹಿಂಗಾಕಾಗಿದ್ದ ನಿಮ್ಮಪ್ಪ ಅಂತ ಕೇಳ್ದ. ವಯಸ್ಸಾದ್ಮೇಲೆ ಹಿಂಗೆ ಆಗೋದಪ್ಪ ಅಂದ. ವಯಸ್ಸು ನಮ್ಮಪ್ಪಗಾಗಿಲ್ಲಲ್ಲ, ಮತ್ತೆ ನಮ್ಮಪ್ಪ ಚೆನ್ನಾಗಿದ್ದಾನೆ, ನಿಮ್ಮಪ್ಪ ಸಣ್ಣವನಪ್ಪ ಇನ್ನ, ಅವನಿಗೂ ವಯಸ್ಸಲ್ಲಿ ಹಿಂಗೆ ಆಗ್ತ, ನಮ್ಮಪ್ಪನ ಹಿಂಗೆ ಆಗ್ತಾನ, ಅವನೇ ನೀನು ಹಂಗೆ ಆಗ್ತೀಯಾ ಅಂದವನು. ಇವನಿಗೆ ಹೆಜೆ ಹೊಡೆದೋಯ್ತು, ವಯಸ್ಸಾದವನು ಕಂಡೇ ಇಲ್ಲ. ಅವನು ಶುದ್ಧೋದನ ಹೆಂಗೆ ಚಂದ ವ್ಯವಸ್ಥೆ ಮಾಡಿಟ್ಟಿದ್ದ ಅಂದರೆ, ವಯಸ್ಸಾದವರು ರೋಗಿಷ್ಟು ಅವ್ರು ಕಣ್ಣಿಗೆ ಬೀಳಬಾರ್ದು, ಯಾಕಂದ್ರೆ ಎಲ್ಲಿ ತಪ್ಪಿ ಹೋಗ್ಬಿಡ್ತಾನೆ ಇವನು ಅಂತ ಹೆದರಿಕೆ. ಹಾಗಿರೋದ್ರಿಂದ ಶಾಕ್ ಆಯ್ತು ಅವನಿಗೆ. ಆದ್ದರಿಂದ ಯಾವಾಗಲೂ ಹೇಳ್ತೀನಿ, ಐ ಶುಡ್ ಬಿ ಗ್ರೇಟ್ಫುಲ್ ಟು ಶುದ್ಧೋದನ ಫಾರ್ ಬ್ರಿಂಗಿಂಗ್ ಎಮ್ ಇನ್ ಆಲ್ಮೋಸ್ಟ್ ಎ ಸ್ಟರ್ಲೈಸ್ಡ್ ಎನ್ವೈರನ್ಮೆಂಟ್. ದಿ ಸಫರಿಂಗ್ ಶಾಕ್ಡ್ ಹಿಮ್. ಅವನು ಶಾಕ್ ಆಗಿದ್ದಿಲ್ಲ ಅಂದರೆ ಬುದ್ಧ ಆಗ್ತಿರ್ಲಿಲ್ಲೇನೋ ಅವನು. ಆ ಶಾಕ್ ಆಯಿತು. ಇನ್ನೊಂದೇನು ಕಂಡ ಅಂದರೆ, ಅವನು ಆ ಕಾಲಕ್ಕೆ ಆದಂಥ ಅನುಭವ. ನಾವು ದೊಡ್ಡ ದೊಡ್ಡ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಬದುಕಿನಲ್ಲಿ ಮಾತ್ರ ತುಂಬ ಸಾಮಾನ್ಯವಾಗಿ ಆಚರಿಸ್ತೇವೆ. ನಮ್ಮ ನುಡಿ ನಡೆ ನಡುವೆ ತುಂಬ ವ್ಯತ್ಯಾಸ ಇದೆ. ಇವತ್ತಿಗೆ ನಾವು ಕಾಣ್ತಿದ್ದೀವಿ, ಅವತ್ತಿಗೆ ತುಂಬ ಇದ್ದಿರಬೇಕದು. ತುಂಬ ಕಂಡುಬಿಟ್ಟ ಬುದ್ಧ. ಎಷ್ಟು ಮೋಸ ಮಾಡ್ತೀವಪ್ಪ ಜನಕ್ಕೆ ನಾವು? ಧರ್ಮದ ಹೆಸರಲ್ಲಿ ಮೋಸ ಮಾಡ್ತೀವಲ್ಲ. ಯಾವುದೋ ಯಜ್ಞ ಅನ್ನಿಸ್ತೀವಿ, ದುಡ್ಡು ವಸೂಲು ಮಾಡ್ತೀವಿ, ಯಾವುದೋ ಪೂಜೆ ಅಂತೀವಿ ಮಾಡ್ತೀವಿ, ಹೀಗೆ ಆಗ್ಬಿಟ್ಟಿದೆಯಲ್ಲ ಅಂತ ಅವನಿಗೆ ಕೋಪ ಬಂದರೂ ಬಂದಿರಬೇಕು. ಅವನಷ್ಟೇ ಹೇಳೋದಲ್ಲ, ವಿವೇಕಾನಂದರು ಬರೀತಾರೆ ಇಷ್ಟು ಸ್ಟ್ರಾಂಗ್ ಆಗಿ, ಬಹುಶಃ ಹಿಂದೂ ಧರ್ಮವನ್ನು ಯಾರೂ ಟೀಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿವೇಕಾನಂದರು ಮಾತ್ರ ಮಾಡ್ಬೋದು. ನೋ ರಿಲಿಜನ್ ಆನ್ ಅರ್ತ್ ಪ್ರೀಚಿಸ್ ಡಿಗ್ನಿಟಿ ಆಫ್ ಹ್ಯುಮ್ಯಾನಿಟಿ ಇನ್ ಸಚ್ ಎ ಲಾಫ್ಟಿ ಸ್ಟ್ರೇನ್ ಆಸ್ ಹಿಂದೂಯಿಸಂ, ಆ್ಯಂಡ್ ನೋ ರಿಲಿಜನ್ ಆನ್ ಅರ್ತ್ ಟ್ರೆಡ್ಸ್ ಅಪಾನ್ ದ ನೆಕ್ಸ್ ಆಫ್ ದ ಪೂವರ್ ಆ್ಯಂಡ್ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಂ. ಅತ್ಯಂತ ಎತ್ತರವಾಗಿ ಮಾತಾಡೋರು ನಾವೇ, ಅತ್ಯಂತ ಹೀನಾಯವಾಗಿ ಮಂದಿನ ಚಿತ್ರಹಿಂಸೆ ಕೊಡೋರು ನಾವೇ. ಈ ಗಮನ ಬುದ್ಧನಿಗೆ ಆಗಿರಬೇಕು, ತುಂಬ ಅಂತರ ಕಂಡಿರಬೇಕು ಅವನು. ಸಾಮಾನ್ಯ ಮನುಷ್ಯರ ದುಃಖ ಸಂಕಟ ಈ ಮಹಾತ್ಮನ ಕರುಣೆಯನ್ನು ಕಲಿಕಿರಬೇಕು. ಅದಕ್ಕೆ ಅವನೇನು ಮಾಡಿದ, ಈ ದುಃಖ ವೈಯಕ್ತಿಕವಾದದ್ದು, ಅದನ್ನು ನಿವಾರಣೆ ಮಾಡಬೇಕು. ಎಲ್ರಿಗೂ ಕಷ್ಟ ಆಗ್ತಾ ಇದೆಯಲ್ಲ, ತಿದ್ದೋದು ಹೇಗೆ ಅಂತ ಶುರು ಮಾಡಿದ.

0: You're listening to Radio Sarang, 107.8 FM.
1: ರಾಮಕೃಷ್ಣರು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ ಬುದ್ಧಿಸಂ ಬಗ್ಗೆ. ಅವ್ರು ಹೇಳೋದೇನೆಂದ್ರೆ, ಬುದ್ಧ ಉಪನಿಷತ್ತಿನ ಜ್ಞಾನ ಕಾಂಡವನ್ನು ವಿರೋಧ ಮಾಡಲಿಲ್ಲ, ಜ್ಞಾನಕಾಂಡ ವಿರೋಧ ಮಾಡಲಿಲ್ಲ. ಅವನು ಏನು ಮಾಡಿದರೂ ಕೂಡ ಈ ವೇದದ ಕರ್ಮಕಾಂಡಗಳನ್ನು ಟೀಕೆ ಮಾಡಿದ. ಈ ಶಾಸ್ತ್ರ ವಿಧಿಗಳಿದ್ದಾವೆ, ಕ್ರಿಯೆಗಳು ಮಾಡ್ತೀವಲ್ಲ, ಇದರ ಬಗ್ಗೆ ಅವನ ಟೀಕೆ ಇತ್ತು. ಅಲ್ಲಿ ಕಂದಾಚಾರ ಜಾಸ್ತಿ ಇದೆ, ಮೂಢನಂಬಿಕೆ ಜಾಸ್ತಿ ಇದೆ ಅಂತ ಅನಿಸ್ತು ಅವನಿಗೆ. ಆದ್ದರಿಂದ ಉಪನಿಷತ್ತುಗಳ ಮಾತು, ಇನ್ಫ್ಯಾಕ್ಟ್ ಭುಜ ಅಂದರೆ ಉಪನಿಷತ್ತುಗಳು ಈ ಕರ್ಮಕಾಂಡವನ್ನು ಅವರೇ ಬೈದಿದ್ದಾರೆ, ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಬೈದಿದ್ದಾರೆ. ನಮ್ಮ ಭಗವದ್ಗೀತೆಯಲ್ಲೇನೆ ಅದನ್ನ ಎರಡನೇ ಅಧ್ಯಾಯದಲ್ಲಿ ವೇದವಾದರತರು ಅಂತ ಕರೀತಾನೆ ಕೃಷ್ಣ. ಅಂದರೆ ವೇದಗಳ ಬಗ್ಗೆ ಮಾತಾಡ್ತಾರೆ, ಅರ್ಥ ಆಗಲಾರದೆ ಮಾತಾಡ್ತಾರೆ ಅಂತ. ಇದು ಆಗಿನ ಕಾಲದಲ್ಲಿ ಭಗವಂತ ಕಂಡಿದ್ದಾನೆ ವೇದವಾದರತರು ಅಂತ. ಅಂದರೆ ವೇದಗಳನ್ನು ಬರೀ ಬೈಪಾಠ ಮಾಡಿಕೊಂಡು ಹೇಳ್ತಾರೆ ಹೊರತಾಗಿ ಅದರ ಒಳಗಿನ ಶಕ್ತಿ ಗೊತ್ತಿಲ್ಲ ಅಂತ. ಇಂಥವ್ರು ಆಗಲೇ ಇದ್ದಿರ್ಬೇಕು. ಅದನ್ನು ಕಂಡು ಆತನ ಬೇಜಾರಾಗಿ ಮಾಡಿದ ಅಂತ. ಈ ಮಾತನ್ನು ನಾನು ಹೇಳಬೇಕಾದ ಇವತ್ತು ಬಹಳ ಮುಖ್ಯ. ಶಾಶ್ವತವಾದಂಥ ಆತ್ಮದ ಕಲ್ಪನೆ ನಿಬ್ಬಾಣ ಅಂತ. ನಿಬ್ಬಾಣ ಅಂದರೆ ಬಲಿ ಭಾಷೆಯಲ್ಲಿ ನಿರ್ವಾಣ. ನಿರ್ವಾಣ ಹೊಂದುವಂಥದ್ದು ಈ ಲಕ್ಷಣ. ಇದರ ಬಗ್ಗೆ ಬುದ್ಧ ಹೆಚ್ಚು ಹೇಳಲಿಲ್ಲ. ನಿನ್ನೆ ಕೂಡ ಹೇಳಿದ್ದೆ ನಾನು, ಈ ಸಂತೋಷ ಸಿಕ್ತು ಅಂತ ಹೇಳ್ತಾನಲ್ಲ, ಜ್ಞಾನೋದಯ ಆಯಿತು, ಜ್ಞಾನೋದಯದ ಲಕ್ಷಣ ಏನು ಅಂತ ಅನ್ನೋದನ್ನು ಬುದ್ಧ ವಿವರಣೆ ಮಾಡಲಿಲ್ಲ. ಅವನು ಶಿಷ್ಯರು ಮಾಡಲಿಲ್ಲ. ಹೀಗೆ ಮಾಡದೇ ಇರೋದ್ರಿಂದ ವೇದಾಂತದ ಸತ್ಯಗಳ ಬಗ್ಗೆ ಮೌನ ಇಟ್ಕೊಂಡಾಗ ಊಹಾಪೋಹಗಳು ಶುರು ಆಗ್ತವೆ. ಅದೇನಿರಬೇಕು, ಗೆಸ್ ವರ್ಕ್ ಶುರು ಆಗ್ತದೆ. ಅದಕ್ಕೆ ಸಮರ್ಥವಾದಂಥ ಅರ್ಥ ಕೊಡೋದಕ್ಕೆ ಮಾಸ್ಟರೇ ಇಲ್ಲ. ಈಗ ಬುದ್ಧ ಬದುಕಿದ್ದಾಗ ತೊಂದರೆ ಇಲ್ಲ, ಯಾವಾಗ ಮಹಾಗುರು ಇಲ್ವೋ ಅವನ ಸತ್ಯ ಅರ್ಥವಾಗದೆ ಹೋದಾಗ ನನ್ನ ಮುಗಿನ ನೇರಕ್ಕೆ ಸತ್ಯ ಹೇಳ್ಕೊಂಡು ಹೋಗ್ತೇನೆ ನಾನು. ಹೀಗಾಗಿ ಏನಾಯ್ತು ಗೊತ್ತಾ, ಈ ವ್ಯವಸ್ಥೆಯನ್ನು ಒಡೆದು ಹಾಕ್ಬಿಡ್ತಾ ಊಹಾಪೋಹಗಳು. ಅದೇ ರೀತಿ ಬೌದ್ಧ ಮತದಲ್ಲಿ ಬುದ್ಧ ಹೋಗಿ 400-500 ವರ್ಷಗಳಲ್ಲಿ ಅದು ಒಡೆದು 18 ತುಂಡುಗಳಾಯಿತು. ಬೌದ್ಧ ಧರ್ಮ ಆತ ಕಟ್ಟಿದಂಥ ಅದು 18 ತುಂಡುಗಳಾಗಿಬಿಡ್ತು.

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ರೇಡಿಯೋ ಸಾರಂಗ್ 107.8 FM.
2: ತಮಾಷೆ ನೋಡಿ, ಯಾವ ಬುದ್ಧ ಮೂರ್ತಿ ಪೂಜೆ ಬೇಡ ಅನ್ನೋ ಅವನೇ ದೊಡ್ಡ ಮೂರ್ತಿಯಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ವಿವೇಕಾನಂದರು ಬರೀತಾರೆ, ಅವ್ರು ಮಾತ್ರ ಬರೆಯೋಕೆ ಸಾಧ್ಯಪ್ಪ ಇದನ್ನು. ದಿ ಅರ್ಲಿಯರ್ ಬುದ್ಧಿಸ್ಟ್ಸ್ ಇನ್ ದ ರೇಜ್ ಅಗೇನ್ಸ್ಟ್ ಕಿಲಿಂಗ್ ಅನಿಮಲ್ಸ್, ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳೋಕೆ ಹೋದಂತ ಪರಿಸ್ಥಿತಿಯಲ್ಲಿ, ಹ್ಯಾಡ್ ಡಿನೌನ್ಸ್ ಸ್ಯಾಕ್ರಿಫೈಸಸ್ ಆಫ್ ದ ವೇದಾಸ್, ಮನೆಯಲ್ಲಿ ಮಾಡುವಂತಹ ಯಜ್ಞ ಕಾರ್ಯಗಳನ್ನು ತೆಗೆದುಬಿಡಬೇಕು ಅಂತ ಹೇಳಿದ. ಯಾಕಂದ್ರೆ ಬಲಿ ಪಶು ಕೊಡ್ತಾ ಇದ್ರು, ಬಲಿ ಕೊಡ್ತಾರೆ ಅಂತ. ಮುಂದೆ ಏನಾಯ್ತು, ದೇರ್ ವಾಸ್ ಎ ಫೈರ್ ಬರ್ನಿಂಗ್ ಅಂಡ್ ದಟ್ ವಾಸ್ ಆಲ್ ದಿ ಪ್ಯಾರಫರ್ನೇಲಿಯಾ ರಿಕ್ವೈರ್ಡ್. ಎಷ್ಟೋ ಮನೆಗಳಲ್ಲಿ ಪ್ರಾಣಿ ಹಿಂಸೆ ಇರಲಿಲ್ಲ, ಯಜ್ಞ ಮಾತ್ರ ಇತ್ತು. ಅದು ಕೂಡ ನಿಂತು ಹೋಯ್ತು, ಯಜ್ಞ ನಿಲ್ಲಿಸ್ಬಿಡ್ಬೇಕು, ಯಾರು ಬೇಡ ಅಂತ ಶುರುವಾಯ್ತು. ದಿ ಸ್ಯಾಕ್ರಿಫೈಸಸ್ ವರ್ ಅಬ್ಲಿಟ್ರೇಟೆಡ್ ಅಂಡ್ ದರ್ ಪ್ಲೇಸ್ ಕೇಮ್ ಗಾರ್ಜಿಯಸ್ ಟೆಂಪಲ್ಸ್, ಗಾರ್ಜಿಯಸ್ ಸೆರೆಮನೀಸ್ ಅಂಡ್ ಗಾರ್ಜಿಯಸ್ ಪ್ರೀಸ್ಟ್ಸ್ ಅಂಡ್ ಆಲ್ ದಟ್ ಯು ಸೀ ಇನ್ ಇಂಡಿಯಾ ಇನ್ ಮಾಡರ್ನ್ ಟೈಮ್ಸ್. ನೀವು ದೇವಸ್ಥಾನ ಬೇಡ, ಯಜ್ಞ ಬೇಡ ಅಂತಹ ಬುದ್ಧ ಧರ್ಮದೊಳಗೇನೆ ಅತ್ಯಂತ ಸಮೃದ್ಧವಾದಂತಹ ದೇವಸ್ಥಾನಗಳು ಬಂದು, ಅತ್ಯಂತ ಸಮೃದ್ಧವಾದಂತಹ ವಿಗ್ರಹಗಳು ಬಂತು. ಅದಕ್ಕೆ ಅವ್ರು ಚಂದ ಹೇಳ್ತಾರೆ, ಐ ಸ್ಮೈಲ್ ವೆನ್ ಐ ರೀಡ್ ಬುಕ್ಸ್ ರಿಟನ್ ಬೈ ಸಮ್ ಮಾಡರ್ನ್ ಪೀಪಲ್ ಹೂ ಆಟ್ ಟು ಹ್ಯಾವ್ ನೋನ್ ಬೆಟರ್ ದಟ್ ದಿ ಬುದ್ಧ ವಾಸ್ ದ ಡಿಸ್ಟ್ರಾಯ್ ಆಫ್ ಬ್ರಾಹ್ಮಿಕನ್ ಐಡೋಲಾಟ್ರಿ. ಆತ ಈ ವೇದಾಂತ ಧರ್ಮದ ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿದವನು, ತೆಗೆದುಹಾಕಿದ ನೆನಪಿರಬೇಕು ಅವರಿಗೆ. ಲಿಟಲ್ ಡು ದೆ ನೋ ದಟ್ ಬುದ್ಧಿಸಮ್ ಕ್ರಿಯೇಟೆಡ್ ಬ್ರಾಹ್ಮಿನಿಸಮ್ ಅಂಡ್ ಐಡೋಲಾಟ್ರಿ ಇನ್ ಇಂಡಿಯಾ. ಬುದ್ಧಿಸಮೇ ಮತ್ತೆ ಪುರೋಹಿತ ಶಾಹಿಯನ್ನು ವಾಪಸ್ ತಗೊಂಬಂತು. ಯಾಕಂದ್ರೆ ಆ ಗುಡಿಗಳಲ್ಲಿ ಪೂಜೆ ಮಾಡಬೇಕಲ್ಲ, ಬುದ್ಧನ ವಿಗ್ರಹ ಕೂಡಿಸಿದ್ದಾರೆ. ನನಗನ್ಸು ಮಟ್ಟಿಗೆ ಪ್ರಪಂಚದ ಅತ್ಯಂತ ಬೆಲೆ ಬಾಳುವ ಮೂರ್ತಿಗಳು ಇವತ್ತೇನಾದರೂ ಇದ್ರೆ ಬುದ್ಧನ ಮೂರ್ತಿಗಳೇ. ಕಾಂಪಿಟೇಷನ್ ಮೇಲೆ ಕೂಡಿಸೋದು, ಇಷ್ಟೇ ಎತ್ತರ ಬುದ್ಧ, ಇಷ್ಟೇ ಎತ್ತರ ಬುದ್ಧ ಅಂತ, ಅದೊಂದು ಹುಚ್ಚು ಕಾಂಪಿಟೇಷನ್ ಆಗಿಬಿಟ್ಟಿದೆ. ಎಲ್ಲಕ್ಕಿಂತ ನಾವೇ ಎತ್ತರ ಅಂತ, ಎಲ್ಲದ ಎತ್ತರ ಅದಕ್ಕಿಂತ ದೊಡ್ಡದು ಮಾಡಬೇಕು ಅಂತ. ಬುದ್ಧನ ಮೂರ್ತಿಗಳು ದೊಡ್ಡ ದೊಡ್ಡದು, ಆ ಏನು ಬಂಗಾರದ ಮೂರ್ತಿಗಳು, ಹಸ್ತಿದಂತದ ಮೂರ್ತಿಗಳು ಅವೆಲ್ಲ ಕೂಡಿಸಿಟ್ಟಿದ್ದಾರೆ. ಅಂದರೆ ಯಾವುದನ್ನು ಬೇಡ ಅಂತ ಬುದ್ಧ ಅನ್ನೋ, ಯಾವುದೋ ಒಂದು ಸಿನಿಮಾ ನೋಡಿದ್ದೆ ನಾನು, ಹಂಗೆ ಇತ್ತು. ದೇವರು ಬೇಡ ಅಂದವನು ಅವನೇ ದೇವರಾಗಿ ಕೂತ್ಕೊಂಡ್ಬಿಡ್ತಾನೆ.

0: रेडियो सारंग 107.8 FM.
1: Thus, in spite of preaching of mercy to animals, in spite of sublime ethical religion, in spite of the hair-splitting discussions about the existence or non-existence of a permanent soul, the whole building of Buddhism tumbled down to piecemeal. ಯಾವಾಗ ಆತ್ಮದ ಸತ್ಯತೆ ಬಗ್ಗೆ, ಎಕ್ಸಿಸ್ಟೆನ್ಸ್ ಬಗ್ಗೆ, ಇರುವಿಕೆ ಬಗ್ಗೆ ನಿಮಗೆ ಡೌಟ್ ಇದೆ ಅಂದಾಗ, ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು, ಇರೋದಾದ್ರೆ ಹೀಗಿರ್ತದೆ ಅಂತ ಹೇಳಿ ಬರೀ ಚರ್ಚೆಗಳಾಗಿ ಒಡೆದು ಚೂರಾಯಿತು. ಆ್ಯಂಡ್ ದ ರೂಯಿನ್ ವಾಸ್ ಸಿಂಪ್ಲಿ ಹೈಡಿಸ್. ಇದನ್ನ ಮಾತು ಎಲ್ಲ ನೆನೆಸ್ಕೋಬೇಕು ನಾವು. ವಿವೇಕಾನಂದ ಎಷ್ಟು ವಿಚಾರ ಮಾಡಿ ಬರೆದಿರಬೇಕು. ದ ಮೋಸ್ಟ್ ಹೈಡಿಯಸ್ ಸೆರೆಮನೀಸ್, ಅತ್ಯಂತ ಕೀಳಾದ ಸಮಾರಂಭಗಳು, ದ ಮೋಸ್ಟ್ ಹಾರಿಬಲ್ ಆ್ಯಂಡ್ ಮೋಸ್ಟ್ ಅಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಹ್ಯಾಂಡ್ಸ್ ಎವರ್ ರೋಟ್, ಅತ್ಯಂತ ಅಶ್ಲೀಲವಾದಂಥ ಪುಸ್ತಕಗಳು, ಆ್ಯಂಡ್ ದ ಆಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಮೈಂಡ್ಸ್ ಹ್ಯಾಡ್ ಎವರ್ ರೋಟ್ ಆರ್ ಹ್ಯೂಮನ್ ಬ್ರೈನ್ಸ್ ಎವರ್ ಕನ್ಸೀವ್ಡ್, ದ ಮೋಸ್ಟ್ ಬೀಸ್ಟಿಯಲ್ ಫಾರ್ಮ್ಸ್ ದಟ್ ಎವರ್ ಪಾಸ್ಡ್ ಅಂಡರ್ ದ ನೇಮ್ ಆಫ್ ರಿಲಿಜನ್. ಪಶುಪ್ರಾಯವಾದಂತಹ ಕೃಷಿ ಕ್ರಿಯೆಗಳು ಶುರುವಾಯಿತು. ಆಲ್ ಹ್ಯಾವ್ ಬೀನ್ ದ ಕ್ರಿಯೇಷನ್ ಆಫ್ ದಿಸ್ ಡಿಗ್ರೇಡೆಡ್ ಬುದ್ಧಿಸಂ, ಡಿಗ್ರೇಡೆಡ್ ಬುದ್ಧಿಸಂ. ಬುದ್ಧನ ಬಗ್ಗೆ ಕಂಪ್ಲೇಂಟ್ ಇಲ್ಲ ವಿವೇಕಾನಂದರಿಗೆ, ಅದು ಯಾವ ಮಟ್ಟಕ್ಕೆ ಇಳಿಸ್ಬಿಟ್ಟಿವೆ ಅಂತಂದ್ರೆ ಅದೊಂದು ಹೈಡಿಯಸ್ ಬೀಸ್ಟಿಯಲ್ ಫಾರ್ಮ್ ಆಗಿಬಿಡ್ತು ಅಂತ ಬರೀತಾರೆ. ಅದ್ರ ಮುಂದೆ ಅವ್ರು ಹೇಳ್ತಾರೆ, ದ ಟಾರ್ಟರ್ಸ್ ಅಂಡ್ ದ ಬಲೂಚೀಸ್ ಅಂಡ್ ಆಲ್ ಹೈಡಿಯಸ್ ರೇಸಸ್ ಆಫ್ ಮನ್ ಕೈಂಡ್ ಕೇಮ್ ಟು ಇಂಡಿಯಾ ಅಂಡ್ ಬಿಕೇಮ್ ಬುದ್ಧಿಸ್ಟ್ಸ್. ಟಾರ್ಟರ್ಸ್ ಬಲೂಚಿಸ್ತಾನದಿಂದ ಜನ ಬಂದರು, ಹೊಸ ಧರ್ಮ ಸೇರ್ಕೊಂಡ್ಬಿಟ್ರು, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನಾಯ್ತು, ಬಿಕೇಮ್ ಬುದ್ಧಿಸ್ಟ್ ಅಂಡ್ ಅಸಿಮ್ಯುಲೇಟೆಡ್ ವಿತ್ ಅಸ್ ಅಂಡ್ ಬ್ರಾಡ್ ದೇರ್ ನ್ಯಾಷನಲ್ ಕಸ್ಟಮ್ಸ್ ಅಂಡ್ ದ ಹೋಲ್ ಆಫ್ ಅವರ್ ನ್ಯಾಷನಲ್ ಲೈಫ್ ಬಿಕೇಮ್ ಎ ಹ್ಯೂಜ್ ಪೇಜ್ ಆಫ್ ದಿ ಮೋಸ್ಟ್ ಹಾರಿಬಲ್ ಅಂಡ್ ದಿ ಮೋಸ್ಟ್ ಬೀಸ್ಟಿಯಲ್ ಕಸ್ಟಮ್ಸ್. ಅವರೆಲ್ಲ ತಂದು ಏನೋ ಸೇರಿಸ್ಕೊಂಡು ಪೂರ್ತಿ ಹಾಳು ಮಾಡಿಬಿಟ್ಟಿರೋದನ್ನು. ಅದಕ್ಕೆ ಹೇಳ್ತಾರೆ, ದಟ್ ವಾಸ್ ದಿ ಇನ್ಹೆರಿಟೆನ್ಸ್ ದಿಸ್ ಬಾಯ್ ಶಂಕರ ಗಾಟ್ ಫ್ರಾಮ್ ದಿ ಬುದ್ಧಿಸ್ಟ್ಸ್, ಅಂಡ್ ಫ್ರಾಮ್ ದ್ಯಾಟ್ ಟೈಮ್ ಟು ದಿಸ್ ದ ಹೋಲ್ ವರ್ಕ್ ಇನ್ ಇಂಡಿಯಾ ಈಸ್ ಅ ರೀಕಾಂಕ್ವೆಸ್ಟ್ ಆಫ್ ದಿಸ್ ಬುದ್ಧಿಸ್ಟ್ ಡಿಗ್ರೇಡೇಷನ್ ಬೈ ದಿ ವೇದಾಂತ. ಅವತ್ತಿಂದ ಇಲ್ಲಿವರೆಗೂ ಶಂಕರಾಚಾರ್ಯರಿಂದ ಶುರು ಆಗಿ ಇಲ್ಲಿವರೆಗೂ ನಡೆದದ್ದೇನು ಅಂದರೆ, ನಮ್ಮ ಒರಿಜಿನಲ್ ವೇದಾಂತ ಏನಿತ್ತು ಅದು ಎಲ್ಲಿ ಕೆಟ್ಟು ಹೋಯ್ತೋ ಅದನ್ನು ಮತ್ತೆ ಪುನರುತ್ಥಾನ ಮಾಡಬೇಕು ಪರಿಸ್ಥಿತಿ ಬಂತು. ಅದಕ್ಕೆ ಶಂಕರಾಚಾರ್ಯರು ದೊಡ್ಡವರಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮುಂದೆ, ಶಂಕರ ಕೇಮ್ ಎ ಗ್ರೇಟ್ ಫಿಲಾಸಫರ್ ಅಂಡ್ ಶೋಡ್ ದಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಮೆಂಬರ್, ಗ್ರೇಟ್ ಫಿಲಾಸಫರ್ ಅಂಡ್ ಶೋಡ್ ದಟ್ ರಿಯಲ್ ಎಸೆನ್ಸ್ ಆಫ್ ಬುದ್ಧಿಸಂ ಅಂಡ್ ದಟ್ ಆಫ್ ವೇದಾಂತ ಆರ್ ನಾಟ್ ವೆರಿ ಡಿಫರೆಂಟ್, ಬಟ್ ದಟ್ ದಿ ಡಿಸೈಪಲ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮಾಸ್ಟರ್ ಅಂಡ್ ಹ್ಯಾವ್ ಡಿಗ್ರೇಡೆಡ್ ದೆಮ್ ಸೆಲ್ಸ್, ಡಿನೈಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ಸೋಲ್ ಅಂಡ್ ಆಫ್ ಗಾಡ್ ಅಂಡ್ ಹ್ಯಾವ್ ಬಿಕಮ್ ಅಥಿಸ್ಟ್ಸ್. ಬಹಳ ಚಂದ. ಶಂಕರಾಚಾರ್ಯ ಬಂದು ಹೇಳಿದ್ರು, ವೇದಾಂತದ ಹಾದಿ ಬೇರೆ ಅಲ್ಲ, ಬುದ್ಧಿಸ್ಟದ ಹಾದಿ ಬೇರೆ ಅಲ್ಲ, ಎರಡು ಒಂದೇ ಇದ್ದು, ಅದನ್ನ ಶಂಕರಾಚಾರ್ಯ ಪ್ರಯತ್ನ ಮಾಡಿದ್ದಂದ್ರೆ ಅವತ್ತಿಂದ ಇವತ್ತಿನವರೆಗೂ ಎಲ್ಲಿ ವೇದಾಂತ ಕೆಟ್ಟ ಹೋಗಿತ್ತೋ ಅದನ್ನು ಪುನರುತ್ಥಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಶಿಷ್ಯರಿಗೆ ಆ ಪರಮ ಗುರುವಿನ ಹೃದಯ ಅರ್ಥವಾಗದೆ ಅದನ್ನು ಕೆಳದರ್ಜೆಗಿಳಿಸಿಬಿಟ್ರು ಅಂತ ಆದದ್ದು. ಇದು ಬುದ್ಧನ ತಪ್ಪಲ್ಲ. ಯಾಕೆ ಮಾತನ್ನು ಹೇಳಬೇಕು ಅಂದ್ರೆ, ಬುದ್ಧನ ಬಗ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬಹಳ ದೊಡ್ಡ ಗುರುಗಳು ಎಲ್ಲರಿಗೂ ಆದದ್ದು. ಆ ನಿರೀಕ್ಷೆಗೆ ಎತ್ತಕ್ಕಾಗಲ್ಲ ಶಿಷ್ಯರಿಗೆ. ಅದರಿಂದ ಏನ್ ಮಾಡ್ತೀವಿ ನಾವು, ಅವ್ರ ಮಟ್ಟಕ್ಕೆ ನಾವು ಏರದೆ ಹೋದಾಗ ಅವ್ರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡ್ಬಿಡುದು, ನಮ್ಮ ಶಕ್ತಿ ಪ್ರಕಾರ ಇಳಿಸ್ಕೊಳ್ಳೋದು. ಹೀಗಾದ ತೊಂದರೆ ಆಯ್ತು.

0: Radio Sarang 107.8 FM.
1: ಮೂಲಪುರುಷ ಬುದ್ಧನ ಅತ್ಯಂತ ಅಲೌಕಿಕವಾದಂಥ, ಸ್ವಾರ್ಥರಹಿತವಾದಂಥ, ನೈತಿಕತೆ ಮತ್ತು ಅನುಕಂಪೆಯ ಸಾಗರವಾದಂಥ ಬುದ್ಧ, ಅವನ ಪ್ರೀತಿ ಜಗತ್ತಿನ ಅತ್ಯಂತ ಶ್ರೇಷ್ಠ ದಾರ್ಶನಿಕನಲ್ಲಿ ಒಬ್ಬನನ್ನಾಗಿ ಮಾಡಿದ್ದಾವೆ. ಬುದ್ಧನ ಯಾರೋ ಪ್ರಶ್ನೆ ಕೇಳಿದ್ರು ನಿನ್ನೆ ನನಗೆ, ಇವನೇನ 9th ಅವತಾರ ಅಥವಾ ಬೇರೆ ಯಾರೋ ಇದ್ದಾರೋ, 9th ಅವತಾರ ಈ ಬುದ್ಧನೋ ಇನ್ನೊಬ್ಬಿದ್ದಾನೋ ಅಂತ ಬೇರೆ ಬೇರೆ ಇದ್ದಾವೆ. ಕೆಲವು ಪರಂಪರೆಯಲ್ಲಿ ಭಾಗವತ ಕಥೆಗಳನ್ನ ಹಿಡ್ಕೊಂಡು ಹೋದರೆ ಇನ್ನೊಬ್ಬ ಬುದ್ಧ ಇದ್ದಾನೆ ಅಲ್ಲಿ, ಬೌದ್ಧ ಅಂತ, ಅವನು ಬೇರೆ, ಅದು 9th ಅವತಾರ, ಅದು ಬೇರೆ. ಆದರೆ ಸಮಾಜ ಜಗತ್ತು ಒಪ್ಕೊಂಡಿರೋದು ಕರುಣೆಯ ಸಾಗರವೇ ಆದಂಥ ಬುದ್ಧ ಅವತಾರಿ ಅನ್ನೋದಕ್ಕೆ ಖಂಡಿತ ಲಾಯಕಾದವನು ಅಂತ ಒಪ್ಕೊಂಡಿತು. ನಮ್ಮ ಜಂಬೂದ್ವೀಪದ ವೈಶಿಷ್ಟ್ಯ ಅಂದಂಥ ವೈಜಯಂತಿ ಮಾಲೆ ಇದ್ದಂಥ ಹಿಮಾಲಯ ಪರ್ವತ ಇದೆಯಲ್ಲ ನೇಪಾಳ ದೇಶ, ಅದರ ತಪ್ಪಲಲ್ಲಿರುವಂಥದ್ದು. ಸ್ವಲ್ಪ ಕೆಳಗೆ ಬಂದರೆ ಶಾಕ್ಯರು ಅನ್ನುವಂಥ ಕ್ಷತ್ರಿಯ ಜನ ಇದ್ರು. ಅನೇಕ ಜಾನಪದಗಳು ಬೇಸಿಕಲಿ, ಅಂಥವುಗಳಲ್ಲಿ ಕಪಿಲ ವಸ್ತು ಅನ್ನುವಂಥ ಒಂದು ಜಾನಪದ ಕ್ಷೇತ್ರ. ಸುಮಾರು 80,000 ಸಂಸಾರಗಳಿತ್ತಂತೆ ಕಪಿಲ ವಸ್ತುವಿನಲ್ಲಿ. ಇದು ಶಾಕ್ಯರದ ಮೊದಲು ಸಂಪೂರ್ಣವಾದಂಥ ಪ್ರಜಾತಂತ್ರ ಇದ್ದಂಥ ದೇಶ ಅದು. ಅದರ ಮುಂದೆ ಕೋಸಲ ದೇಶ ಜೋರಾದಾಗ ಪ್ರಸೇನಜಿತ್ ಅನ್ನುವಂಥ ರಾಜ ಬಂದು ಅವನು ಪ್ರಬಲನಾದಾಗ ಇವರಿಗೆ ಬೇರೆ ಹಾದಿ ಇಲ್ಲದೆ ಅವನಿಗೆ ಅವನ ಆಳಿಕೆಯನ್ನು ಸಹಿಸ್ಕೋಬೇಕಾಯ್ತು. ಇವರು ಒಳ ಆಡಳಿತಕ್ಕೇನು ಬಂಧ ಇಲ್ಲ, ಚೆನ್ನಾಗಿರ್ಬೋದು, ಆದರೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಅವನ ಮಾತು ಕೇಳಬೇಕು, ಪ್ರತಿ ವರ್ಷ ಕಪ್ಪ ಕೊಡಬೇಕು. ಅಂತಾರಾಷ್ಟ್ರಗಳ ವ್ಯವಹಾರ ಬಂದಾಗ ಅವನ ಕೋಸಲ ಪ್ರಸೇನಜಿತ್ತನ್ನು ಕೇಳಬೇಕು. ಹೀಗಾಗಿ ಒಂದು ಥರದ ದಾಸ್ಯ ಕಾಡ್ತಾ ಇತ್ತು. ಇದರ ಜನನಾಯಕ ಕಪಿಲ ವಸ್ತುವಿನ ಜನನಾಯಕ ಆದವನು ಗೌತಮ ಗೋತ್ರದ ಶುದ್ಧೋಧನ ರಾಜ ಅಂತ. ಶುದ್ಧೋಧನ ರಾಜ ಇವನ ಮೂಲ ಪುರುಷ ಇಕ್ಷ್ವಾಕು ಅಂತ ಒಂದು ಪ್ರತೀತಿ ಇತ್ತು. ಇಕ್ಷ್ವಾಕುನ ಮನೆತನಕ್ಕೆ ಸೇರಿದವನು ಇವನು ಅಂತ. ಇವನ ಮಡದಿ ಹೆಸರು ಮಹಾಮಾಯೆ ಅಥವಾ ಮಾಯಾದೇವಿ ಅಂತ. ಅಲ್ಲಿ ಹತ್ತಿರದಲ್ಲಿ ದೇವದಹ ಅಂತ ಒಂದು ಜಾಗ ಇದೆ. ದೇವದಹದ ಜಾನಪದ ನಾಯಕ ಅಂಜನ ಶಾಕ್ಯ ಅಂತ. ಅಂಜನ ಶಾಕ್ಯನ ಮಗಳಿಗೆ, ಅಂಜನ ಶಾಕ್ಯನ ಹೆಂಡತಿ ಸುಲಕ್ಷಣೆ ಅಂತ.

0: You're listening to Radio Sarang, 107.8 FM.
1: ಮಹಾಮಾಯೆ ನನಗೆ ಬಹಳ ಮುಖ್ಯ, ಅಥವಾ ಮಾಯಾದೇವಿ ಬಹಳ ದೊಡ್ಡ ಪಾತ್ರ ನನಗೆ ಅನಿಸಿದ್ದು ಅಂದರೆ, ಎಷ್ಟೋ ಸಲ ನಾವು ಓದ್ಬೇಕಾದ್ರೆ ಅನ್ಕೊಂಡದ್ದು, ನಾನು ಹತ್ತದ್ದು ಉಂಟು ಪುಸ್ತಕ ಓದ್ಬೇಕಾದ್ರೆ. ಬುದ್ಧನಿಗೆ ಆ ಗುಣ ಬಂದಿದ್ದರೆ ತಾಯಿಯಿಂದಾನೇ ಬಂದದ್ದು. ಆ ತಾಯಿ ಕರುಣೆಯ ಮೂರ್ತಿಯಾಗಿ ಮಾಯಾದೇವಿ ಅಂದರೆ, ಬುದ್ಧನ ಜೊತೆ ಇರಲಿಲ್ಲ ಬಹಳ ದಿವಸ ಮತ್ತೆ ಬೇರೆ, ಆದರೆ ಡಿ ಎನ್ ಎದಲ್ಲೇ ಬಂದಿರಬೇಕದು ಅನಿಸುತ್ತೆ. ಎಷ್ಟು ಪ್ರೀತಿ ಆಕೆಗೆ, ಯಾಕೆ ಕರುಣೆ ಅಂದರೆ ಮಾಯಾದೇವಿ ಅಂದರೆ ಮಾಯ ಇರಬೇಕಾರೆ ಅಂದರೆ ಅದಾಗಲ್ಲ, ವಿಪರೀತ ಪ್ರೀತಿ ಆಕೆ ಎಲ್ಲದರ ಬಗ್ಗೆನು. ಮಗನಿಗೆ ಅದೇ ದಾಯಿ ಬಂದಿರಬೇಕು ಅಂತ ಅನಿಸುತ್ತೆ ನನಗೆ. ಶುದ್ಧೋದ ನನಗೆ ಮೂರು ಮಂದಿ ಸಹೋದರರು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತವೆ. 2600 ವರ್ಷ ಹಿಂದಿನ ಕತೆ ಅಲ್ವಾ, ಕೆಲವು ಸೇರ್ತವೆ ಕೆಲವು ಬಿಟ್ಟು ಹೋಗ್ತವೆ. ನಾನು ಸ್ವಲ್ಪ ಗಟ್ಟಿಯಾಗಿ ಸಂಶೋಧನೆ ಮಾಡಿದ್ದವ್ರನ್ನ ಇಟ್ಕೊಂಡು ಮಾಡ್ಕೊಂಡಿದ್ದು. ಅವನ ಮೂರು ಜನ ಶಿಷ್ಯರು, ಇವನು ದೊಡ್ಡವರು ಯಾರು ಅಂತ ಗೊತ್ತಾಗಲ್ಲ. ಶುದ್ಧೋದನ ರಾಜ ಆದ್ಮೇಲೆ ಅವನೇ ಜ್ಯೇಷ್ಠ ಪುತ್ರ ಇರಬೇಕು ಅಂತ ಅನ್ಕೋಬೇಕು. ಆ ಮೂರು ಜನ ತಮ್ಮಂದ್ರೆ ಯಾರು ಅಂದ್ರೆ, ಶುಕ್ಲೋದನ ಅಂತೊಬ್ಬವ, ಅಮೃತೋದನ ಅಂತೊಬ್ಬವ, ದ್ರೋಣೋದನ ಅಂತೊಬ್ಬ. ಮೂರು ಜನ ತಮ್ಮಂದ್ರು. ಶುಕ್ಲೋದನನಿಗೆ ಇಬ್ಬರು ಮಕ್ಕಳು, ಮಹಾನಾಮ ಮತ್ತು ಅನುರುದ್ಧ ಅಂತ. ತಾವು ಬುದ್ಧನ ಜೀವನ ಚರಿತ್ರೆ ಓದಿದಾಗ ಇವೆಲ್ಲ ಬೇಕಾಗ್ತಾವೆ ಹೆಸರು, ಯಾಕೆ ಮೊಟ್ಟ ಮೊದಲನೇ ಭಿಕ್ಷುಗಳಾದವರು ಇವರೆಲ್ಲ. ಎಲ್ಲ ತಮ್ಮಂದ್ರು ಭಿಕ್ಷುಗಳಾಗ್ಬಿಡ್ತಾರೆ. ಮಹಾನಾಮ ಬುದ್ಧನಿಗಿಂತ ಹೆಚ್ಚು ವಯಸ್ಸಾದವನು, ಒಂದು 2 ವರ್ಷ ದೊಡ್ಡವನು. ಅನುರುದ್ಧ ಅಂತ ಎರಡನೇದವನು. ಅಮೃತೋದನ ಮಗ ಆನಂದ. ಆನಂದನ ಮರೆಯೋಕ್ಕೆ ಸಾಧ್ಯ ಇಲ್ಲ, ಬುದ್ಧನ ನೆನೆಸ್ಕೋಬೇಕಾದ್ರೆ ಆನಂದ ಇರಬೇಕು. ಕೊನೆ ಕ್ಷಣದವರೆಗೂ ಇದ್ದವನು ಆನಂದ. ಅವನ ದೇಹದ ಇನ್ನೊಂದು ಭಾಗ ಅನ್ನೋ ಹಾಗೆ ಬದುಕಿದವನು ಆನಂದ. ಅವನು ಅಮೃತೋದನ ಮಗ. ದ್ರೋಣೋದನ ಮಗ ಭಲ್ಲಿಕ ಅಂತ. ಆಮೇಲೆ ಶುಕ್ಲೋದನ ಹೆಂಡತಿ, ಅವನ ತಂಗಿ, ಹೆಂಡತಿ ತಂಗಿ ಅಮೃತಾದೇವಿ ಅಂತ. ಅದ್ಯಾಕೆ ಹೇಳ್ತಿದ್ದೀನಿ, ಕಾರಣ ಇದೆ. ಶುಕ್ಲೋದನ ಅಂದರೆ ನಮ್ಮ ಶುದ್ಧೋದನ ತಮ್ಮ. ಅವನ ಹೆಂಡತಿ ತಂಗಿ ಅಮೃತಾದೇವಿ, ಆಕೆ ಗಂಡ ಎರಡು ಹೆಸರಿತ್ತು. ದಂಡಪಾಣಿ ಅಂತ ಒಂದು ಹೆಸರು, ಮತ್ತು ಇನ್ನೊಂದು ಸುಪ್ರಬುದ್ಧ ಅಂತ ಎರಡು ಹೆಸರು. ಎರಡೂ ಹೆಸರು ಬಳಕೆ ಆಗುತ್ತೆ. ಯಾಕೆ ಇವ್ರ ಹೆಸರು ಹೇಳಿದೆ ಅಂದರೆ, ಅಮೃತಾದೇವಿ ಮತ್ತು ಸುಪ್ರಬುದ್ಧನಿಗೆ ಇಬ್ಬರು ಮಕ್ಕಳು, ಒಬ್ಬ ದೇವದತ್ತ ಅಂತ ಒಬ್ಬ ಹುಡುಗ, ಇನ್ನೊಬ್ಬ ಮಗಳು ಯಶೋಧರೆ ಅಂತ. ಯಶೋಧರೆಯನ್ನು ಮರೆಯೋಕ್ಕಾಗಲ್ಲ ನಾವು, ಯಶೋಧರೆ ಮುಂದೆ ಬುದ್ಧನ ಮದುವೆ ಆಗುವಂಥವಳು.

0: Radio Sarang 107.8 FM.
1: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
3: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
4: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
5: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
6: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. 2029 ವಾಹನಗಳಲ್ಲಿ BS 7 ಇಂಜಿನ್ ಕಡ್ಡಾಯ. ಮೊದಲು ಕಾರುಗಳಲ್ಲಿ ಬಳಕೆ, ಬಳಿಕ ಬಸ್ಸು ಲಾರಿಗಳಲ್ಲಿ ಅಳವಡಿಕೆ. ಜಂತರ್ ಮಂತರ್ಗೆ ನುಗ್ಗಿದ ಜಿರಳೆಗಳು ತಿಹಾರ್ ಜೈಲಿಗೆ. ಪ್ರಶಾಂತ್ ಹೆಗಲಿಗೆ ದಸರಾ ಅಂಬಾರಿ. ಅದೇ ರೀತಿ ಸತತ 3ನೇ ದಿನವೂ ಚಿನ್ನದ ಬೆಲೆ ಇಳಿಕೆ. ಬನ್ನಿ ಈಗ ಸುದ್ದಿಗಳ ವಿವರ. 2029 ವಾಹನಗಳಲ್ಲಿ BS 7 ಇಂಜಿನ್ ಕಡ್ಡಾಯ. ಮೊದಲು ಕಾರುಗಳಲ್ಲಿ ಬಳಕೆ, ಬಳಿಕ ಬಸ್ಸು ಲಾರಿಗಳಲ್ಲಿ ಅಳವಡಿಕೆ ಪ್ರಮುಖ ಸುದ್ದಿಗಳಲ್ಲೊಂದು. ವಾಹನಗಳ ಹೊಗೆಯಲ್ಲಿನ ಮಾಲಿನ್ಯಕಾರಕ ಅಂಶಗಳನ್ನು ತಡೆಯಲು BS 7 ಮಾನದಂಡಗಳನ್ನು 2029 ಏಪ್ರಿಲ್ನಿಂದ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹಾಗಾಗಿ 2029 ಏಪ್ರಿಲ್ ಬಳಿಕ ವಾಹನಗಳಲ್ಲಿ BS 7 ಮಾರ್ಗಸೂಚಿಗೆ ಅನುಗುಣವಾದ ಇಂಜಿನ್ ಅಳವಡಿಕೆ ಕಡ್ಡಾಯವಾಗಲಿದೆ. ಈಗ ಚಾಲ್ತಿಯಲ್ಲಿರುವ BS 6 ಮಾದರಿಯ ಮಾನದಂಡಗಳನ್ನು ಏಪ್ರಿಲ್ 2020 ಜಾರಿಗೆ ತರಲಾಗಿತ್ತು. Euro 7 ಮಾನದಂಡಗಳಿಗೆ ಅನುಗುಣವಾಗಿ BS 7 ಮಾನದಂಡಗಳನ್ನು ರೂಪಿಸಲಾಗಿದ್ದು, ಸಾರಜನಕ ಆಕ್ಸೈಡ್, ಹೈಡ್ರೋಕಾರ್ಬನ್ಗಳು, ಸೂಕ್ಷ್ಮ ಕಣಗಳ ಹೊರಸೂಸುವಿಕೆಗೆ ಭಾರಿ ಮಿತಿಗಳನ್ನು ಹೇರಲಿದೆ. ಮೊದಲಿಗೆ ಕಾರುಗಳಲ್ಲಿ ಇದು ಬಳಕೆಯಾಗಲಿದೆ. 2029 ಏಪ್ರಿಲ್ನಿಂದ ಮಾರುಕಟ್ಟೆಗೆ ಬರುವ ಹೊಸ ಕಾರುಗಳಲ್ಲಿ BS 7 ಇಂಜಿನ್ ಇರಲಿದೆ. 2030 ಸಣ್ಣ ಕಾರು, ಸರಕು ಹಗಣ ವಾಹನಗಳು, ಪಿಕಪ್ ಕ್ಯಾಬ್ಗಳಲ್ಲಿ ಈ ಇಂಜಿನ್ ಅಳವಡಿಸಬೇಕಾಗುತ್ತೆ. 2031 ಬಸ್ಸು, ಲಾರಿ, ಇನ್ನಿತರ ಘನ ವಾಹನಗಳಿಗೆ BS 7 ಇಂಜಿನ್ ಅಳವಡಿಕೆ ಕಡ್ಡಾಯವಾಗಲಿದೆ. ದ್ವಿಚಕ್ರ ವಾಹನಗಳಿಗೆ ಇದನ್ನು ಕಡ್ಡಾಯಗೊಳಿಸುವುದನ್ನು ಮುಂದೆ ಪ್ರಕಟಿಸಲಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಬಲಗೊಂಡಿರುವ ಕಾರಣ ಚಿನ್ನದ ಬೆಲೆಯೂ ಸತತ 3ನೇ ದಿನವೂ ಇಳಿಕೆ ಕಂಡಿದೆ. 10 ಗ್ರಾಂ ಚಿನ್ನದ ಬೆಲೆಯೂ 1,800 ರೂಪಾಯಿಯಷ್ಟು ಇಳಿಕೆಯಾಗಿ 1.5 ಲಕ್ಷಕ್ಕೆ ತಲುಪಿದೆ. ಅಖಿಲ ಭಾರತ ಸರಾಫಾ ಸಂಘದ ಪ್ರಕಾರ ಮಂಗಳವಾರ 10 ಗ್ರಾಂ ಚಿನ್ನದ ಬೆಲೆ 1,52,600 99.9 ಶುದ್ಧ ಚಿನ್ನದ ಬೆಲೆಯೂ ಬುಧವಾರ 1,50,800 ಗ್ರಾಂಗೆ ಇಳಿದಿದೆ. ಬೆಳ್ಳಿಯ ಬೆಲೆಯಲ್ಲೂ 5,000 ರೂಪಾಯಿಯಷ್ಟು ಇಳಿಕೆಯಾಗಿದೆ ಎಂದು ವರದಿ ಹೇಳಿದೆ. ಶಾಂತಿ ಕದಡುವುದಿಲ್ಲ ಎಂಬ ಮುಚ್ಚಳಿಕೆ ಉಲ್ಲಂಘನೆ ಹಾಗೂ ಜಂತರ್ ಮಂತರ್ ಆವರಣಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ ಆರೋಪದ ಮೇಲೆ ಕಾಕ್ರೋಚ್ ಜನತಾ ಪಾರ್ಟಿ ನಾಯಕರಾದ ಸೌರವ್ ದಾಸ್ ಮತ್ತು ಆಶುತೋಷ್ ರಂಕ್ ಅವರನ್ನು ಸ್ಥಳೀಯ ಕೋರ್ಟ್ 5 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ತಿಹಾರ್ ಜೈಲಿಗೆ ಕಳುಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದರ ಬೆನ್ನಲ್ಲೇ ಇವರ ಬಂಧನಕ್ಕೆ ಆಪ್, DMK, TMC, ಶಿವಸೇನೆ, ಉದ್ಭವ ಬಣ್ಣ ಸಹಿತ ವಿವಿಧ ಪಕ್ಷಗಳು ಖಂಡನೆ ವ್ಯಕ್ತಪಡಿಸಿವೆ. CJP ಮತ್ತೊಬ್ಬ ನಾಯಕ ಅಜಿಕ ಶಿದ್ದೆ ಅವರನ್ನು 6 ತಿಂಗಳ ಕಾಲ ಶಾಂತಿ ಮತ್ತು ಸನ್ನಡತೆ ಪ್ರದರ್ಶಿಸುವ ಷರತ್ತಿನ ವೈಯಕ್ತಿಕ ಮುಚ್ಚಳಿಕೆ ಹಾಗೂ 5,000 ರೂಪಾಯಿ ಖಾತರಿಯ ಮೇರೆಗೆ ಬಿಡುಗಡೆ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಶಾಂತ್ ಹೆಗಲಿಗೆ ದಸರಾ ಅಂಬಾರಿ. 54 ವರ್ಷದ 4,800 kg ತೂಕದ ಆನೆಗೆ ಮಹತ್ವದ ಜವಾಬ್ದಾರಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡುವುದಾದರೆ ಇದರಿಂದ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ, ನಾಳೆ ಉಚ್ಚಿಲದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ DK ಶಿವಕುಮಾರ್ ಅವರು ಭೇಟಿ ನೀಡಲಿದ್ದಾರೆ ಎಂದು ವರದಿ ಹೇಳಿದೆ. ಜರ್ಮನಿಯಲ್ಲಿ ಕಟ್ಟಡದಲ್ಲಿ ಅಗ್ನಿ ಅವಘಾತದಿಂದ 3 ಭಾರತೀಯರು ಮೃತಪಟ್ಟಂತಹ ಘಟನೆ ನಡೆದಿದೆ. ಜರ್ಮನಿಯ ಬೊಚಮ್ ನಗರದಲ್ಲಿನ ವಸತಿ ಕಟ್ಟಡವೊಂದರಲ್ಲಿ ನಿನ್ನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 3 ಭಾರತೀಯರು ಮೃತಪಟ್ಟಿದ್ದು 5 ಮಂದಿ ಗಾಯಗೊಂಡಿದ್ದಾರೆ. 25-27 ವಯಸ್ಸಿನ 2 ಯುವತಿಯರು ಹಾಗೂ 26 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ಇದು ಕೊಲೆ ಶಂಕೆ ವ್ಯಕ್ತವಾಗಿದ್ದ. ಅದೇ ಕಟ್ಟಡದಲ್ಲಿ ವಾಸಿಸಿದ 41 ವರ್ಷದ ರೊಮೇನಿಯನ್ ಪ್ರಜೆಯೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ಬೊಚಮ್ನ ಆಫ್ಸೆಡೆ ಪ್ರದೇಶದಲ್ಲಿರುವ ವಸತಿ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡು ಅವಘಡ ಸಂಭವಿಸಿದೆ ಎಂದು ವರದಿ ಹೇಳಿದೆ. ಮಂಗಳೂರು ನಿಯಮಬಾಹಿರ ಶಾಲಾ ಮಕ್ಕಳ ಸಾಗಾಟ, 30 ವಾಹನಗಳ ಮೇಲೆ ಕೇಸು ದಾಖಲು. ಮಂಗಳೂರಿನ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲಾ ವಾಹನಗಳಲ್ಲಿ ನಿಯಮ ಬಾಹಿರವಾಗಿ ಶಾಲಾ ಮಕ್ಕಳನ್ನು ಸಾಗಿಸುತ್ತಿರುವ ವಾಹನ ವಿರುದ್ಧ ವಿಶೇಷ ತಪಾಸಣೆ ನಡೆಸಿ ಪ್ರಕರಣ ದಾಖಲು.

ದೇವಾಲಯಗಳಿಗೆ ಭೇಟಿ ನೀಡುವ ಭಕ್ತರಿಗೆ ಮಹತ್ವದ ಸುದ್ದಿ. ದೇವಾಲಯಗಳ ಒಳಗೆ ಮೊಬೈಲ್ ಫೋನ್ ಕೊಂಡೊಯ್ಯುವುದರ ಮೇಲೆ ಸಂಪೂರ್ಣ ನಿಷೇಧವನ್ನು ಸಡಿಲಿಸಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡೋಗಲು ಅವಕಾಶ ನೀಡಲಾಗಿದೆ ಎಂದು ವರದಿಯಾಗಿದೆ. ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಹೊಸ ನಿಯಮದ ಪ್ರಕಾರ ಭಕ್ತರು ತಮ್ಮ ಮೊಬೈಲ್ ಫೋನ್ಗಳನ್ನು ಜೊತೆಯಲ್ಲಿ ಕೊಂಡೋಗಬಹುದು. ಆದರೆ ದೇವಾಲಯದ ಒಳಗಡೆ ಫೋಟೋ ತೆಗೆಯುವುದು, ವಿಡಿಯೋ ಚಿತ್ರೀಕರಣ, ಸೆಲ್ಫಿ ಹಾಗೂ ರೀಲ್ಸ್ ಮಾಡುವುದಕ್ಕೆ ನಿರ್ಬಂಧ ಮುಂದುವರಿಯಲಿದೆ. ದೇವಾಲಯದ ಪವಿತ್ರತೆ ಕಾಪಾಡುವುದು, ಭಕ್ತರ ದರ್ಶನಕ್ಕೆ ಅಡಚಣೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ 2026 ಸೆಪ್ಟೆಂಬರ್ 1 ತಮಿಳುನಾಡಿನ 52 ಪ್ರಮುಖ ದೇವಾಲಯಗಳಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿತ್ತು. ಈ ಪಟ್ಟಿಯಲ್ಲಿ ಮಧುರೈ ಮೀನಾಕ್ಷಿ ಅಮ್ಮನ್ ದೇವಾಲಯ, ಪಳನಿ ದಂಡಯೂಧಪಾಣಿ ಸ್ವಾಮಿ ದೇವಾಲಯ, ತಿರುಚಂದೇರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ರಾಮೇಶ್ವರಂ ರಾಮನಾಥ ಸ್ವಾಮಿ ದೇವಾಲಯ, ಶ್ರೀರಂಗ ರಂಗನಾಥ ಸ್ವಾಮಿ ದೇವಾಲಯ ಮತ್ತು ತಿರುತ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸೇರಿದಂತೆ ಹಲವು ಪ್ರಮುಖ ಮತ್ತು ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ಸೇರಿದ್ದವು. ಮೊಬೈಲ್ ನಿಷೇಧದ ಹಿನ್ನೆಲೆಯಲ್ಲಿ ಭಕ್ತರು ತಮ್ಮ ಫೋನ್ಗಳನ್ನು ದೇವಾಲಯದ ಹೊರಭಾಗದಲ್ಲಿರುವ ಡೆಪಾಸಿಟ್ ಕೌಂಟರ್ನಲ್ಲಿ ಇರಿಸಬೇಕಾಗುತ್ತದೆ. ಇದಕ್ಕಾಗಿ ಪ್ರತಿ ಫೋನ್ಗೆ 5 ರೂಪಾಯಿ ಶುಲ್ಕ ವಿಧಿಸಲಾಗುತ್ತಿತ್ತು ಎಂದು ವರದಿಯಾಗಿದೆ. ದರ್ಶನ ಮುಗಿದ ಬಳಿಕ ಮೊಬೈಲ್ ಮರಳಿ ಪಡೆಯಲು ದೀರ್ಘ ಸರತಿ ಸಾಲಿನಲ್ಲಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಇದರಿಂದ ಮಕ್ಕಳು, ಹಿರಿಯ ನಾಗರಿಕರು ಸೇರಿದ ಹಲವು ಭಕ್ತರು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಯಮ ಸಡಿಲಿಸುವಂತೆ ಒತ್ತಡ ಮತ್ತು ಒತ್ತಾಯ ಕೇಳಿ ಬಂದಿತ್ತು ಎಂದು ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಸೌದಿ ಅರೇಬಿಯಾದಲ್ಲಿ ವಿಶ್ವದ ಅತಿದೊಡ್ಡ ತೈಲ ಕಂಪನಿ ಮೇಲೆ ಹೌತಿ ಕ್ಷಿಪಣಿ ದಾಳಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ T20 ಪಂದ್ಯದಲ್ಲಿ ಭಾರತ ಮತ್ತೆ ಸೋತಿದೆ. ಶೈ ಹೋಪ್ ಇನ್ನೊಂದು ಶತಕವನ್ನು ದಾಖಲಿಸಿದ್ದಾರೆ. ಸರಣಿ ಈಗ 2-2 ಸಮಬಲಕ್ಕೆ ಬಂದಿದೆ. ಕಳಪೆ ಬೌಲಿಂಗ್, ಮುನಚಿಲ್ಲದ ಬ್ಯಾಟಿಂಗ್, ಈ ನಡುವೆ ಕಡೆಗಣಿಸುತ್ತಿರುವಂತಹ ಆಟಗಾರರನ್ನು ಮುಂದೂಡಿಕೊಂಡು ಭಾರತ ಗೌತಮ್ ಗಂಭೀರ್ ಅವರ ಒಂದು ಕೋಚ್ ಅವಧಿಯಲ್ಲಿ ಸಾಕಷ್ಟು ಸೋಲುಗಳನ್ನು ಕಾಣ್ತಾ ಇದೆ. ವೆಸ್ಟ್ ಇಂಡೀಸ್ನ ನಾಯಕ ಶೈ ಹೋಪ್ ಮತ್ತೊಂದು T20 ಶತಕವನ್ನು ಸಿಡಿಸುತ್ತಾರೆ. ಮೊದಲು ಬ್ಯಾಟಿಂಗ್ ನಡೆಸಿದ ವೆಸ್ಟ್ ಇಂಡೀಸ್ 247 ರನ್ನನ್ನು 3 ವಿಕೆಟ್ ನಷ್ಟದಲ್ಲಿ ಗಳಿಸಿಕೊಂಡಿತ್ತು. ಶೈ ಹೋಪ್ 102 ರನ್ನನ್ನು ಗಳಿಸಿದರು. ಭಾರತ 19.4 ಓವರ್ನಲ್ಲಿ 223 ರನ್ನಿಗೆ ಆಲ್ ಔಟ್ ಆಯಿತು. ಕೀಮೋ ಪೌಲ್ 5 ವಿಕೆಟನ್ನು ಪಡೆದರು. ರಾಷ್ಟ್ರೀಯ ಕ್ರಿಕೆಟ್ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಪ್ರಜ್ಞಾನ್ ಓಜಾ ಆದಿ ಸುಗಮ, ಅರ್ಜಿ ಸಲ್ಲಿಸದ ಮಾಜಿ ವಿಕೆಟ್ ಕೀಪರ್ ಪಾರ್ಥಿವ್ ಪಟೇಲ್. ಸಚಿನ್ ಮತ್ತು ಓಜಾ ಒಂದೇ ದಿನ ಟೆಸ್ಟ್ ಪಂದ್ಯದಿಂದ ನಿವೃತ್ತಿಯಾಗಿದ್ದರು. ಇನ್ಫ್ಯಾಕ್ಟ್ ಓಜಾ ನಿವೃತ್ತಿಯಾಗಿದ್ದರೂ ಅಥವಾ ಅವರನ್ನು ಮತ್ತೆ ಆಯ್ಕೆ ಮಾಡಿಲ್ವಾ ಎಂದು ನೋಡಬೇಕಾಗಿದೆ. ಭಾರತದ ಪರ ಅವರು 24 ಟೆಸ್ಟ್, 18 ಏಕದಿನ ಮತ್ತು 6 T20 ಪಂದ್ಯ ಆಡಿದರು. ಪ್ರಜ್ಞಾನ್ ಓಜಾ ಒಟ್ಟು 144 ವಿಕೆಟ್ಗಳನ್ನು ಅದೇ ಅವಧಿಯಲ್ಲಿ ಪಡೆದುಕೊಂಡಿದ್ದರು. 2013 ವಿದಾಯ ಟೆಸ್ಟ್ ವೆಸ್ಟ್ ಇಂಡೀಸ್ ವಿರುದ್ಧ ವಾಂಕೆಂಡಿಯಲ್ಲಿ ಅವರು ಎರಡೂ ಇನ್ನಿಂಗ್ಸ್ಗಳಲ್ಲಿ 5 ವಿಕೆಟ್ ಪಡೆದ ಹೊರತಾಗಿ ಮುಂದೆ ತಂಡಕ್ಕೆ ಆಯ್ಕೆಯಾಗದಿರುವುದು ಮತ್ತು ಆ ಪಂದ್ಯದಲ್ಲಿ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದು ಇದು ಎಲ್ಲರಿಗೂ ಒಂದು ರೀತಿಯ ಬೇಸರದ ಸಂಗತಿಯಾಗಿತ್ತು. ಯಾಕೆಂದರೆ ಪ್ರಜ್ಞಾನ್ ಓಜಾ ಇದ್ದರೆ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ವಿಕೆಟ್ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಆಯ್ಕೆಗಾರರು ಯಾವತ್ತೂ ಅಶ್ವಿನ್ ಪರವಾಗಿರುವುದರಿಂದಾಗಿ ಓಜಾ ಆ ಸಂದರ್ಭದಲ್ಲಿ ಇಂದು ಟೆಸ್ಟ್ನಲ್ಲಿ ಮುಂದುವರಿಯದೆ ಮತ್ತು ಕೆಲವು ಸಮಯ ಕಾದ ಬಳಿಕ ನಿವೃತ್ತಿಯನ್ನು ಹೇಳಿದರು. ಪಶ್ಚಿಮ ವಲಯದ ಪ್ರತಿನಿಧಿ ಯಾರು ಎಂಬುದು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಕರುಣ್ ನಾಯರ್, ಅಜಯ 155 ರನ್. ರಣಜಿಯಲ್ಲಿ ಕರ್ನಾಟಕ ಆಂಧ್ರ ಪಂದ್ಯ ಡ್ರಾ. ನಾಯರಿಗೆ ಇದು 27 ಪ್ರಥಮ ದರ್ಜೆ ಶತಕವಾಗಿತ್ತು. T20 ರ್ಯಾಂಕಿಂಗ್ನಲ್ಲಿ 4 ಸ್ಥಾನಕ್ಕೇರಿದ ಐಆರ್ ಎಂದಿದೆ ಇನ್ನೊಂದು ಸುದ್ದಿ. ಕೊಹ್ಲಿಯೊಬ್ಬರೇ ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಅವರು ಹೇಳಿದ್ದಾರೆ. ಈ ನಡುವೆ T20 ಅಂತಾರಾಷ್ಟ್ರೀಯ ಹೊಸ ವಿಶ್ವದಾಖಲೆ ನಿರ್ಮಿಸಿದ ಅಭಿಷೇಕ್ ಶರ್ಮಾ, T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತದ ಬ್ಯಾಟರ್ ಅಭಿಷೇಕ್ ಶರ್ಮಾ ಹೊಸ ವಿಶ್ವದಾಖಲೆಯನ್ನು ನಿರ್ಮಿಸಿದ್ದಾರೆ. ಅವರು 30 5 ಭರ್ಜರಿ ಮತ್ತು 6 ಫೋರ್ಗಳು 69 ರನ್ ಗಳಿಸಿದ್ದರು. ಈ ಮೂಲಕ T20 ಅವರು 2000 ರನ್ ಪೂರೈಸಿ ಅತಿ ವೇಗವಾಗಿ ಈ ದಾಖಲೆ ತಮ್ಮದಾಗಿಸಿಕೊಂಡಿದ್ದಾರೆ ಎಂದು ವರದಿ ಹೇಳಿದೆ. ಸೂರ್ಯಕುಮಾರ್ ಯಾದವ್ ಹೆಸರಲ್ಲಿದ್ದ ದಾಖಲೆ ಈಗ ಪ್ರಕಟ ಒಂದು ಪತನಗೊಂಡಿದೆ ಎಂದು ನಾವು ನೋಡಬಹುದು. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಇವತ್ತಿನ ಪತ್ರಿಕೆಯಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ವಿಶೇಷವಾಗಿ ಕರಾವಳಿಯ ಮತ್ತೆ 9 ತಾಲೂಕುಗಳು ಬರಪಟ್ಟಿಗೆ ಸೇರ್ಪಡೆ. ಕರಾವಳಿ 5, ಮಲೆನಾಡಿನ 3, ಬೆಳಗಾವಿಯ 1. ಇದರಲ್ಲಿ ಇದು ದೊಡ್ಡ ಮಟ್ಟದ ಸಮಸ್ಯೆ. ಜೊತೆಗೆ 226 ತಾಲೂಕುಗಳು ಈಗ ಬರಪೀಡಿತ ಪಟ್ಟಿಗೆ ಸೇರಿಕೆಯಾಗಿವೆ. ಕರಾವಳಿ ಮಲೆನಾಡು ಸಹಿತ ಮತ್ತು 9 ತಾಲೂಕುಗಳು ಬರಪೀಡಿತ ವ್ಯಾಪ್ತಿಗೆ ಬಂದಿವೆ. ಇದರೊಂದಿಗೆ ರಾಜ್ಯದ ಬರಪೀಡಿತ ತಾಲೂಕುಗಳ ಪಟ್ಟಿ 226 ಏರಿಕೆಯಾಗಿದೆ. ಈ ಬೆನ್ನಲ್ಲೇ ಸರ್ಕಾರದ ನಷ್ಟದ ಲೆಕ್ಕ ಆಗ್ತಿದೆ. ಬುಧವಾರ ಕರಾವಳಿಯ 5 ಹೊಸ ಒಂದು ಅದರಲ್ಲಿ ನಾವು ನೋಡಬಹುದು. ಬೆಳಗಾವಿಯ ಖಾನಾಪುರ, ಶಿವಮೊಗ್ಗದ ಹೊಸನಗರ ಮತ್ತು ಸಾಗರ, ಹಾಸನದ ಸಕಲೇಶ್ಪುರ, ದಕ್ಷಿಣ ಕನ್ನಡದ ಪುತ್ತೂರು, ಮೂಡುಬಿದಿರೆ, ಮುಲ್ಕಿ ಮತ್ತು ಉತ್ತರ ಕನ್ನಡದ ಸೂಪ ಅಂದರೆ ಜೋಯಿಡಾ ಹಾಗೂ ದಾಂಡೇಲಿ
ಬರಪೀಡಿತ ಪಟ್ಟಿಗೆ ಸೇರ್ಪಡೆಯಾಗಿವೆ ಎಂದು ವರದಿ ಹೇಳಿ

0: ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಈ ದಿನದ ಪತ್ರಿಕೆಯಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ಅಕ್ರಮ ರಸಗೊಬ್ಬರ ಕೀಟನಾಶಕ ಜಪ್ತಿ ಮಾಡಲಾಗಿದೆ ಎಂದು ಇನ್ನೊಂದು ಸುದ್ದಿ ಹೇಳಿದೆ. ಅದೇ ರೀತಿ ಚಿನ್ನಧಾರಣೆ ನಿನ್ನೆ 95 ರೂಪಾಯಿ ಇಳಿಕೆಯಾಗಿದ್ದು ಪ್ರತಿ 22 ಕ್ಯಾರೆಟ್ಗೆ ಪ್ರತಿ ಗ್ರಾಮ್ಗೆ 13,590 ರೂಪಾಯಿ, ಬೆಳ್ಳಿಧಾರಣೆ 4,100 ರೂಪಾಯಿ ಕೆಜಿಗೆ ಇಳಿಕೆಯಾಗಿದೆ, 222,200 ರೂಪಾಯಿ. ಮೊಟ್ಟೆ ದರ 100ಕ್ಕೆ 650, ಉಡುಪಿ ಲೈನ್ ಸೇಲ್ಸ್ ದರ 190, ಮಲ್ಲಿಗೆ 1,100, ಜಾಜಿ 430 ರೂಪಾಯಿ ಎಂದಿದೆ ವರದಿ. ಗೃಹಲಕ್ಷ್ಮಿ 33ನೇ ಕಂತಿನ 2,02,452 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂಬೈ ಪುಣೆ ಬಸ್ ಸಂಚಾರಕ್ಕೆ ಅಡ್ಡಿ. ಧಾರವಾಡದಿಂದ ಬೆಳಗಾವಿ ಮಹಾರಾಷ್ಟ್ರ ಗಡಿವರೆಗೆ ಹೆದ್ದಾರಿ ಬಂದ್ ಮಾಡಿ ಕಬ್ಬು ಬೆಳೆಗಾರರು ಬುಧವಾರ ನಡೆಸಿದ ಪ್ರತಿಭಟನೆ ಎಬ್ಬಿಸಿ ಮುಂಬೈ ಪುಣೆ ಸಹಿತ ಮಹಾರಾಷ್ಟ್ರದ ದೂರ ದೂರುಗಳಿಗೆ ಸಂಚರಿಸುವ ಕರಾವಳಿ ಪ್ರಯಾಣಿಕರಿಗೆ ತಟ್ಟಿದೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದು ಇಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು, ಇನ್ನು ಕೆಲವೇ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. ಕೊಂಕಣಿ ಕಾರ್ಯಕ್ರಮ, ಪಪ್ಪಚ್ಚಿ ಫೇವರೇಟ್ ನಾಟಕ ಕಂತು 4, 8:30, 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, ತುಳು ಚಾವಡಿ ನೇರ ಪ್ರಸಾರ 10:00, 11:00 ಯಕ್ಷಗಾನ ರೇಂಜಿ ಬನುತ್ತಾ ಲೆಕ್ಕಸಿರಿ ಕಂತು 1, ತುಳು ಕಾರ್ಯಕ್ರಮ ಗೀತಾ ಸಾಹಿತ್ಯ ಸಂಭ್ರಮ ಕಂತು 3, 11:30 ತುಳು ಹಾಡುಗಳು, 12:00 ಭಾವಲಾದಿ, 12:30, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಸಮಾಜ ಮುಖ್ಯ ಧ್ವನಿ ಮುದ್ರಿತ ಪ್ರಸಾರ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೇ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತೊಂದು ದಿವ್ಯವಾದ ಆಹಾರ ಔಷಧದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ. ಅದುವೇ ಎಳ್ಳು. ಹೌದು, ಕಪ್ಪು ಹಾಗೂ ಬಿಳಿ ಎಳ್ಳು ಎರಡೂ ಕೂಡ ಅದ್ಭುತವಾದಂತಹ ಆರೋಗ್ಯಕಾರಿ ಪ್ರಯೋಜನವನ್ನು ಹೊಂದಿದೆ. ಸಾಕಷ್ಟು ಪೋಷಕಾಂಶಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ಪ್ರತಿನಿತ್ಯ ಒಂದು ಚಮಚ ಕಪ್ಪು ಅಥವಾ ಬಿಳಿ ಎಳ್ಳನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ಆತ್ಮೀಯರೇ, ಒಂದು ಚಮಚ ಎಳ್ಳು ಸೇವನೆಯು 12% ನಾರಿನಂಶದ ಪೂರೈಕೆಯನ್ನು ನಮಗೆ ಮಾಡುತ್ತೆ. ಪ್ರತಿನಿತ್ಯ ನಮಗೆ ಬೇಕಾದಂತಹ ನಾರಿನಂಶದ 12% ಎಳ್ಳು ನಮಗೆ ನೀಡುತ್ತೆ. ಆತ್ಮೀಯರೆ, ಇದರಲ್ಲಿ ವಿಟಮಿನ್ B6, ಪ್ರೋಟೀನು, ಒಳ್ಳೆಯ ಫ್ಯಾಟು, ಆ್ಯಂಟಿ ಆಕ್ಸಿಡೆಂಟು, ಮಿನರಲ್ಗಳು ಇದೆ. ಹಾಗಾಗಿ ಇದು ಬಹಳ ಒಳ್ಳೆಯದು. ಸಾಕಷ್ಟು ನಾರಿನಂಶವನ್ನು ಇದು ಹೊಂದಿದೆ. ಹಾಗೆಯೇ ಕ್ಯಾಲ್ಸಿಯಂ ನಮಗೆ ಬಹಳ ಮುಖ್ಯವಾದ ಒಂದು ಪೋಷಕಾಂಶ. ಕ್ಯಾಲ್ಸಿಯಂ ಇಲ್ಲದೇ ಇದ್ದರೆ ನಮ್ಮ ಎಲುಬು ಟೊಳ್ಳಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಕ್ಯಾಲ್ಸಿಯಮನ್ನು ಹೊಂದಿದೆ. ಈ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಲಿಕ್ಕೆ, ಎಲುಬಿಗೆ ಕರೆಕ್ಟಾಗಿ ತಲುಪಲಿಕ್ಕೆ ವಿಟಮಿನ್ ಡಿ ಬೇಕು. ಸೊ ಹಾಗಾಗಿ ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಬೇಕು, ಇಲ್ಲಾಂದರೆ ವಿಟಮಿನ್ ಡಿ ಸ್ಯಾಚೆಟ್ಟನ್ನು ವಾರಕ್ಕೊಂದು ದಿವಸ ತೆಗೆದುಕೊಳ್ಬೇಕು, ಇಲ್ಲಾಂದರೆ 1000 ಇಂಟರ್ನ್ಯಾಷನಲ್ ಯೂನಿಟ್ ಮಿನಿಮಮ್ ವಿಟಮಿನ್ ಡಿಯನ್ನು ಪ್ರತಿನಿತ್ಯ ಸೇವಿಸುವಂಥ ಒಂದು ಯೋಚನೆಯನ್ನು ಮಾಡಬೇಕು. ಸೊ ಇದರ ಬಗ್ಗೆ ವೈಜ್ಞಾನಿಕ ಒಂದು ಹಿನ್ನೆಲೆಯನ್ನು ನಾವು ನೋಡೋಣ. ಈ ಒಂದು ಪಬ್ಮೆಂಟಲ್ಲಿ ಪಬ್ಲಿಷ್ ಆದಂಥ ಒಂದು ಸ್ಟಡಿಯ ಪ್ರಕಾರ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ದ ಇಫೆಕ್ಟ್ ಆಫ್ ಡಯಟ್ರಿ ಇಂಟೇಕ್ ಆಫ್ ಸೀಸೇಮ್, ಈ ಒಂದು ಎಳ್ಳು, ಲಿಪಿಡ್ ಪ್ರೊಫೈಲ್ ಮತ್ತು ಬ್ಲಡ್ ಪ್ರೆಷರ್, ಇದು ಎರಡರ ಮೇಲೆ ಅಂದರೆ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೂ ಈ ಒಂದು BP ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ವೈಜ್ಞಾನಿಕ ಬರಹ ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಆದಮೇಲೆ ಪ್ರೋಟೀನ್ ನಮಗೆ ಬೇಕು ಅಂಥೇಳಿ ನಾನು ಅನೇಕ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ. ನಮ್ಮ ಸಸ್ಯಾಹಾರಗಳಲ್ಲಿ ಪ್ರೋಟೀನ್ ಅಂಶ ಭಾಳ ಕಡಿಮೆ ಇದೆ. 1 kg 1 gram ಪ್ರೋಟೀನ್ ಬೇಕು. ಅಂದರೆ ನಾನು 70 kg ಇದ್ದರೆ 70 g ಪ್ರೋಟೀನ್ ಪರ್ ಡೇ ನನ್ನ ರಿಕ್ವೈರ್ಮೆಂಟ್. ಅಷ್ಟು ತೆಗೆದುಕೊಂಡ್ರೆ ನಮಗೆ ಭಾಳ ಒಳ್ಳೆಯದು. ಪ್ರೋಟೀನಿಂದ ಭಾಳ ಪ್ರಯೋಜನ ಆಗುತ್ತೆ. ನೋಡಿ, ಪ್ರೋಟೀನಿಂದ ಡೈಜೆಸ್ಟಿವ್ ಎನ್ಝೈಮ್ಸು ಬಿಡುಗಡೆ ಆಗುತ್ತೆ. ಪ್ರೋಟೀನಿಂದ ಮಸಲ್ಸು ಸ್ಟ್ರೆಂಥನ್ ಆಗುತ್ತೆ. ಪ್ರೋಟೀನು ನಮ್ಮ ದೇಹಕ್ಕೆ ಒಂದು ಸಪೋರ್ಟನ್ನು ಕೊಡುತ್ತೆ. ಪ್ರೋಟೀನು ಈ ಹಾರ್ಮೋನ್ ಬ್ಯಾಲೆನ್ಸನ್ನು ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಎಸೆನ್ಷಿಯಲ್ ಮಾಲಿಕ್ಯೂಲ್ಸು ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ಈ ಒಂದು DNA RNA ಸ್ಟ್ರಕ್ಚರ್, ಇದರ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಂದರೆ ಇಮ್ಯುನಿಟಿ ಆ್ಯಂಟಿಬಾಡಿ ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅಂಶ ನಮಗೆ ಬೇಕು. ಈ ಪ್ರೋಟೀನನ್ನು, ಈ ಒಂದು ಉತ್ತಮವಾದ ಪ್ರೋಟೀನನ್ನು ಈ ಒಂದು ಎಳ್ಳು ಹೊಂದಿದೆ. ಸೊ ಹಾಗಾಗಿ ಎಳ್ಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರ ಮೂಲಕ ನಮಗೆ ಸಾಕಷ್ಟು ಪ್ರೋಟೀನ್ ದೊರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ಅನೇಕ ಬಾರಿ ಪ್ರೋಟೀನ್ ಶೇಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. 2 ಚಮಚ ವೇ ಪ್ರೋಟೀನು, ಸ್ವಲ್ಪ ಹಾಲು, ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಬೆಲ್ಲ, ಹಾಗೆಯೇ ಸೇಬು ಹಣ್ಣು, ಪೀನಟ್ ಬಟರು ಮತ್ತು ಫ್ರೆಶ್ ಮಿಲ್ಕ್ ಕ್ರೀಮ್, ಇಷ್ಟನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು 250-300 ml ಕುಡಿದುಬಿಟ್ರೆ ನಮಗೆ ಹಸಿವೆನೂ ಕಡಿಮೆ ಆಗುತ್ತೆ, ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು. ಹಾಗೆ ಎಗ್ ತಿನ್ನುವವರಿಗೆ ಬೇಯಿಸಿದಂತಹ ಮೊಟ್ಟೆ ಸಾಕಷ್ಟು ಪ್ರೋಟೀನನ್ನು ಕೊಡುತ್ತೆ. ಸೊ ಹಾಗಾದರೆ ಪ್ರೋಟೀನ್ ಆ ಒನ್ ಆಫ್ ದ ಆಗರ, ಒನ್ ಆಫ್ ದ ಮೈನ್ ಸೋರ್ಸ್. ಈ ಒಂದು ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಎರಡನ್ನೂ ನೀಡುವಂತಹ ಎಳ್ಳನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಸೇವಿಸೋಣ, ತದ್ಮೂಲಕ ಆರೋಗ್ಯವನ್ನು ಒರೆಸ್ಕೊಳ್ಳೋಣ. ಈ ಒಂದು ಎಳ್ಳಿನಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗೋದ್ರಿಂದಾಗಿ ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿ ಹಾಗೂ ಉರಿಯೂತ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪುನಃ ನಾವು ರಿಸರ್ಚ್ ಸ್ಟಡಿಯನ್ನು ನೋಡಿದ್ರೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟೀಸ್ ಆಫ್ ಸೀಸೇಮ್ ಆಯಿಲ್. ಸೊ ಎಳ್ಳು ಎಣ್ಣೆ ನಮಗೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ಅಂತ ಹೇಳುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಅದಕ್ಕೆ ಕಲಬೆರಕೆ ಎಣ್ಣೆ ಸಿಕ್ಬಿಡುತ್ತೆ. ಹಾಗಾಗಿ ಆತ್ಮೀಯರೇ, ಎಳ್ಳೆಣ್ಣೆಯನ್ನು ಔಷಧಿಯಾಗಿ ನಾವು ಬಳಸ್ಬೋದು. ಸೊ ಏನು ಮಾಡೋದು ಅಂದರೆ ನಾವು ಗಾಣಕ್ಕೆ ಕೊಟ್ಟು ಎಳ್ಳೆಣ್ಣೆಯನ್ನು ಮಾಡಿಸ್ಕೋಬೇಕು. ಇಲ್ಲ ಅಂದರೆ ಮನೆಯಲ್ಲಿಯೇ ಇವತ್ತು ಗಾಣ ಬರ್ತಾ ಇದೆ, ಚಿಕ್ಕ ಒಂದು ಗಾಣ ಬರುತ್ತೆ, ಕರೆಂಟಿಂದ ಎಲೆಕ್ಟ್ರಿಸಿಟಿಯಿಂದ ನಡೆಯುವಂಥ ಒಂದು ಗಾಣ ಬರುತ್ತೆ. ಆ ಒಂದು ಗಾಣದಲ್ಲಿ ಅಥವಾ ಮಷಿನ್ನಲ್ಲಿ ನೀವು ಎಳ್ಳನ್ನು ಹಾಕಿದರೆ ಕೆಳಗಡೆ ಎಳ್ಳೆಣ್ಣೆ ಬರುತ್ತೆ, ಕೊಬ್ಬರಿಯನ್ನು ಹಾಕಿದರೆ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಹಾಗೆಯೇ ಶೇಂಗಾ ಅಥವಾ ಕಡಲೆಕಾಯಿ ಬೀಜದಿಂದ ಕಡಲೆಕಾಯಿ ಎಣ್ಣೆಯನ್ನು ತೆಗಿಬೋದು. ಸೊ ಹಾಗಾಗಿ ಆ ಒಂದು ಮಷಿನನ್ನು ನಾವು ಮನೆಗೆ ತರಿಸ್ಕೊಂಡ್ರೆ ಭಾಳ ಉತ್ತಮ. ಇಲ್ಲಾಂದರೆ ನಿಮ್ಮ ಊರಿನಲ್ಲಿರುವಂತಹ ಗಾಣಕ್ಕೆ ನೀವು ಈ ಶೇಂಗಾ ಅಥವಾ ಈ ಒಂದು ಎಳ್ಳನ್ನು ಕೊಟ್ಟು ಎಣ್ಣೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಈ ಥರ ಗಾಣದಿಂದ ತೆಗೆದಂತಹ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇವತ್ತು ಈ ರಿಫೈನ್ಡ್ ಆಯಿಲ್ಸು ತುಂಬ ತೊಂದರೆಗಳನ್ನ ಉಂಟು ಮಾಡ್ತಾ ಇದೆ, ಅದರಲ್ಲಿ ಒಮೆಗಾ 6 ಜಾಸ್ತಿ ಇದೆ. ಹಾಗಾಗಿ ಅದನ್ನು ದೂರ ಇಟ್ಟು ನಾವೇ ಮನೆಯಲ್ಲೇ ಎಣ್ಣೆಯನ್ನು ತಯಾರಿಸಿ ಅಥವಾ ಗಾಣದಲ್ಲಿ ತಯಾರಿಸಿದಂಥ ಎಣ್ಣೆಯನ್ನು ನಮ್ಮ ಕಣ್ಣೆದುರಿಗೆ ಮಾಡಿಸ್ಕೊಂಡು ಬರೋದು ಬಹಳ ಉತ್ತಮ. ಬಹಳ ಸರಳವಾದ ಪರಿಣಾಮಕಾರಿ ಆಹಾರ ಔಷಧ ಎಳ್ಳಿನ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನಾವು ಎಳ್ಳನ್ನು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸಿ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಧನ್ಯವಾದಗಳು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳುವಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳುವಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಂದ್ರೊಂಡ್ಮೆ ಬೆಚ್ಚ ತಿನ್ನೋಗು.
1: ಇಡಲಿ ಬಾ.
0: ಬೇರೆಂದ್ರೊಂಡ್ಮೆ ಬೆಚ್ಚ ತಿನ್ನೋಗು.
1: ದೋಸೆ ಇಡಲಿ.
0: ಇಡಲಿ ದೋಸೆ, ದೋಸೆ ಇಡಲಿ. ಬೆಳೆ ಮುಸಕ ನೀವೆಲ್ಲ ಹೋಟೆಲ್ ಇಡಲಿ ದೋಸೆ, ದೋಸೆ ಇಡ್ಲಿ, ಬೇರೆಂದ ಇಲ್ಲ.
2: ಚಲ್ಲ ಪಿಂಡಿ ಚಪಾತಿ ಪರೋಟ ಅಂಟೇ ಬಾವಾಕ. ಎಂದ ಬಾರಿ ಅಪರೂಪ ಚಮ್ಮ ನಾಳೈತಿ ಇಬ್ಬರ ಕಾಂಡೆ ಇಲ್ಲ.
3: ಹೆಚ್ಚಿದೆಂದಾಕ್ರು ರಾಯ ತಂಗಲ ಕುರ್ಪಾ ತೆನ್ನಂಡೆ ಅದ್ರ ಕಾಣ ಅವತೇ ದಚ್ಚಲ್ಲ ಅಂಟ್ರು ಹಂಗಾನ ಅವತೇ ಬಾಕಿ.
2: ಉಡೆ ಬಂಡ ಗಿರಾಕಿ ಮಾರ್ಗ ಕುರ್ಪಾತಿ ಎಣ್ಣಿಟ್ಟು ತಿಂಡಂಗ ಮಾತ್ರ ತಡಿಕೆ ಬಿಡಿಕ್ರಂಟಾಂಗ್ ನಾನಿಂದ್ರಾಕ್ರಪ್ಪ.
0: ಮೂಸಾಕ ನಿಂಗಲ ಹೋಟಲ್ ಆಗಿಲ್ಲ ಬೆಲಿ ಎಮುಸಿ ಬತ್ತು. ನನ್ನ ಬೆನ್ನಿ ನಾಲ್ಕು ನಲ್ಲ ಇಡ್ಲಿ ದೋಸೆ ಹಾಕಿ ತನ್ನು ಇನ್ನಲು ಇಪ್ಪ ನೋಕುಂಬ ಸುಬೈ ಕೆಂಚಿಟ್ಟು ನನ್ನ ಹೂನ್ ದೋಸರು ಪೂರು ಮೂಸಾಕರ್ ಹೋಟಲ್ಗೂ ಪೂರು ಎಂದಿಗಿಡಿ ಅವಡ ನಲ್ಲ ಇಡ್ಲಿ ದೋಸೆ ಅವಡು ಕುಂಬರು ಉಂಟು ಲಾಸ್ಟ್ ಅವಳಗೊಂದ್ ಎಂಟು ಪ್ಲೇಟ್ ನಾನೇ ಗುಂಪನು. ಒಂದು ಪ್ಲೇಟ್ ಇಡ್ಲಿ ಬರ್
2: ನಲ್ಲ
3: ಬಡವಾಗ ನೀಲ್ಲ ಉತ್ತೇನೆ ಗಲಾಟೆ ಕೇಟು
0: ಗಲಾಟೆ ಅಮ್ಮ ಜಂಡ ಪೆಂಜೆಯ ಮಾರ ಒರೇ ಅವತ್ತು ಬೆಚ್ಚಿಟ್ಟು ಸಂಸಾರ ಹಾಕುರ ಕಷ್ಟ ನಕ್ಕು ಮಾತ್ರ ಗೊಂತು
2: ಅದಕ್ಕೆ ಬಡವಾಕ ಇದು ಬೇಜಾರ ಕಂಡ ಅದಕ್ಕೆ ನಿಮ್ಮ ಜಂಡ ಮತ್ತು ಪೆಣ್ಣೆ ತಾಗಿ ಉಂಟು ಅದು ನೀವೆಲ್ಲ ಎಂತ ಚೇಲು ಉಣಗಿಟ್ಟಮ್ಮ
0: ಅಭಿಷೇಕ ಚೆಲ್ಲಗು ನಕ್ಕೊರು ಚಂಗ್ಯಾವಡು
2: ಚಕ್ ಚಂಗೆ ಹಾಕುರ ಮೊಗಮೆ ಮೀನು ಬಿಗ್ರ ಬಡವಾಕರು ಚಂಗೆ ಮೊಗ ಚಕ್
0: ಹಿಂಗಿ ನಿಂಕು ನಂದ ಲವ್ ಸ್ಟೋರಿ ಕೇಕೋನ
2: ನಕ್ಕಿಪ್ಪ ಪಣಿ ಎಂದು ಇಲ್ಲ ಗಿರಾಕಿ ಮಾರು ಇಲ್ಲ ತಲೆ ಟೈಮ್ ಪಾಸ್ ಹೆಂಗಾವಟ್ಟಪ್ಪರ ಚೆಲ್ರು ಚೆಲ್ರು ಚೆಲ್ರು
0: ಅದರು ನೀಂಡು ಕತೆ ಊರ್ನಲ್ಲಿ ನಾನು ಬಟ್ಟಿ ನೋಡಿ ಮೀನು ಬೆಚ್ಚಿತ್ತು ಸೈಕಲ್ ಒಂದು ಅಂತ ಪೋಯೋ ಅಂತಿನ್ನ ಅಲ್ಲ
2: ನೀನು ಸ್ಟೋರಿ ಕೇಟಿತ್ತು ನಂಡ ಜನ್ಲೀಟ್ರು ಪಾಲ್ ಹೋಯ್ತು

0: ಡಾಕ್ಟರ್, ಇದು ಸೀರಿಯಸ್ ವಿಷಯ ಅಂಟ?
1: ಇಪ್ಪಾಯಿಲ ಕಂಡೀಷನ್ ಬಾರಿ ಸೀರಿಯಸ್ ಉಂಡು. ಇಪ್ಪಾಯಿಲ್ಗೆ ದವಾ ಅಲ್ಲ ದುವಾತ್ ಅಗತ್ಯ ಉಂಡು. ಹಯಾತ್ ಮೌತು ಅಲ್ಲಾಹುರ ಕೈಲಿ. ಇಪ್ಪ ಆಸೆಂದಿಂದೆಂಗು ಪೂರ್ತಿ ಹಾಕರು. ಐ ಆಮ್ ಸಾರಿ, ಬೇಜಾರಾಕಂಡು.

0: ಮಾಸ್ಟ್ರೇ, ಡಾಕ್ಟರ್ ಇಂದ್ರಚಂದ್.
1: ಡಾಕ್ಟರ್ ಚಂದ್ ಬೇಡಿಕೆಗೆ ಬಂದಿಲ್ಲವಲ್ಲ, ಬೇಗ ಹುಷಾರಾಗಿರಲ್ಲ.
2: ಇಲ್ಲ ಕಲವು ಚೆಲ್ಲೋ ಹುದಿಂಕ ತೀರಿಲ್ಲ ಅಂತ ನಿಂಗಲ ಮೊಗಮೇ ಚೆಲ್ಲು. ಇಲ್ಲ ಮಾಸ್ಟ್ರೆ, ಮೂತ್ರ ಬಗಿಲ ನಕ್ಕೆ ಬೇಜಾರಿಲ್ಲ. ಈ ದುನಿಯಾವಾಗ ಬಂದ ಭಿನ್ನ ಎಲ್ಲಾರು ಒಂದು ನಾಳು ಮರಿಕೊಂಡು ಆಯ್ತ ನಾನು ಬರಿಕೆ ಮುನ್ನೂರು ನಂಡ ಮೌಲ ಆಸ್ಪತ್ರೆ ಮಂಗಿಲ್ತ ಚಂದ ಹಕ್ಕಿ ನೋಕು. ಇಲ್ಲೇ ಟೈಪಿತ್ತಲ್ಲ ಮಾಸ್ಟ್ರೆ, ನಂಡ ಮಕ್ಕು ಆರ್ಗತಿ ಉಳ್ಳಾರ ಮಾಸ್ಟ್ರೆ, ನಂಡ ಮೌಲ ಆಸ್ಮಗು ಆರ್ಗತಿ ಮಾಸ್ಟ್ರೆ, ಆರುಳ್ಳಾರ ಮಾಸ್ಟ್ರೆ, ಆರುಳ್ಳಾರ.
1: ಕಾಕ, ನಿಂಗ ಈ ವಿಷಯದಲ್ಲಿ ಎಂದು ಫಿಕರ್ ಹಾಕಂಡ, ನಿಂಗ ಒಪ್ಪಿಗೆ ತಂಡಾರಂಟ ಹೆಂಗ್? ನಿಂಗಲ್ಲ ಮೂಲ ನಾನ್ ಮಂಗಿಲ್ಲ ಅವ್ರೆ, ಸಮಾಧಾನ ಹಾಕುರು.
2: ನಂಡ ಮೂಲ ಆಸ್ಪತ್ರೆ ನೀ ಮಂಗಿಲ್ಲ ಅವ್ರೆ, ಕಸೀರು ನಿಂದ ಈ ನಲ್ಲತನತ್ತಿಗೆ ನಾನು ಹೆಂಗ ನಂಡಿ ಚೆಲ್ಲಟ್ಟು ಹೋನೆ ಗೊತ್ತಾವಲ್ಲ. ಅಲ್ಲ ನಿಂಡ ಸಲಾಮತ್ತಾಗಟ್ಟು ಹೋನೆ ಪಡ್ಚವನು ಒಂದು ಆಸರೆ ಪೂರ್ತಿ ಹಾಕ್ಯಾವ, ನಂಡ ಆಸರೆ ಪೂರ್ತಿ ಹಾಕ್ಯಾವ ಹೋಣೆ. ಅಸ್ಮ ಇವಡಲ್ಲ ಮೋನೆ ರುಕ್ಸಾಣ, ಈ ನಿಂಡೆ ಹೇಳಿ ಅವರ ಚಂದತ್ಲು ನೋಕು ಮೋನೆ. ಅಲ್ಲ ಒಂದು ಆಸರೆ ಪೂರ್ತಿ ಹಾಕ್ಯಾ ಮೋನೆ. ಅಲ್ಲ ಅದು ಸಂದಿಲ್ಲ ಇಲ್ಲ ಇಲ್ಲ
3: ಪಲ್ಕ ಬರಿಯಮ್ಮ, ಪಲ್ಕ ಬರಿಯಮ್ಮ.

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಕಟೀಲಿನಲ್ಲಿ ನಡೆದ ಭ್ರಮರ ಇಂಚರ ನುಡಿ ಹಬ್ಬ 2025 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಅರವಿಂದ್ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಸಂಗೀತವನ್ನು ಸ್ವಾದ, ಅದರ ಪರಿಮಳ, ಅದರ ರುಚಿಯನ್ನು ಹೇಗೆ ಸವಿಯುವುದು ಅಂತ ಹೇಳೋ ಬಗ್ಗೆ ಒಂದು ಮಾತು. ನಾನು ಪೂರ್ಣಪ್ರಜ್ಞ ಕಾಲೇಜಿನಲ್ಲಿದ್ದಾಗ ಪ್ರೊಫೆಸರ್ ಎಂ ರಾಜಗೋಪಾಲಾಚಾರ್ಯ ಅಂತ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ಅವರ ಕಲೀಗ್ ನಾನು, ಸಹೋದ್ಯೋಗಿ. ಸಂಸ್ಕೃತ, ಕನ್ನಡ, ಸಂಗೀತ, ಹಿಂದಿ ಭಾಷೆಗಳಲ್ಲಿ ಪ್ರವೀಣರು ಅವರು, ಸಾಮಗಾನ ಪ್ರವೀಣರು ಅವರು. ಸಂಗೀತ ಬಗ್ಗೆ ತುಂಬ ತಿಳ್ಕೊಂಡಿರೋದ್ರಿಂದ ಅವರ ಹತ್ರ ಒಂದು ಸಲ ಕೇಳಿದೆ, ಸರ್ ನೀವು ಇತ್ತೀಚೆಗೆ ಏನು ಸಂಗೀತ ಕೇಳುವುದಿಲ್ಲ, ಯಾಕೆ ಸಂಗೀತ ಕೇಳುವುದನ್ನು ಬಿಟ್ಟ್ರಿ? ಹಾಗ ನೀನು ಸಂಗೀತ ಕೇಳೋದು ಯಾಕೆ ಅಂತ ನನಗೆ ಮರು ಪ್ರಶ್ನೆ ಹಾಕಿದರು. ಸಂತೋಷ ಆಗಲಿಕ್ಕೆ, ಅದೇ ಕಾರಣಕ್ಕೆ ನಾನು ಸಂಗೀತ ಕೇಳೋದಿಲ್ಲ ಅಂತ ಹೇಳಿದರು. ಅರ್ಥ ಆಯ್ತಾ? ಸಂಗೀತ ನಾನು ಕೇಳೋದು ಸಂತೋಷಕ್ಕಾಗಿ, ಅವರು ಸಂಗೀತ ಕೇಳದ ಇರುವುದೂ ಕೂಡ ಸಂತೋಷಕ್ಕಾಗಿಯೇ ಅಂತ ಅವರು ನನಗೆ ಹೇಳುವಾಗ, ಸಂಗೀತಜ್ಞ ಹೀಗೆ ಉತ್ತರ ಕೊಟ್ಟದ್ದು ನೋಡಿ ನಾನು ಅವಾಕ್ಕಾಗಿ ಹೋದೆ. ಇದೇನಿದು ವಿಚಾರ ಅಂತ. ಈಗಿನ ಸಂಗೀತ ಮಾರಾಯರೆ ಅದನ್ನು ಕೇಳಲಿಕ್ಕಾಗುದಿಲ್ಲ, ಕಿವಿ ಬಿಡ್ಲಿಕ್ಕಾಗುದಿಲ್ಲ. ಏನೇನೋ ಹೇಳ್ತಾರೆ, ಸಂಗೀತ ಹಾಡುವಾಗ ರಾಗ ಆ ರಾಗದಲ್ಲಿರೋದಿಲ್ಲ, ಸುರುಟಿಯಾಗಿ ಇರುವುದಿಲ್ಲ. ಅದು ಯದುಗಲ ಕಾಂಬೋಜಿ ಆಗಿರುತ್ತದೆ ಅಥವಾ ಇನ್ನೊಂದು ಯಾವುದೋ ಒಂದು ರಾಗ ಆಗಿರುತ್ತದೆ. ಕಲ್ಯಾಣಿ ಕಲ್ಯಾಣಿ ಅಲ್ಲ, ಅದು ಹಿಂದೂಸ್ತಾನಿ ಯಮನ್ ಆಗಿರುತ್ತದೆ. ಇದನ್ನೆಲ್ಲ ಕೇಳಿ ಯಾಕೆ ಸಹಿಸಿಕೊಳ್ಬೇಕು, ಬೇಡ ನನಗೆ ಅಂತ ಕಟ್ಟುನಿಟ್ಟಾಗಿ ಔಟ್ ರೈಟ್ಲಿ ರಿಜೆಕ್ಟೆಡ್. ಈಗ ಸಂಗೀತ ಹಾಗಾದರೆ ಕೇಳೋದು ಹೇಗೆ, ಯಾರು ಕೇಳಬೇಕು, ಎಂಥ ಸಂಗೀತ ಕೇಳಬೇಕು, ಸಂಗೀತವನ್ನು ಕೇಳುವುದು ಹೇಗೆ ಅಂತ ಕೆಲವು ಕಡೆಯಲ್ಲಿ ನಾನು ಭಾಷಣ ಮಾಡಿದ್ದುಂಟು ಗಂಟೆ ಕಟ್ಟಲೆ. ಸಂಗೀತ ಅಂತ ಹೇಳುವಂಥದ್ದು ಸಿನಿಮಾ ಸಂಗೀತ, ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗೋದು ಸಿನಿಮಾ ಸಂಗೀತ, ಇಲ್ಲ ಜಾನಪದ ಸಂಗೀತ, ಇಲ್ಲ ಸಾಧ್ಯ ಆದರೆ ಕ್ಲಾಸಿಕಲ್ ಸಂಗೀತ. ಕ್ಲಾಸಿಕಲ್ನಲ್ಲಿ ದಕ್ಷಿಣ ಭಾರತದವರಾದರೆ ಸ್ವಲ್ಪ ಪ್ರವೇಶ ಇದ್ದದ್ದು ಹೌದಾದರೆ ಕರ್ನಾಟಕ ಸಂಗೀತ, ಇಲ್ಲ ಹಿಂದೂಸ್ತಾನಿ ಸಂಗೀತ. ಇನ್ನು ಬೇರೆ ಏನಾದರೂ ಸಂಗೀತ ಪ್ರಕಾರಗಳುಂಟ ಅಂತ ಕೇಳಿದರೆ ಭಕ್ತಿ ಸಂಗೀತ ಇದೆ, ಭಜನೆ ಸಂಗೀತ ಇದೆ, ಅಭಂಗ್ಸ್ ಇದೆ, ಹಾಗೆ ಹೀಗೆ ಅಂತ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ಬೋದು ಅಷ್ಟೇ. ಆದರೆ ಯಾವ ಸಂಗೀತ ಇಷ್ಟ ಅಂತ ಪ್ರಶ್ನೆ ಫಸ್ಟ್ ಕೇಳಿದರೆ ನನಗೆ ಸಿನಿಮಾ ಸಂಗೀತ ಇಷ್ಟ ಅಂತ ಹೇಳೋರಿದ್ದಾರೆ. ಆದರೆ ಈಗಿನ ಜನರೇಷನ್ನಲ್ಲಿ ಸಿನಿಮಾ ಸಂಗೀತಕ್ಕಿಂತಲೂ ಸ್ವಲ್ಪ ಮಿಕ್ಸ್ಡ್ ಮ್ಯೂಸಿಕ್, ಕನ್ಫ್ಯೂಷನ್ ಆಗುವಂತಹ ಫ್ಯೂಷನ್ ಮ್ಯೂಸಿಕ್ ಸ್ವಲ್ಪ ಇಷ್ಟ ಅಂತ ಹೇಳ್ತಾರೆ. ಈ ಫ್ಯೂಷನ್ ಮ್ಯೂಸಿಕ್ಕು ಅದು ಏನದು? ಅದು ನಮ್ಮ ಪದಾರ್ಥದಲ್ಲಿ ಅವಿಲಿದ್ದ ಹಾಗೆ ಎಲ್ಲವನ್ನು ಒಟ್ಟು ಸೇರಿಸಿದ್ದು ಅಂಥದ್ದೊಂದು ಮ್ಯೂಸಿಕ್. ಅದು ಒಳ್ಳೆದಾಗ್ತದಾ? ಕೇಳಲಿಕ್ಕೆ ಒಳ್ಳೆದಾಗ್ತದೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಯಾವ ಸಂಗೀತ ಪ್ರಪ್ರಥಮವಾಗಿ ನಮ್ಮ ಕಿವಿಯನ್ನು ಹಿಡಿತದೆ ಅಂತ ನೀವು ಹೇಳ್ಬೋದಾ? ಯಾರಿಗಾದರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ನಾನೇ ಉತ್ತರ ಕೊಡ್ತೇನೆ. ಯಾವುದು ರಿದ್ಮಿಕ್ ಆಗಿ ಟಕ್ ಟಕ್ ಟಕ್ ಟಕ್ ಅಂತ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ಇಲ್ಲ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ಅಂತ ಯಾವುದು ರಿದ್ಮಿಕ್ ಆಗಿ ಓಡ್ತದೋ ಅದು ಬೇಗ ಕಿವಿಯನ್ನು ಸೆಳೀತದೆ. ಈ ತಕ್ಕದ್ದಿಮ್ಮಿ ತಕ್ಕದ್ದಿಮ್ಮಿ ತಕ್ಕದ್ದಿಮ್ಮಿ ತಕ್ಕದ್ದಿಮ್ಮಿ ಅಂತೇಳಿ ಹೇಳಿದರೆ ಅದು ಬಹಳ ಬೇಗ ಗೊತ್ತಾಗ್ಬಿಡ್ತದೆ, ಕಿವಿಗೆ ಬೇಗ ಹಿಡಿತದೆ. ಯಾವುದೇ ಪಾಶ್ಚಾತ್ಯ ಸಂಗೀತದಲ್ಲಿರುವಂತಹ ರಿದ್ಮ್ ಹೆಚ್ಚಾಗಿ ಈ ನಾಲ್ಕು ತಕ್ಕದ್ದಿಮ್ಮಿ ಚತುರಸ್ರ ನಡೆಯಲ್ಲಿರ್ತದೆ. ಆದ್ದರಿಂದ ನಿಮಗೆ ಗೊತ್ತಿಲ್ಲದೆ ನೀವು ಕಾಲಿನಲ್ಲಿ ಪಟ್ ಪಟ್ ಪಟ್ ಕಾಲಿನಲ್ಲಿ ಶುರು ಆಗ್ತದೆ ಸಂಗೀತ. ಭದ್ರಗಿರಿ ಅಚ್ಯುತದಾಸರು ಎಷ್ಟೋ ವರ್ಷ ಹೇಳ್ತಾರೆ ಕಾಲಿನಲ್ಲಿ ಶುರುವಾಗ ಸಂಗೀತ ಅಂತ. ಇದಕ್ಕೆ ಸ್ವಲ್ಪ ಹಾಸ್ಯವಾಗಿ ಹೇಳಿದ್ದಷ್ಟೇ ಅಲ್ಲದೆ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾದ್ದೇನಿಲ್ಲ. ಅದು ಒಂದು ಒಳ್ಳೆಯ ಸಂಗೀತವೇ. ನಮಗೆ ಸಂಗೀತವನ್ನು ಬಹಳ ಬೇಗನೆ ಹಿಡಿಲಿಕ್ಕೆ ಸಾಧ್ಯ ಆಗುವಂಥ ಈ ಚತುರಸ್ರಗತಿಯ ಸಂಗೀತವನ್ನು ಬಹಳ ಬೇಗನೆ ಯಾರೂ ಕೂಡ ಆಸ್ವಾದಿಸಬಲ್ಲರು. ಇದಕ್ಕಿಂತ ಸ್ವಲ್ಪ ಭಿನ್ನವಾದದ್ದು ಬೇರೆ ಬೇರೆ ಗತಿಗಳಲ್ಲಿ ಬೇರೆ ಬೇರೆ ಲಯದಲ್ಲಿ ಸ್ವಲ್ಪ ಓಡಾಡ್ತದೆ ಅಂತ ಇಟ್ಕೊಳ್ಳಿ. ಸಿನಿಮಾ ಸಂಗೀತದಲ್ಲಿ ಅಲ್ಲಿ ಭಾವ ಇದೆ, ಅಲ್ಲಿ ಯಾವುದೋ ಒಂದು ಭಾವೋತ್ಕಟತೆಯನ್ನು ಅದು ಹೇಳಿಕೊಳ್ಳುವಂತಹ ಒಂದು ಶಬ್ದವೋ ಅಥವಾ ನಾಟಕೀಯತೆಯೋ ಅಲ್ಲಿ ಬಂದು ಸೇರಿರುತ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ತಕ್ಷಣ ಅಬ್ಬ ಅಂತ ಹೇಳಿಬಿಡ್ತೀರಿ, ಯಾಕಂದರೆ ಅದು ಅಲ್ಲಿ ಆ ಭಾವೋತ್ಕಟತೆಯನ್ನು ಅವರ ಧ್ವನಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹೊರಗೆ ಹಾಕ್ತಾರೆ. ನೀವು ತಲೆ ಅಲ್ಲಿ ನಡೆಸಿಬಿಡ್ತೀರಿ, ಆ ಚೆನ್ನಾಗಿ ಆಗಿದೆ ಅಂತ. ಅಲ್ಲಿ ಈ ಗತಿ ಅಥವಾ ಚತುರಸ್ರ ಗತಿಯೋ ಯಾವುದೋ ಒಂದು ಗತಿ ಅಂತೇಳಿ ಹೇಳಿದೆ ಅಲ್ಲ, ಅದಕ್ಕಿಂತ ಮೀರಿದ ಒಂದು ವಿಷಯ ಅಲ್ಲಿದೆ, ಅದು ಭಾವೋತ್ಕಟತೆ. ಅದು ಸಾಹಿತ್ಯ ಮಾಡುವಂಥ ಕೆಲಸ, ಅಲ್ಲಿ ಬರುವಂತಹ ಸಾಹಿತ್ಯದಿಂದ ನೀವು ಅದನ್ನು ಭಾಳ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಿ. ಇಲ್ಲಿ ಆಸ್ವಾದಿಸುವಂತಹ ಗುಣ ಸಾಹಿತ್ಯದ ಮೇಲಿರ್ತದೆ, ಭಾವೋತ್ಕಟತೆಯ ಮೇಲಿರ್ತದೆ, ನಾಟಕೀಯತೆಯ ಮೇಲೆಯೂ ಇರ್ತದೆ. ಕ್ಲಾಸಿಕಲ್ ಮ್ಯೂಸಿಕ್ ಅಂತೇಳಿ ಹೇಳುವಂಥ ಸಂದರ್ಭ ಬಂದಾಗ ಶ್ರುತಿ ಮತ್ತು ಲಯ ಇದರ ಬಗ್ಗೆ ವಿಶೇಷ ಗಮನ ಇಟ್ಟಿರ್ತಾರೆ. ನಮ್ಮ ದಕ್ಷಿಣ ಭಾರತದವರು ಕರ್ನಾಟಕ ಸಂಗೀತವನ್ನು ಹಾಡಿದರೆ ಹಿಂದೂಸ್ತಾನಿಯ ಅಥವಾ ಉತ್ತರ ಭಾರತದವರು ಹಿಂದೂಸ್ತಾನಿ ಸಂಗೀತವನ್ನು ಹಾಡ್ತಾರೆ. ಒಂದು ಸಣ್ಣ ಒಂದು ಉದಾಹರಣೆಯ ಮೂಲಕ ನೀವು ಹೇಗೆ ಆಸ್ವಾದಿಸಬಲ್ಲಿರಿ ಅಂತೇಳಿ ಹೇಳುವಂಥದ್ದನ್ನು ಚಿಕ್ಕದಾಗಿ ಅದನ್ನು ಪ್ರಸ್ತುತಪಡಿಸಿ ನಾನು ವಿರಮಿಸ್ತೇನೆ. ನೀವೆಲ್ಲರೂ ತಾರಕ್ಕ ಬಿಂದಿಗೆ ನಾನು ಹೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಅಂತ ಒಂದು ಹಾಡು ಕೇಳಿದ್ದೀರಿ. ಬೇರೆ ಬೇರೆ ರಾಗಗಳಲ್ಲಿ ಹಾಡಲಿಕ್ಕಾಗ್ತದೆ, ಆದರೆ ನೀವು ಕೇಳಿರುವಂಥ ರಾಗವು ನನಗೆ ಗೊತ್ತಿದೆ, ಅದನ್ನು ಸ್ವಲ್ಪ ಹಾಡ್ತೀನಿ.

ಅಂತಿದೆ. ಇದು ಪುರಂದರದಾಸರ ಒಂದು ಹಾಡು. ಕಬ್ಬಿನಾಲೆಯವರು ಎರಡು ಪುಟ ಇದರ ಬಗ್ಗೆ, ಈ ಮುಂಡಿಗೆಯ ಬಗ್ಗೆ ಬಹಳ ಚೆನ್ನಾಗಿ ಅವರ ಪುಸ್ತಕದಲ್ಲಿ, ಪುರಂದರದಾಸರ ಮುಂಡಿಗೆ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದು ರಿಜಾಯ್ಸ್ ಮಾಡುವುದಕ್ಕಿಂತಲೂ ತುಂಬ ಆಳವಾದ ತತ್ವಶಾಸ್ತ್ರವನ್ನು ಹೇಳುವಂತಹ ಕೃತಿ ಇದು. ಇರಲಿ, ಈ ಕೃತಿಯನ್ನು ಹಾಡುವಾಗ ಕೆಲವು ಗತಿಗಳಿಗೆ ಸರಿಯಾಗಿ ಇದನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ. ಒಂದು ಗತಿ, ಇದರಲ್ಲಿ ಮೂರು ಅಕ್ಷರಗಳ ಗತಿ, ತ ಕಿ ಟ, ತ ಕಿ ಟ, ತ ಕಿ ಟ, ತ ಕಿ ಟ, ತ ಕಿ ಟ, ತಾರಕ್ಕ ಬಿಂದಿಗೆ ನಾ ನೀರಿ ಗೋಗುವೆ ತಾರೇ ಬಿಂದಿಗೆ ಯ. ತಿಸ್ರಗತಿ ಅಂತ ಇದಕ್ಕೆ ಹೆಸರು, ಮೂರು. ಈ ತಾರಕ ಬಿಂದಿಗೆಯನ್ನು ಈಗ ಹಾಡುವಾಗ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿ ತಾರಕ ಬಿಂದಿಗೆ ನಾ ನೀರಿ ಗೋಗುವೆ ತಾರೇ ಬಿಂದಿಗೆ ಯ. ಇದು ತಿಸ್ರಗತಿಯಲ್ಲಿದೆ. ಇದೊಂದು ಕೇಳಲಿಕ್ಕೆ ಇಷ್ಟ ಆಗ್ತದೆ, ಎಲ್ರಿಗೂ ಗೊತ್ತಿರುವಂಥದ್ದು. ಸಂಗೀತಗಾರ ಏನು ಮಾಡ್ತಾನೆ, ಅವನ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ ಇದರ ಲಯ, ಇದರ ಗತಿಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಆನಂದಿಸ್ತಾನೆ. ಇದರ ಸ್ವಾದ ಬೇರೆ ಇದೆ. ಈಗ ಉದಾಹರಣೆಗೆ ಮೂರು ಅಂತೇಳಿ ಹೇಳಿದೆ ನಾನು, ಈಗ ನಾಲ್ಕಕ್ಕೆ ಅದನ್ನು ಎಳಿತೇನೆ. ಮೂರನ್ನು ನಾಲ್ಕಕ್ಕೆ ಎಳಿತೇನೆ. ತಕ್ಕಿ ಟ ಅಂತ ಹೇಳೋ ಬದಲು ತಕ್ಕ ದಿ ಮಿ ಅಂತ ಮಾಡ್ತೇನೆ. ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಾರಕ್ಕ ಬಿಂದಿಗೆ ನಾನಿರಿ ಗೋಗುವೆ ತಾರೇ ಬಿಂದಿಗೆ ಯ. ತಕ್ಕ ದಿಮ್ಮಿ ಈ ನಾಲ್ಕು ನಾಲ್ಕು ನಾಲ್ಕು ನಾಲ್ಕು ನಾಲ್ಕರ ಓಟದಲ್ಲಿ ಚತುರಸ್ರ ಗತಿಯಲ್ಲಿದೆ. ಇದನ್ನೇ ಆಗ ನಾನು ತಾರಕ್ಕ ಬಿಂದಿಗೆ ಅಂತ ಹೇಳಿದೆ. ಈಗ ತಾರಕ್ಕ ಬಿಂದಿ 1 2 3 4 ತಾರಕ್ಕ ಬಿ

ನಿಮಗೆ ವ್ಯತ್ಯಾಸ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಸ್ವಲ್ಪ ಪ್ರವೇಶ ಇರುವವರಿಗೆ ಏನೋ ವ್ಯತ್ಯಾಸ ಮಾಡಿದ್ರು ಹೆಬ್ಬಾರರು ಅಂತ ನೀವು ಕಾಣ್ಬೋದು. ಆಗ ಹೇಳಿದ್ ನಾನು, ತಾರಕ ಬಿಂದಿಗೆ ತಾರಕ ಬಿಂದಿಗೆ ನಾನಿರಿಗೋಗುವೆ. ಇದು ನಾಲ್ಕರ ಸ್ವಾದ, ಇಲ್ಲಿಗೆ ಮುಗಿಲಿಲ್ಲ. ಐದರ ಸ್ವಾದವನ್ನು ನೋಡಿ ಹೇಗಿರ್ತದೆ ಅಂತ. ಐದು ಹೇಗಿರ್ತದೆ? 1, 2, 3, 4, 5. ಅದನ್ನು ನಾವು ಎರಡು ಸ್ಪ್ಲಿಟ್ ಮಾಡ್ತೇನೆ. 1, 2, 1, 2, 3. 1, 2, 1, 2, 3. ತಕ್ಕ ತಕ್ಕಿಟ್ಟ, ತಕ್ಕ ತಕ್ಕಿಟ್ಟ, ತಕ್ಕ ತಕ್ಕಿಟ್ಟ, ತಾರಕ ಬಿಂದಿಗೆ ನಾನೀರಿಗೋ ಗೂವೆ ತಾರೇ ಬಿಂದಿಗೆ ಯ. ಈ ಥರ ಮಾಡಲಿಕ್ಕೆ ಆಗ್ತದೆ, ಮಾಡಲಿಕ್ಕೆ ಆಗ್ತದೆ. ಈಗ ತಾಳ ಹಾಕುವಾಗ ಹೀಗೆ ಹಾಕಬಾರ್ದು, ತಕ್ಕ ತಕ್ಕಿಟ್ಟ ಅಂತ ಹಾಕಬೇಕಷ್ಟೆ. ನೋಡುವ ಹೇಗಾಗ್ತದೆ ನೋಡುವ. ತಕ್ಕ ತಕ್ಕಿಟ್ಟ ತಾ

ಇದರ ಸ್ವಾದ ಬೇರೆ ಆಯ್ತೀಗ. ಇದನ್ನು ನೀವು ಇದರ ಪರಿಮಳವನ್ನು, ಇದರ ರೀತಿಯನ್ನು, ಇದು ಹೊರಗೆ ಸೂಸುವಂತಹ ಭಾವವನ್ನು ಸ್ವಲ್ಪ ಭಿನ್ನವಾಗಿ ನಾವು ಅನುಭವಿಸಲಿಕ್ಕಾಗ್ತದೆ. ಇದಕ್ಕೆ ಖಂಡಗತಿ ಅಂತ ಹೆಸರು. ಇದಕ್ಕೆ ತಿಶ್ರಗತಿ ಅಂತ ಹೇಳಿದೆ, ಇದಕ್ಕೆ ಚತುರಶ್ರಗತಿ ಅಂತ ಹೇಳಿದೆ, ಇದಕ್ಕೆ ಖಂಡಗತಿ ಅಂತ ಹೇಳ್ತೇನೆ. ಖಂಡಗತಿಯಲ್ಲಿ ಸಹ ಆಡಲಿಕ್ಕಾಗ್ತದೆ ಅಂತ ನಿಮಗೊಂದು ಗೊತ್ತಾಯಿತು. ನಾವು ಸಂಗೀತಗಾರರು ಇಲ್ಲಿಗೆ ಬಿಡುವುದಿಲ್ಲ, ಆರಲ್ಲ ಏಳರ ಗತಿಯನ್ನು ಸಹ ಮಾಡಲಿಕ್ಕೆ ಆಗ್ತದೆ. ಏಳರ ಗತಿ ಹೇಗಿರ್ತದೆ? ತ ಕಿ ಟ ಒಂದು ಖಂಡ, ಒಂದು ತುಂಡು, ಇನ್ನೊಂದು ತ ಕ ದೀಮಿ, ಮೂರು ಪ್ಲಸ್ ನಾಲ್ಕು. ತ ಕಿ ಟ ತ ಕ ದೀಮಿ, ತ ಕಿ ಟ ತ ಕ ದೀಮಿ, ತ ಆರ್ ತಾರ ಕ ಬಿಂದಿಗೆ ನಾ ನೀರಿ ಗೋ ಗುವೆ ತಾರೆ ಬಿಂದಿಗೆ ಯ. ಸಂಗೀತಗಾರರು ಏನು ಸಹ ಮಾಡ್ಯಾರು, ಉದಯವಾಣಿ ಅಂತಿದ್ರೆ ಸಹ ಅದನ್ನು ಚಂದ ಮಾಡಿ ರಾಗ ಹಾಕ್ಲಿಕ್ಕೆ ಅದನ್ನು ಉದಯ ವಾ ಆ ನಿ ಮಾಡ್ಲಿಕ್ಕಾಗ್ತದೆ. ಅಂದರೆ ಸ್ವಲ್ಪ ಲಯ ಗತಿ ಅದರ ಜ್ಞಾನ ಸ್ವಲ್ಪ ಬೇಕು. ಸುಮ್ಮನೆ ನಿಮಗೆ ಅದನ್ನು ಆಸ್ವಾದಿಸುವುದಕ್ಕೆ ಒಂದು ಪ್ರವೇಶ ಕೊಟ್ಟದ್ದಷ್ಟೇ. ಈ ಗತಿಯನ್ನು ಚೇಂಜ್ ಮಾಡೋದ್ರಿಂದ, ಬದಲಾಯಿಸುವುದರಿಂದ ಆಗುವಂಥ ಒಂದು ವಿಚಾರ. ತಕ್ಕ ದಿಮ್ಮಿ ತಕ್ಕಿಟ್ಟ ತಕ್ಕ ದಿಮ್ಮಿ.

ಇದ್ಯಾವುದಿದು ಇದ್ಯಾವುದಿದು ಮೂರರ ಗತಿ. ತಕ್ಕದಿಮಿ ತಾರಕ ಬಿಂದಿಗೆ ನಾನಿಲಿಗೋಗುವೆ ತಾರೆ ಬಿಂದಿಗೆಯ. ನಾಲ್ಕರ ಗತಿ ತಕ ತಕಿಟ ತಕ ತಕಿಟ ತಕ ತಕಿಟ ತಕ ತಕಿ ತಾರಕ ಬಿಂದಿಗೆ ನಾನಿಲಿಗೋಗುವೆ ತಾರೆ ಬಿಂದಿಗೆಯ. ತಕ್ಕಿಟ ತಕ್ಕ ದಿಮಿ ತಕ್ಕಿಟ ತಕ್ಕ ದಿಮಿ ತಕ್ಕಿಟ ತಕ್ಕ ದಿಮಿ 1 2 3 1 2 3 4 ತಾರಕ ಬಿಂದಿಗೆ ನಾನಿರಿ ಗೋಗುವೆ ತಾರೆ ಬಿಂದಿಗೆಯ. ಈ ಥರ ಕಸರತ್ತುಗಳನ್ನೆಲ್ಲ ಮಾಡಬಹುದು. ಇಂಥ ಕಸರತ್ತುಗಳನ್ನು ಮಾಡುವಾಗ ವಿದ್ವತ್ ಜನರಿಗೆ ಬಹಳ ಬೇಗ ಗೊತ್ತಾಗ್ತದೆ, ಸಾಮಾನ್ಯ ಜನ ದೂರ ಆಗ್ತಾರೆ ನಮ್ಮಿಂದ. ಆದ್ದರಿಂದಲೇ ಸಂಗೀತದ ಕರ್ನಾಟಕ ಸಂಗೀತ ಅಥವಾ ಸಂಗೀತಗಾರರು ಸಾಮಾನ್ಯ ಜನರಿಂದ ದೂರ ಆಗಲಿಕ್ಕೆ ಕಾರಣ ಇಂಥ ಕಸರತ್ತುಗಳು. ಕಸರತ್ತು ಮಾಡ್ಬೋದು ವಿದ್ವತ್ ಜನರ ಎದುರಿನಲ್ಲಿ ಮಾತ್ರ, ಇಲ್ಲದಿದ್ದರೆ ತಾರಕ ಬಿಂದಿಗೆ ನಾನು ಒಂದು ಇಡೀ ಪದ್ಯ ಹೇಳಿದರೆ ನೀವು ಮೋಸ್ಟ್ಲಿ ಎಲ್ಲರೂ ಕೂತ್ಕೊಳ್ತೀರೇನ, ಇಲ್ಲದಿದ್ದರೆ ಎಲ್ಲರೂ ಊಟಕ್ಕೆ ಹೋಗ್ತೀರಾ. ಇಷ್ಟೇ ವಿಷಯ. ಇಷ್ಟೇ, ಯಾವುದೇ ಸಂಗೀತವನ್ನು ನಾವು ಹಾಡುವಾಗ ಅದರಲ್ಲಿ ಬರುವಂತಹ ಕಾಲ ಪ್ರಮಾಣ ಅಂತ ಒಂದಿದೆ. ಇದು ಗತಿಯ ಒಳಗೆ ಒಂದು ಕಾಲ ಇದೆ. ಆ ಕಾಲ ಪ್ರಮಾಣ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನೀವು ಏನೋ ಅವಂಜು ಸರಿಯಾತಿಜ್ಜಿ ಯಾರೇನೋ ಅಂತೇಳಿ ಹೇಳ್ತೀರಿ, ಅದು ಸರಿಯಾಗಲಿಲ್ಲ ಅಂತ. ನಿಮಗೆ ಗೊತ್ತಿರೋದಿಲ್ಲ, ಸಂಗೀತ ಕಲೀಲಿಲ್ಲ. ಆದರೂ ನಮ್ಮ ದೇಹದಲ್ಲಿಯೇ ಒಂದು ಕಾಲ ಪ್ರಮಾಣ ಬಿಲ್ಡ್ ಆಗಿದೆ. ನಮಗೆ ಕೇಳಲಿಕ್ಕೆ ನಿಮಗೆಲ್ಲರಿಗೂ ಸಂಗೀತ ಕೇಳಲಿಕ್ಕೆ ಆಗ್ತದೆ. ನೀವು ಪ್ರಪ್ರಥಮವಾಗಿ ಕೇಳೋದು ಚತುರಸ್ರ ಗತಿಯನ್ನು ಅಷ್ಟೇ, ನನ್ನ ಒಂದು ಅನುಭವದ ನೆಲೆಯಲ್ಲಿ ನಾನು ಹೇಳೋದು. ಉಳಿದದ್ದೆಲ್ಲ ಸ್ವಲ್ಪ ಪರಿಶ್ರಮ ಇದ್ದರೆ ಕೇಳಲಿಕ್ಕಾಗ್ತದೆ. ಈಗ ಉದಾಹರಣೆಗೆ

ತ ಕೀಟ ಈ ಥರದ ಒಂದು ನಡೆಯಲ್ಲಿ ಹೋಗ್ತದದು. ಈಗ ಡಿ ವಿ ಜಿಯವರದ್ದು ಮಂಕುತಿಮ್ಮನ ಕಗ್ಗ ಇದೆ,

0: ನುಡಿ ಹಬ್ಬದಲ್ಲಿ ಈ ಕಾರ್ಯಕ್ರಮ ನೀಡುವುದಕ್ಕೆ ನನಗೆ ಪ್ರಚೋದಕರಾಗಿದ್ದ ಎಲ್ಲರಿಗೂ ವಂದಿಸುತ್ತಾ ಮಂಕುತಿಮ್ಮ ಮಾಡಿದಂಥ ನಮಸ್ಕಾರವನ್ನು ನಿಮಗೂ ಮಾಡಿ ಕೊಟ್ಟ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಶ್ರೀ ಅರವಿಂದ್ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಒಂಜಿ ಬೊರ್ಲ ಕಂಠದ ಪದನಿಕೇನೊಂದು ಬತ್ತರೆ ಬಿಯಾರ್ ಚಾಯ ಆರ್ ಪಂತಿನ ಬಾರಿ ಪೊರ್ಲುದ ಪದ ನಿನಿತ ಈ ತುಳುಚಾವಡಿ ಕಾರ್ಯಕ್ರಮದ ನಿಖಿಲ್ಕೇನೊಂದು ಉಪ್ಪನೆ ರೇಡಿಯೋ ಸಾರಂಗ್ 107.8 FM. ತುಳುಚಾವಡ್ಡ ಪಾತ್ರನೊಂದು ಉಪ್ಪನ ವಿಷಯ ಲವ್ವೆ ಮಾರ್ನೇಮಿದ ಬಗೆಟ್ಟು ಪಾತ್ರ ಅಂದಿಲ್ಲ ದಯಪಂಡ ಈಗ ನಮ್ಮತ್ತ ಮಾರ್ನೇಮಿದ ದಿನಕೊಲ್ಲೆಡ್ ಉಪ್ಪನಾಗ ಒಂದು ಆ ತಾಪಗೆಟ್ಟು ಪಾತಿರ್ಗ ಬಂದ ಒಂದಕ್ಕೆ ತುಂಬ ಎತ್ತು ಸತಿ ನಾವು ಪಾತಿರ್ದ ಅಡೆಲ್ಲ ಪ್ರತಿ ವರ್ಷ ಎಲ್ಲ ಮಾರ್ನೇಮಿ ಪರ್ಬ ಬಂದಪ್ಪನ ಒಬ್ಬತ್ತು ಬೇತ ರೀತಿ ಬದಲಾವೊಂದು ಬರೋಂದುಂಟು ಅಂಚಪ್ಪನ ನಿಖಿಲ್ ತೂವಿನಂಚಿನ ಆ ಪರ್ಬಲಾದಿಪ್ಪು ಎಂಚಪ್ಪರ ಆಚರಣೆ ಮಲ್ತೊಂದಿತ್ತಿರು ನಿಖಿಲೊಂಜಿ ಕರಿನ 10 ವರ್ಷದ ಪಿರಾವು ತೂಪನಿತ್ತಲ್ಲ 15 ವರ್ಷದ ಪಿರಾವು ತೂಪನಿತ್ತಲ್ಲ ಈ ಮಾರ್ನೇಮಿ ಪರ್ಬನ ಪರ ಎಂಚ ಆಚರಣೆ ಮಲ್ತೊಂದಿತ್ತಿರ ಬಂದ್ಪನೆ ನಿನ್ನೆ ಈ ಕಾರ್ಯಕ್ರಮದ ಪಾತಿರಲ್ಲಿ ಲೆಪ್ಪುಕೊರ್ಲೆ ಪಾತೆರ್ಲೆ ಆಜಿ ಮೂಜಿ ಆಜಿ 4240 ಈ ಒಂಜಿ ಸಂಖ್ಯೆಗೆ ನಿಖಿಲ್ ಲೆಪ್ಪುಕೊರೋಡ ಅಪ್ಪನು ಅಂಚನೆ ಅನ್ನು ಪಾತ್ರಂದು ಉಪ್ಪನಂಚಿನ ವಿಷಯನ ನಮ್ಮ ತೂಪನಿ ಪಂದ್ಯತನ ಏಸದ ಬಗೆಟ್ಟು ಪುರ ಪಾತ್ರಂದು ಉಪ್ಪು ನಮ್ಮ ಬೇತೆ ಬೇತೆ ರೀತಿಯ ಏಸಪುರ ಬರೊಂದಿತ್ತು ನಂಚನೆ ಅನ್ನು ಪನೊಂದಿತ್ತ ಕಡೆ ಒಂಜಾತ ತಿಂಗಳುಂಡ ಆ ತಿಂಗಳು ಮಾತ್ರ ಏಸ ಬತ್ತನ ಈಗ ಬಾರಿ ಪೊರ್ಲು ತುಯ್ಯರೆ ನಮ್ಮ ಆಟಿಡು ಆಟಿಕಳಂಜೆ ಎಂಚ ಬರ್ಪೆನ ಆಟಿಕಳಂಜೆ ಸೋನಡು ಬತ್ತಂಡ ಆತಂಡ ನಿರ್ನಾಲಡು ಬತ್ತಂಡ ಆತನ ಇತ್ತದ ಈ ತಿಂಗಳಡೆ ಪುರ ಬತ್ತನ ಈಗ ಬಿಲೇಜಿ ಆಯಾಯ ತಿಂಗಳು ಆ ಏಸಲು ಬತ್ತನ ತುಯ್ಯರ್ಲ ಬಾರಿ ಪೊರ್ಲು ಈಗ ಕೊಂಚ ಬಿಲ್ಲ ಚದುಪನಾಗ ಮಾರ್ನೇಮಿ ಒಂದು ಒಂಜಾತ ಮಾಲಯ ಅಮಾವಾಸ್ಯೆ ಕರಿ ಬೊಕ್ಕ ಬರ್ಪುನಂಚಿನ ಒರ್ಮ ದಿನ ತಾ ಮಾರ್ನೇಮಿ ಪರ್ಬದಾದೋಂಡ ಅಂದು ತುಳುನಾಡದ ಬೆನ್ನಿ ಸಾಗೋಲ್ದ ಒಟ್ಟೊಟ್ಟುಗು ಪರ್ವಲಿನ ಒಟ್ಟುಗು ಆರಾಧನೆ ಆಚರಣೆ ಅಂಚನೆ ನಲಿ

ಸಾಹಿತ್ಯದ ಮೂಲಕ ತುಳುವ ಧರ್ಮದ ಸಂಸ್ಕೃತಿನ ಜಗತ್ತದ ಮೂಲೆ ಮೂಲೆಗೆ ತುಳುವೆರಿ ಎತ್ತಾದಿರು ಅಂಚನೆ ಬಡ್ಸಕಾಯ್ದ ಇದು ಕೈ ಕೊಯ್ಯರ ಆದು ಅರಿಬಾರು ಇಲ್ಲ ಜಾಲ್ಗ ಬತ್ತದು ಇಲ್ಲಲು ಪೊಲಿ ಪೊಲ್ಸುನ ಪೊಲ್ಸು ದಿಂಜುನಂಚಿನ ಪೊರ್ತು ಅಂಚನೆ ಬೆನ್ನಿ ಸಾಗೋಲಿದ ಬಚ್ಚಲು ಅರೆಪಾಯರೆ ಉಂಜಾತು ಪುರ್ಸೋತಿ ಪುನಗ ಬೇನೆ ಬೆಸರನ್ನು ಮದಪ್ಪರೆ ಐಕು ಬೋರ್ಡಾದು ರಂಗು ಪಾಡದು ಅಕ್ಕಳು ನಲಿಪೆರ ಶುರು ಮಾಡ್ತೀರಿ ಅಷ್ಟಮಿದ ಪಗ ಶ್ರೀಕೃಷ್ಣ ದೇವರನ್ನ ಏಸ ಜೋಕುಲ್ಡ ಪಾಡಪಾಯರ್ನ ಶುರು ಮಾಡ್ತೇರಂಡ ಅವಿಡ್ ದುಂಬೆ ಆಟಿಡು ಆಟಿ ಕಳಂಜನ ಏಸ ಪಾಡದು ಜನಪದ ನಲಿಕೆಯದು ತುಳುನಾಡೊರ್ಮೆ ಮಾರಿ ಬೀರಿ ಸೇಕು ಸಂಕಡಲಿನ ದೂರ ಮಲ್ಪರೆ ಆತನ ತಟ್ಟು ಪಾರ ಓಡು ಪನ್ಪುನ ಒಂಜಿ ಉದ್ದೋಷಡು ಆಟಿ ಕಳಂಜನ ಏಸ ಪಾಡೊಂದಿತ್ತೇರೆ ಅಂಚನ ಜನಪದ ನಲಿಕೆಡು ಕರಂಗೋಲಾದಿಪ್ಪು ಚೆನ್ನು ನಲಿಕೆ ಆದಿಪ್ಪು ಸೋನದ ಜೋಗಿ ಆದಿಪ್ಪು ಅದನ್ನ ಮಾಯ್ದ ಪುರ್ಸೆರ ಆದಿಪ್ಪು ಅಂದ್ರೆ ಕಾವೇರಿ ಪುರ್ಸೆರಿ ಇಂಚ ಬೇದೆ ಬೇತೆ ನಲಿಕೆಲು ಜನಪದ ಶಿಷ್ಟ ಪರಂಪರೆಡು ನೆಗೆದ ತೋಜೊಂದುಂಡು ಅಂಚಾದಪ್ಪುನಗ ಚೌತಿದ ಪಗಾದಿಪ್ಪು ಮಾರ್ನೆಮಿದ ಸುರುವಾಪನೆಗೆ ದುಂಬೆ ಮಾರ್ನೆಮಿದ ಏಸ ಪಾಡೊಂದು ತುಳುವೆರ್ನ ತುಳುವೆರಡ ತಾನು ನಂಬಿ ದೈವ ದೇವರನ್ನ ಮಿತ್ ಭಕ್ತಿ ದೊಟ್ಟುಗೂ ನಂಬೊಲಿಗೆ ಇತ್ತಂಡ ಮಾತಲ ಮಲ್ಪೆರ ಸಾಧ್ಯ ಅಪನ್ಪನಿ ನಮ್ಮ ತೋಜದು ಬರ್ಪಣು ಅಕ್ಕಳಿಗೆ ಏಸ ಪಾಡ್ನ ಒಂಜಿ ಕೆಲವರಿಗೆ ದಾದ ಅಪ್ಪನ ಪಡಂಡ ಒಂಜಾತಿ ಏಸನ್ನು ಪಾಡ್ವೇರು ಅವಿಟ್ಟು ಅಕ್ಕಳ ಬಂಜಿ ದಿಂಜಾವನ ಬೇಲಲ ಅಪ್ಪುಡು ಅಂಚನೆ ಒಂಜಾತ ನಮಕ್ ಏಸನ್ನು ತೂಪು ನಂಚಿನ ಒಂಜಿ ಖುಷಿಲತಿಕ್ಕು ನಂಚಿನ ಅಂಚಾದಪ್ಪನಾಗ ರಡ್ಡ ರೀತಿಡ್ಲ ಒಂಜಿ ಬಂಜಿದ ಬಡವಗು ಪಾಡ್ನಕ್ಕಲ ಆದಿಪ್ಪು ನನ್ನ ಕೆಲವರು ಮನರಂಜನೆ ಕೊರಡು ಪನ್ಪನ ಕಾರಣಕ್ಕೋಸ್ಕರ ನಾ ಪಾಡ್ನಕ್ಕಲ್ಲ ಆದಿಪ್ಪರು ಅಂಚಾದಪ್ಪನಾಗ ಇನ್ನು ಈ ಪೂರಾ ಈ ಬಗೆಟ ಪಾತ್ರನಾಗ ಅನ್ನಿ ಏಸದ ಬಗೆಟೆ ಪಾತ್ರನಿಲ್ಲ ಮಾರ್ನಿಪನ್ನಾಗ ಐಟೋಪ್ಪನಂಚಿನ ಒಂಜಿ ವಿಷಯ ವೇಸ ಪನ್ಪನವು ನಮ್ಮ ಪಿಲಿಯೇಸಪುರ ತೂತ ಒಂಜಾತ್ ಪಿಲಿ ಪಂತಲು ಅಲ್ಪ ಅಲ್ಪ ನಡತಂದು ಪೂರಲ ಅಂದು ಅವಿತ ಒಟ್ಟುಗು ಬೇತೆ ಬೇತೆ ಏಸಲಪುರ ನಿಲ್ಲ ಬಾಕಿಲಿಗೆ ಬರೋದಿತ್ತಂಡ ಅವು ಶಾರ್ದೂಲ ಆದಿಪ್ಪು ಅತ್ತಂಡ ದಾದ ಅನರ್ಕಲ್ಲಿ ವೇಸ ಆದಿಪ್ಪು ಅತ್ತಂಡ ಬೇತೆ ಬೇತೆ ಪೇಪರ್ ವೇಸ ಇಂಚ ಬೇತೆ ಬೇತೆ ಪುರ ಏಸ ಬರೋದಿತ್ತಂಡ ಅವಿಟ್ಟು ಒಂಜಿ ಬೊಂಬೆನು ಪತ್ತೊಂದು ನಪ್ಪು ಬಾಲೆ ನಪ್ಪು ಪನ್ಪನಂಚಿನ ಒಂಜಿ ಪದಲ್ನ ಪನೊಂದು ಬರೋದಿತ್ತನಂಚಿನ ಏಸಲ ಎತ್ತಿನ ಆ ಪೂರ ಏಸಲ ನಿಕ್ಲಿಗೆ ನೆನಪಿತ್ತಂಡ ಲೆಪ್ಪು ಕೊರೆದು ಪಾತಿರ್ಲೆ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ನಿಕ್ಲೆಪ್ಪು ಕೊರೆದು ಪಾತಿರೋಡಾಪುನು ಇನಿತ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ ನಿಕ್ಲು ತೂತಿಪ್ಪರ ನಪ್ಪು ಬಾಲೆ ನಪ್ಪು ಪನ್ಪನಂಚಿನ ಒಂಜಿ ಪದನ ಒಂಜಿ ಅಜ್ಜರೆ ಒಂಜಿ ಬಾಲೆನ ಪತ್ತೊಂದು ಬತ್ತದು ಆ ನಲಿಪಾವು ನಂಚಿನ ಐಕೊಂಜಾತ ಪದ ಪನ್ಪನಂಚಿನ ಅವಿನ ಪುರ ನಿಕ್ಲು ತೂತಿಪ್ಪರೆ ಅಂಚಿನ ನೆನಪುಲು ಇತ್ತಂಡಲ್ಲ ಇನಿತ ಈ ಕಾರ್ಯಕ್ರಮ ಲೆಪ್ಪು ಕೊರೆದು ಪಾತಿರುಲಿ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒಂಬ ಈ ಒಂಜಿ ಸಂಖ್ಯೆಗೆ ನಿಖಿಲು ಲೆಪ್ಪು ಕೊರಡಾಯನಂಚಿನ ಸಂಖ್ಯೆ ಕೇನೊಂದು ಪುಲೆ ಇನಿತ ಈ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ಒಂಜಾತ ವಿಷಯನ ಖಂಡಿತ ಪನ್ಪೆ ಅವತ್ತು ಒಟ್ಟುಗೂ ನಿಖಿಲ್ ಒಪ್ಪುನಂಚಿನ ಒಂಜಾತ ನೆನಪುಲೇನು ಅದನ್ನ ದುಂಬುದ ಒಂಜಿ ದುಂಬುದ ಬಂದತ್ತು ಈ ಮಾರ್ನಿಮಿಂದ ಪನ್ನಗ ಬೇತೆ ಬೇತೆ ವಿಚಾರಲು ಬರ್ಕೊಂಡು ಅತ್ತಂಡ ಇತ್ತದ ಮಾರ್ನಿಮಿಲ್ಲ ದುಂಬುದ ಮಾರ್ನಿಮಿಗೆ ತೂಪನಿ ಪಂದ್ರೆ ಒಂಜಾತ ಎತ್ಯೋಸಲು ಇಲ್ಲ ಉಪ್ಪು ಅಂಚಿನ ಪೂರ ವಿಚಾರಲು ಇತ್ತನ ಇನಿತ ಈ ಕಾರ್ಯಕ್ರಮದ ಲೆಪ್ಪು ಕೊರೆದು ಪಾತಿರಳು ಬಂದಿತ್ತಂಡ ಆಜಿ ಮೂಜಿ ಆಜಿ ನಾಲ್ಕು ರಡ್ಡು ಸೊನ್ನೆ ನಾಲ್ಕು ಒಂಬ ಈ ಒಂಜಿ ಸಂಖ್ಯೆಗೆ ಅಂಚನೆ ಪ್ರತಿ ತುಳುಚಾವಡಿಡು ನಮ್ಮ ಗೇನನ್ನು ಹೆಚ್ಚ ಮಲ್ಪನಂಚಿನ ಪ್ರಯತ್ನ ಡಾಕ್ಟರ್ ಗಣೇಶ ಮಿನ್ ಸಂಕಮಾರ್ ಮಲ್ತೊಂದುಪ್ಪಿರು ಬೇತೆ ಬೇತೆ ವಿಚಾರದ ಬಗ್ಗೆಟಾರ ಪಾತಿರ್ವೆ ನಮ್ಮ ತುಳುನಾಡದ ಆಚಾರ ವಿಚಾರ ಆತನ ಸಂಸ್ಕೃತದ ಬಗ್ಗೆ ಒಂಜಾತ ನಮಗ ತೆರೆದನು ಬಂದಿತ್ತಂಡ ಅರ್ನ ಪಾತಿರದಲ್ಲ ನಿಕ್ಲಿಗೆ ತೆರೆದಿಪ್ಪು ಅವೇತೋ ಶಬ್ದಲು ಅರಡೊಪ್ಪನಂಚಿನ ಒಂಜಾತ ಶಬ್ದದಾದೊಂಡ ತುಳುತ ಶಬ್ದಲು ನಮ್ಮ ಏಪಲ ಕೇನಂದು ನಂಚಿನ ತುಳು ಶಬ್ದಲು ಉಂಡು ಇತ್ತ ನಮ್ಮ ದಾದ ಪನ್ಪ ಪಂಡೆ ಇತ್ತದ ಶಬ್ದ ತುಳುಕುಲಿನ ಗಳಸುವ ಅಣ ದುಂಬುದ ಒಂಜಾತ ತುಳುಕುಲ ಅರ್ನ ಪಾತಿರದ್ದು ಕೇನೆರ ತಿಕೊಂಡು ಚದುಪ್ಪನಾಗ ಹೆನಗಡೆ ಪಂಡೆ ನಪ್ಪು ಬಾಲೆ ಪನ್ಪನಂಚಿನ ಒಂಚಿ ಪದನ ನಿಕ್ಲಿ ಕೇಂದಿಪ್ಪರು ನಿಕ್ಲ ಆ ಒಂಜಿ ಏಸಂತೂದಿಪ್ಪರು ಐಕ ಸಂಬಂಧಪಟ್ಟದ ಒಂಜಿ ಪದನ ಕೇನೊಂದು ಬಲೆ ಒಂದು ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕು.

ಪೊರ್ತು ಸರಿಯಾದ 10:20 ನಿಕಲ್ ಕೇನೊಂದು ಪುನೆ ರೇಡಿಯೋ ಸಾರಂಗ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮನ ಕೇನೊಂದು ಇಲ್ಲ ರೀ ಒಂಜಿ ಪೊರ್ಲ ಕಂಡದ ಪದನ ಕೇನೊಂದು ಬರ್ತಾರೆ ಒಂಜಾತ ಸಾಹಿತ್ಯ ಅಂಚಿ ಇಂಚಿ ಒಪ್ಪು ಆಂಡಲ ಆ ಒಂಜಿ ನಪ್ಪು ಬಾಲೆ ನಪ್ಪು ಬನಪುನ ಅಂಚಿನ ಅಂಚಿನ ಒಂಜಾತ ವೇಷಪುರ ಪಾರ್ದು ಬರೋ ನಿತ್ತಿನ ನಿಕಲ್ ತೂದಿಪ್ಪಾರೆ ಅಂಚನೆ ಕೊಡೊಂಜ್ ವಿಷಯದಾದ ಪಣ್ಣಡ ಒಂಜಿ ಕಾಲಡು ನಮಕ್ ಈ ಏಸಪುರ ಪಾಡ್ನವು ಒಂಜಿ ಪರಕೆದ ರೂಪೊಡ್ಲ ಪಾಡು ನಿತ್ತರು ಪರಕೆ ಪಂಡದ ಏಸ ಪಾಡು ಅಂತ ನಂಚಿನ ಒಂಜಿ ಕ್ರಮಲ ಇತ್ತನೆ ಇತ್ತ ದಾದಾತನ ಪಣ್ಣ ಒಂಜಾತ ಅವು ಬೇತನೀರು ಇತ್ತದ ಸ್ವರೂಪನ ಪಡೆತನು ದಾದನೆ ಅವಡು ಪೊಕ್ಕಡೆ ಕಾಲಕಲೆಯನ್ನ ಬೇಲೆಯಾದಿಜ್ಜಂಡ ಒಂಜಿ ದೇವರ ಚಾಕರೆ ಆದಿತ್ತನು ಪರಕೆ ಪಂಡದ ಏಸ ಪಾಡ್ನ ಮಾರಿ ಬೀರಿ ಸಿರ್ಕ್ ಸಂಕಟ ಬಂದಾಗ ಅವಿಡ್ದ ತನ್ನ ಒತ್ತೋ ನೇರ ಮಾನಾ ಮಾರ್ನಮಿಗೆ ಏಸ ಪಾಡು ನಂಚಿನ ಪರಕೆ ಪಂಡದ ಏಸ ಪಾಡು ನಿತ್ತರೆ ಏಸ ಪಾಡ್ನಾಗ ನರಮಾನ್ಯನ ಸೊಡ್ಡು ಸುರ್ಪನೆ ಬದಲಾವಂತುಂಡು ದುಂಪುರ ಮುರ್ಗೋ ಆಟದ ತಿರ್ಗಾಟಲ ಒಂದು ಒಂಜಾತ್ ಏಸಪಾಡಂತೀನಿ ನಮ್ಮ ತೂಲಿ ಕೆಲವರ ಒರ್ಮ ದಿನ ಏಸಪಾಡರ ತೀರಂದ ನಕ್ಲು ಕಡೆಯತ ಮೋಜು ದಿನ ಏಸಪಾಡಂತೀರಿ ಏಸನು ಪಾಡಂತನ ಅಂಚನೆ ತುಳುವೆರು ದೇವರ ಆರಾಧನೆ ಬತ್ತಿ ಬೊಕ್ಕ ದೇವರ ಏಸ ದುಂಬಗ ಬದುಕದ ಸುತ್ತಮುತ್ತಲದ ಚಾಕ್ರದ ಏಸಪಾಡರ ಶುರು ಮಾಡ್ತೀರಿ ಅಂಚನೆ ಮಾರ್ನಿಮಿದ ಪಿಲಿ ಸಿಂಹದ ಏಸಪಾಡೊಂದು ದೇವಲ್ಯೋಡು ನಲ್ತೊಂತೀರಿ ಆ ಏಸಪಾಡದು ಸುರುಕು ದೇವಲ್ಯದ ಅಂಗನೋಡೆ ನಲ್ತದು ಬೊಕ್ಕ ತಿರ್ಗಾಟು ಗುಜ್ಜತ್ತೊಂದಿತ್ತೀರಿ ಮಾರ್ನಿಮಿಕ ಬೆತಬೇತ ದೇವರನ ಏಸೋ ಬೆತಬೇತೆ ನರಮಾನನ ಚಾಕಿರಿದ ಬೇಲದ ಏಸೋ ಬೆತಬೇತೆ ಮುರ್ಗೊಲನ ಏಸ ಪಾಡದು ಊರು ಕೇರಿಡು ತುಳುವೆರು ಉರ್ಕುಲ್ಲಾಸುಡು ಸುತ್ತೊಂತೀರ ಮೂಲು ಮುರ್ಗೊಲನ ಏಸ ಪಾಡದು ತಾಸೆ ದೋಲದ ಪೆಟ್ಟಿಗೆ ನಲಿಪು ನಂಚಿನ ನಮ್ಮ ತೂವಲಿ ದೈವಾರಾಧನೆಡು ದೈವಲು ಬಿರುಪಗರಿ ಪತ್ತೊಂದು ಬೋಂಟತೇರು ನಾವು ವಲಸರಿಡು ಆರಾಧನದ ಉರುವಾದು ತೋಚಿಂಡ ಮಾರ್ನಿಮಿಡು ಪಿಲಿ ಕರಡಿ ಸಾರ್ದುಲ ಸಿಂಹದ ಬೋಂಟೆ ಜನಪದ ಆಯಕಟ್ಟಿಡು ಒಂದು ಸಾಂಸ್ಕೃತಿಕ ಜನಪದ ನಲಿಕೆ ಅದು ತೋಜದು ಬರ್ಪುಂಡು ನನೊಂಜಿ ಜನಪದ ನಲಿಕೆಡು ಪಿಲಿ ಪಂಜಿ ನಲಿಕೆ ತೋಜದು ಬತ್ತೆಂಡ ಅವಲು ಜನಪದದ ಶಿಷ್ಟ ಪರಂಪರೆ ನೆಗೆದ ತೋಜುನೆ ನಮ್ಮ ತೂವಲಿ ಆಂಡ ಮಾರ್ನಿಮಿದ ಪಿಲಿಯೇ ಸೊಲೆಡು ಬೋಂಟದ ಒರು ಬೆಡಿಯಾಕುನ ಮೂಲಕ ಒಂಜಿ ಸಾಂಸ್ಕೃತಿಕ ನಿಲತ ನಲಿಕೆಯಾದ ನೆಗೆದ ತೋಜುಂಡು ಬಂದು ನಮ್ಮ ಹಿಂದಿನ ಪನೊಲಿ ಏಸದ ಬಗೆಟ್ ನಿಖಿಲ ಲೆಪ್ಪು ಕೊರ್ಲೆ ಆಜಿ ಮುಜಿ ಆಜಿ 4240 ಈ ಒಂದು ಸಂಖ್ಯೆಗೆ ಮಾರ್ನಿಮಿದ ಬಗೆಟ್ ನಿಖಿಲಿಗೆ ಪಾತ್ರ ನಂಚಿನ ಒಂಜಾತ್ ಪಾತ್ರನ ಇನ್ನಿತ ಈ ಕಾರ್ಯಕ್ರಮದ ಪನೊಲಿ ಲಿಪ್ಪು ಕೊರಡಾಯಿನಂಚಿನ ಸಂಖ್ಯೆ ನಿಗೆ ಗೊತ್ತೇ ಉಂಡ ಆಜಿ ಮೋಜಿ ಆಜಿ 4240 ಈ ಒಂದು ಸಂಖ್ಯೆಗೆ ಅಂಚನೆ ಮಾರ್ನಿಮಿದ ಒಂಜಾತಿ ವಿಶೇಷತೆ ತೂಪಿನ ಕಡೆಪನೊಂದಿತ್ತ ಒರ್ಮ್ಬ ದೇವಿಲಿನ ಆರಾಧನೆ ನಮ್ಮ ತುಳುವೆರು ಮಲ್ಪುವ ಮಾರ್ನಿಮಿದ ಒರ್ಮ ದಿನ ಒರ್ಮ ರೂಪಡು ದೇವಿನ ಆರಾಧನೆ ಮಲ್ಪಿರು ಆ ಒರ್ಮ್ಬ ರೂಪಲು ನಿಗ್ಲಿ ಗೊತ್ತಿಪ್ಪು ನಂಚಿನೇ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಅಂಚನೆ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಬೊಕ್ಕ ಸಿದ್ಧಿದಾತ್ರಿ ಈ ದೇವಿ ಪುರಾಣದ ಪ್ರಕಾರ ಅನಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಖ್ಯಾಮ ಅಂಚನೆ ಇಶಿತ್ವ ಬೊಕ್ಕ ವಶಿತ್ವ ಪನ್ಪುನಂಚಿನ ಒರ್ಮ್ಬ ಸಿದ್ಧಿಲೆನು ದೇವಿನ ದೇವಿನ ಆರಾಧನೆ ಮಲ್ತದ ಪಡೆಗೋಲಿ ಪನ್ಪುನಂಚಿನ ಒಂಜಾತ್ ನಂಬೊಲಿಗೆಲ್ಲ ನಮ್ಮ ತುಳುವೆರಡ ಉಂಡು ಅಂಜಾದಪ್ಪನಾಗ ಒರ್ಮ್ಬ ದೇವಿನ ಆರಾಧನೆನು ನವರಾತ್ರಿದ ದಿನ ನಮ್ಮ ಆಚರಣೆ ಮಲ್ಪ ಒರ್ಮ್ಬ ರೂಪೊಡು ಸೌಮ್ಯರ್ದು ಬತ್ತದ ರೌದ್ರ ಮುಟ್ಟಲ ನಮ್ಮ ಆಚರಣೆ ಮಲ್ಪನೆ ನಮ್ಮ ತೂಲಿ ಅಂಜಾದಪ್ಪನಾಗ ದೇಶದ ಬೆತಬೇತೆ ಊರುಡು ಮಾರ್ನಿಮಿನ ಆಚರಣೆ ಮಲ್ಪಿರು ಮಾರ್ನಿಮಿನ ಕರ್ನಾಟಕ ರಾಜ್ಯಡು ದಸರಾ ಪಂದ ಆಚರಣೆ ಮಲ್ಪನಂಚಿನ ನಾಡ ಹಬ್ಬ ಅಂದನು ಪನ್ಪಿರು ಅಂಚನ ದೇಶದ ಬಡಕಾಯಿ ನಡು ಬೊಕ್ಕ ಪಡ್ಡಾಯಿ ರಾಜ್ಯಲಿಡ್ ಮಾರ್ನಿಮಿನ ದಸರಾ ಪಂದಲೆಪ್ಪಿರು ದಸರಾ ಅತ್ತಂಡ ದಶಹರ ಪಂದ್ ಲೆಪ್ಪು ನಂಚಿನವು ಪತ್ತು ತರತ ರಾವಣನ ರಾಮ ಕೆರಿನ ಲೆಕ್ಕದ ಆಚರಣೆ ಪಂದಲ ಒಂಜಿ ಕಡಿಡಾದಿತ್ತಿಂಡ ಅಂಚಾದ ರಾವಣನ ಗೊಂಬೆ ಮಲ್ತದ ಐಕು ತೂ ಕೊಡ್ದು ಪಟಾಕಿ ಪಾಡ್ದು ಪೊತ್ತಾವನೆ ನಮ್ಮ ತೂವಲಿ ಅಂಚಾದಪ್ಪನಾಗ ಒಂದು ಕಾಲಿ ನಮ್ಮ ತುಳುನಾಡು ಮಾತ್ರ ದೇಶದ ಬೆತಬೇತೆ ಊರುಡು ಬೆತಬೇತೆ ರಾಜ್ಯಡು ಬೆತಬೇತೆ ರೀತಿಯಲ್ಲಿ ನನ್ನ ಆಚರಣೆ ಮಲ್ಪನೆ ನಮ್ಮ ತೂವಲಿ ಅಂಚಾದಪ್ಪನಾಗ ಇನ್ನಿತ ಈ ತುಳುಚಾವಡಿ ನವರಾತ್ರಿ ಅಥನ ದಸರಾ ಅಥನ ನಮ್ಮ ಮಾರ್ನೇಮಿ ನಮ್ಮ ಹೆಚ್ಚಾದ ಮಾರ್ನೇಮಿ ಬನ್ಪ ತುಳುವೆರು ಈ ಒಂಜಿ ಮಾರ್ನೇಮಿದ ಬಗ್ಗೆ ಇನ್ನಿತ ಈ ಕಾರ್ಯಕ್ರಮ ಲೆಪ್ಪು ಕೊರದು ಪಾತಿರಲಿ ಮಾರ್ನಿಮಿ ಪಣ್ಣ ಮಹಾನವಮಿನ ಮಾರ್ನಿಮಿಯಿಂದ ನಮ್ಮ ಪನ್ಪ ಲೆಪ್ಪು ಕೊರಡಾಯಿನಂಚನ ಸಂಖ್ಯೆ ಆಜಿ ಮುಜಿ ಆಜಿ 4240 ಈ ಒಂದು ಸಂಖ್ಯೆಗೆ ನಿಕ್ಲಿ ಲೆಪ್ಪು ಕೊರಡು ಇನ್ನಿತ ಈ ಕಾರ್ಯಕ್ರಮದ ಪಾತಿರಲಿ ಪಂದ ಪನೊಂದು ಡಾಕ್ಟರ್ ಗಣೇಶ ಮಿನ್ ಸಂಕ ಮಾರ್ಲ ಒಂಜಾತ ವಿಷಯ ಪಾತಿರ್ದಿರ ಅವು ದಾದ ಪಂದು ನಿಕ್ಲೇಕೆ ಏನೊಂದು ಬಲೆ ಅಂಚನೆ ಕಾರ್ಯಕ್ರಮದ ಐಕ್ ದುಂಬು ಒಂಜಿ ಪೊರ್ಲ ಕಂಠದ ಪದನ್ಲ ನಿಕ್ಲಿಕ್ಕೆ ಏನೊಂದು ಬರಡಾಪುಂಡು ಇನ್ನಿತ ಈ ತುಳುಚಾವಳಿ ಆ ಬಗ್ಗೆ ಪಾತಿರ್ಗ ಲೆಪ್ಪು ಕೊರಡಾಯಿನಂಚಿನ ಸಂಖ್ಯೆ ಆಜಿ ಮೋಜಿ ಆಜಿ 4240 ಈ ಒಂಜಿ ಸಂಖ್ಯೆಗೆ ನಿಕ್ಲ ಲೆಪ್ಪು ಕೊಡ್ದು ಇನ್ನಿತ ಈ ತುಳುಚಾವಡಿ ಕಾರ್ಯಕ್ರಮಡೆ ಪಾಲ್ಪಡೆಯುಲಿ ಪಂದು ಪನೊಂದು ಕೇನೊಂದು ಪುಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ್ ರಂಗದ ಬದುಕು

ಎರಿಯರ್ನ ದಿನ ತುಳುವೆರೆಗೆ ಪಿತೃ ಆರಾಧನೆ ಎರಿಯರ್ನ ದಿನ ಪಂಡ ಅವು ಪಿತೃಪಕ್ಷದ 15 ದಿನ ಮಾತ್ರ ನಂಕ್ ವರ್ಷ ಇಡೀಲ ಎರಿಯರ್ನ ದಿನನೇ. ದಾಯ ಪಂಡ ನಂಕ್ ನುಪ್ಪು ಕೊರ್ಪಿ ಭೂಮಿ ಅಪ್ಪೆ ಪೇರ ನುಪ್ಪು ಕೊರ್ಪಿ ಅಪ್ಪೆ ಅಮ್ಮೆ ಎರಿಯರು ದೇವರ ಲೆಕ್ಕ ಅಕುಲು ಸ್ವರ್ಗೋಗುಲ ವೈಕುಂಠೋಗುಲ ಪೋತುಜೇರು ಅಕುಲು ನಮ್ಮ ಒಟ್ಟುಗೆ ಉಲ್ಲೇರಿ ಪನ್ಪಿ ನಂಬೋಲಿಗೆ ನಮ್ಮವು. ಆಟಿದ ಅಮಾಸ್ಯದಾನಿ ಪಾಡುನ ಅಗೇಲು ದೀಪೋಲಿ ಪರ್ಬದ ಪುರ್ತುಡು ನಡಪುನ ಸೈತಿನ ಕಲೆ ಪರ್ಬ ತರವಾಡದ ಇಲ್ಲಲೆಡು ಒರ್ಸೊಗೊರ ಪಾಡುನ ಪದ್ನಾಜಿತ್ತ ಅಗೇಲು ಬೊಜ್ಜದಾನಿ ಉಲೈಲೆಪ್ಪುನಗ ಬಲಸುನ ಅಗೇಲು ಪದ್ನಾಜೆಡು ಕುಟುಂಬದಿಲ್ಲಡು ಪಾಡುನ ಅಗೇಲು ಪದ್ನಾಜೆಡು ಸೇರಾವುನ ಕ್ರಮ ಒಂದು ಪೂರಲ ಎರಿಯರೇನು ನೆಂಪು ಮಲ್ಪುನ ಪಿತೃ ಆರಾಧನೆ. ಅವತ್ತ ಅಂದೆ ದಿನೋಲ ಇಲ್ಲದ ಕುಲು ಉನೊಡ್ಡ ತಿನೊಡ್ಡ ದುಂಬು ತಟ್ಟಿಡ್ದೀದು ಮಿತ್ತಡಿ ತಡ್ಡೆಡ್ದೀದು ಬೊಕ್ಕ ಉನ್ಪಿನ ಕ್ರಮ ಹೆಚ್ಚಿನ ಇಲ್ಲಲೇಡು ಉಂಡು. ಇಲ್ಲಡು ಎಡ್ಡೆ ಮರತ್ತ ಪೆಲಕೈ ಕುದುಪುನಗಲ ಅಮ್ಮೇರು ಪನೊಂದಿತ್ತೇರು ಅನಂಬೆ ಅಮ್ಮಗ ಆ ಮರತ್ತ ಪೆಲಕೈ ಪಂಡ ಬಾರಿ ಆಸೆ. ಒಂಜಿ ತುಂಡು ಮಿತ್ತಡಿದೀಲಿ ಅಂಚ ಗೂಂಜಿ ಕುತ್ತುದು ತಡ್ಡೆಡು ದೀನ್ಯ ಪೆಲಕೈದ ತುಂಡುನು ಅಖೇರಿಗೆ ಕನ್ನಿಪಚ್ಚಿರಿ ಪೆಜ್ಜುನ ಪುರ್ತುಡು ಮೆಲ್ಲ ಕಂತದು ಎಂಕುಲೇ ತಿನ್ನೊಂದಿತ್ತ. ಅಂಚ ನಂಕ್ ತುಳುವೆರೆಗೆ ಪಿತೃಪಕ್ಷ ಪಂಡ ಇಡೀ ವರ್ಷ ಆಂಡ ಕೆಲವೆರೆಗೆ ಪಿತೃಪಕ್ಷೋಡು ಪಂಡ ಮರನಿ ಸೆಪ್ಟೆಂಬರ್ ಅಖೇರಿಡ್ದು ಅಕ್ಟೋಬರ್ 10ನೇ ತಾರೀಕು ಮುಟ್ಟ ಸರ್ವ ಪಿತೃ ಅಮಾಸೆ ಪನ್ಪೇರು. ಈ 15 ದಿನೊಟ್ಟು ದಿನೋಲ ಬಲಸುವೆರು ಕಕ್ಕಿಗೆ ನುಪ್ಪು ದೀಪೇರು. ನಮ್ಮ ಪುರಾಣ ಧಾರ್ಮಿಕ ನಂಬೊಲಿಗೆ ದಂಚ ಕಕ್ಕೇಲು ಪಿತೃಲೆನ ರೂಪೋಡು ಬರ್ಪ ಪನ್ಪಿನಿ ಅವು ಪಿತೃಲೆನ ಸಂಕೇತ. ಪಿತೃಪಕ್ಷದ ಪುರ್ತುಡು ಪಿಂಡದ ನುಪ್ಪು ತಿನರೆ ಭೂಮಿಗೆ ಬರ್ಪೇರು ಪಿತೃಲು. ಗರುಡ ಪುರಾಣ ಪನ್ಪಿನಂಚ ಕಕ್ಕೆಲು ಯಮದೂತೆರೆಗೆ ಕಕ್ಕೆಲೆನು ನುಪ್ಪು ಪಾಡಿಂಡ ಅವು ನಮ್ಮ ಎರಿಯರೆಗೆ ಸಂದುಂಡು ಪನ್ಪಿ ನಂಬುಲಿಗೆಡೆ ನಮ್ಮ ಬೊಜ್ಜದ ಪುರ್ತುಡು ಕಕ್ಕೆಗೆ ನುಪ್ಪು ದೀಪ ಅಂದು ತೋಜುಂಡು. ಕಕ್ಕೆ ನುಪ್ಪು ಮುಟ್ಟಂದೆ ಬೊಜ್ಜದ ಒಣಸು ಉನ್ಪಿನ ಕ್ರಮ ದುಂಬು ಇತ್ತುಚಿ. ಕಾತು ಕಾತುದು ಒಂಜಿ ಜಿಲೇಬಿ ಪತ್ತೊಂದು ಕಕ್ಕೆ ಬಲಿತಂಡ ಭಾರೀ ಖುಷಿ. ದಾಯೆ ಅಮ್ಮೆ ತಿಂದೇಂದತ್ತು ನಂಕ್ ಬೇಗ ಉನರಾಂಡತ್ತ ಅಂದು. ಕೆಲವು ಬೊಜ್ಜೊಲೆಡು ಕಾತು ಕಾತುದು ಸೋತುದು ನೆರೊಂದು ಪೋತಿನಲ ಉಂಡು. ಬೊಕ್ಕ ಕೆಲವೇರು ಕೈಕಂಜಿಲೆಗೆ ದೀದು ಉಂತಿನಲ ಉಂಡು ಆಂಡ ಇತ್ತೆ ಅಂಚ ಕಾಪುನು ಕಮ್ಮಿ. ಇಲ್ಲಡು ಕಕ್ಕೆಗೆ ನುಪ್ಪು ದೀದು ಹಾಲಿಡು ಅಡೇಗೆ ಫೋನ್ ಮಲ್ತದು ಪನ್ಪೇರು. ಕಕ್ಕೆ ಮುಟುಂಡು ಒಣಸು ಸುರು ಆವಡಂದು ಅವು ಕಕ್ಕೆ ಮುಟುಂಡ ಮುಟುಜ ಬೊಕ್ಕದ ವಿಷಯ. ಊರುಡು ಕಕ್ಕೆನೇ ಇಜ್ಜಿಡ ಕಕ್ಕೆ ಮುಟ್ಟುನಾಂಡಲ ಎಂಚ ಪನಿ. ದಾದನೆ ಆವಡು ಈ ಪಿತೃಪಕ್ಷ ಪಂಡ ನಮ್ಮ ಧಾರ್ಮಿಕ ಭಾವನೆಲೆಗೆ ಜೀವ ಕೊರ್ಪಿನ ಕಾಲ. ಅಕಲಕಲ್ನ ಸಂಪ್ರದಾಯದಂಚ ಪರಂಪರೆಡ್ದು ಮಲ್ತೊಂದು ಬೈದೇರು. ನಂಕ್ ನಮ್ಮ ಜೀವಗು ನೆತ್ತೆರು ಮಾಸೊಗು ಕಲೆ ಕೂಡಾದಿನ ಅಪ್ಪೆ ಅಮ್ಮಗ ಸೊಲ್ಮೆ ಸಂದಾವುನ ಪುರ್ತು. ಪಿತೃಪಕ್ಷ ಪನ್ನಗ ಮಹಾಭಾರತದ ಕರ್ಣೆ ನೆನೆಪಾಪಿ. ಕುರುಕ್ಷೇತ್ರೋಡು ವೀರ ಮರಣ ಪಡೆಯಿನ ಕರ್ಣೆ ಸ್ವರ್ಗೋಗು ಪೋಪಿ. ಸ್ವರ್ಗೋಗು ಪೋತಿನ ಕಲೆಗೆ ಮಾತ ಅವಲು ಒಣಸು ಬಲಸನಗ ಪಂತೆಡು ಕುಲ್ದಿನ ಕರ್ಣಗ ನುಪ್ಪು ಪಾಡಂದೆ ಬಟ್ಟಲ್ಗ ಬಂಗಾರು ಬಲಸುವೀರ್ಗೆ. ಅಪಗ ಪಿಸಿರು ಬತ್ತಿನ ಕರ್ಣೆ ಉಂದು ದಾದ ಅಂದು ದೇವೇಂದ್ರಡನೇಕೇನುವೆ. ಅಪಗ ಸ್ವರ್ಗದರಸು ಪನ್ಪೇ ಕರ್ಣ ಈ ದಾನಶೂರೆ ಅಂದು. ಆಂಡ ಈ ಸಂಪತ್ತು ದೊಡ್ಡ ಬಂಗಾರ ಮಾತ್ರ ದಾನಮಲ್ದ ಅತ್ತ ಅಂದೆ ಅನ್ನದಾನ ಮಲ್ದು ಜಾ. ಅಂಚ ನಿನ್ನ ಪಿತೃಋಣ ಬಾಕಿ ಉಂಡು ಐಕಾತ್ರ ನಿಕ್ ಈ ಶಿಕ್ಷೆ. ಅಪಗ ತನ್ನ ತಪ್ಪು ತೆರೆಯನ್ನ ಕರ್ಣೆ ಎಂಕ್ 15 ದಿನತ್ತ ಪುರ್ಸತ್ತು ಕೊರ್ಲೆ ಯಾನು ಭೂಮಿಗೆ ಪೋದು ಪಿತೃಋಣ ತೀರಾದು ಬರ್ಪೆ. ಅಂಚ ಆಯೆ ಕುಡ ಭೂಮಿಗೆ ಬತ್ತದು ತನ್ನ ಎರಿಯರೆಗೆ 15 ದಿನ ಪಿಂಡದೀದು ಅನ್ನದಾನ ಮಲ್ತದು ಪಿರ ಸುರ್ಗುಗು ಬತ್ತೇ ಪನ್ಪಿ ಪುರಾಣದ ಆಯ. ಅಂಚ ಈ ಪಿತೃಪಕ್ಷ ಕರ್ಣದ್ದು ಸುರುವಾಣಿಂದಲ ಪನ್ಪೇರು. ನಮ್ಮ ಎರಿಯರ್ನ ನಂಬೊಲಿಗೆ ಪಿಂಡದೀನಗ ಕಕ್ಕೆನೇ ದಾಯದೀಪ ಪನ್ಪಿನ ಪ್ರಶ್ನೆ. ನಮ್ಮ ಕುಲು ಪಂತೇರು ನಮ್ಮ ಎರಿಯರ್ ಪಂಡ ಸೈತಿನ ಕುಲು ಕಕ್ಕೆದ ರೂಪುಡು ಬರ್ಪೇರು ಎಂದು ಆಂಡ ಪುರಾಣುಡು ಐಕ್ಲಾ ಬೇತೆನೇ ಅರ್ಥ ಕೊರ್ತೇರು.
ತ್ರೇತಾಯುಗತ್ತ ಪುರ್ತುಡು ದೇವೆರ್ಕಲೆಗಲ ರಕ್ಕಸೆರೆಗಲ ಲಡೈ ಅವೊಂದೇ ಇತ್ತಣಿಗೆ. ಒಲ್ಪ ದೇವತೆಲು ತಿಕ್ಕುವೆರೆ ಅಕಲೇನು ಗಿಡಪುನನೇ ಬೆಲೆ ರಕ್ಕಸೆರೆಗಿ. ವರ ಸೂರ್ಯವಂಶಗು ಸೇರಿನ ಮರುಕು ಪನ್ಪಿ ರಾಜೆ ಮಲ್ಲ ಓಮ ಮಲ್ತದು ದೇವೆರ್ಕಲೆನು ಲೆಪ್ಪುವೆ. ಓಮದ ಆಹುತಿ ದೆತನರೆ ದೇವತೆಲು ಬತ್ತಿನ ತೆರೆಯದು ರಕ್ಕಸೆರೆ ದಾಳಿ ಮಲ್ಪುವೆರಿಗೆ. ಅಪಗ ಅಕಲೆಡ್ದು ತಪ್ಪವರೆ ಬೋಡಾದು ದೇವತೆಲು ಪಕ್ಕಿಲೆ ರೂಪೊಡು ಬದಲಾಯಿರಿ. ಅಡೆ ಬೈದಿನ ಪಿತೃದೇವತೆಲೆಗೆ ಕಕ್ಕೆ ಮಾತ್ರ ತೋಜುಂಡು. ಅಂಚ ಅಕಲು ಕಕ್ಕೆದ ರೂಪೋಗು ಪೋದು ತಪ್ಪಾಯಿರಿ. ಅಂಚ ಅಕಲೇನು ಒರಿಪರೆ ಕಾರಣ ಆಯಿನ ಕಕ್ಕೆಲೆಗೆ ಅಕಲು ವರ ಕೊರ್ಪೇರಿ. ದಾದ ಪಂಡ ಭೂಮಿದ ಮಿತ್ತು ಸೈತಿನ ಕಲೆಗೆ ನುಪ್ಪು ದೀದು ಪಿಂಡ ಪಾಡ್ದು ಕಕ್ಕೆಗೆ ದೀಯೆರಡ ಅವು ಎಂಕಲೆಗೆ ಸಂದುಂಡು ಪನ್ಪಿ ವರ. ಒಂಜಿ ವೇಳೆ ಕಕ್ಕೆ ಇಜ್ಜಿಡ ಪೆತ್ತಗ ದೀಪೇರಿ. ದಾಯೆ ಸೈತಿನಾಯೆ ಪೆತ್ತದ ರೂಪೋಡು ಬರ್ಪೆಯಿಂದತ್ತು. ಪೆತ್ತದ ಜುವೋಡು ದೇವತೆಲು ವಾಸ ಉಲ್ಲೇರು ಪಿತೃದೇವತೆಲು ಉಲ್ಲೇರು. ಅಂಚ ಪೆತ್ತಗ ದೀಪಿನ ವಾಡಿಕೆ ನಂಬಿಕೆ ಒಂದು ಎರಿಯರ್ನ ನೆಂಪುದ ನಂಬಿಕೆ.

ಹೊರತು ಸರಿಯಾದ 10:44 ನಿಮಿಷಕ್ಕೆ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಏನೊಂದಲ್ಲಾರು ತುಳುಚಾವಡ ಪಾತ್ರ ಒಂದುಪ್ಪನಂಚಿನ ವಿಷಯ ತಾದಪ್ಪಂಡ ಮಾರ್ನಿಮಿದ ಬಗ್ಗೆಟ್ಟು ಪಾತ್ರ ನಿಂತಂಚ ಡಾಕ್ಟರ್ ಗಣೇಶ ಮಿನ್ಸಂಕ ಮಾರ್ಲ ಏರಿಯರ್ನ ದಿನ ಪನ್ಪನಂಚಿನ ವಿಷಯ ಸಂಬಂಧಪಟ್ಟದ ಪಾತ್ರ ಹೊಂದಿತ್ತೀರು ಅಂಚಿನ ಯಾಕಡೆ ಪನ್ನಿತ್ತೇನು ಒಂಜಾತ ಮಾರ್ನಿಮಿಡು ಬರ್ಪನಂಚಿನ ಏಸಲಿನ ಬಗ್ಗೆ ಒಂದೋಳು ತುಳುನಾಡು ಮಾರ್ನಿಮಿ ತಪ್ಪಗ ಬರ್ಪನಂಚಿನ ಒಂಜಾತ ಏಸಲು ಉಂಡು ಒಂದು ಮಾತ ಕುಸಲ್ ರಂಗ್ ಉಂಡು ಮಲ್ತೊಂದು ಊರಿಡೀ ಗದ್ದಲ ಮಲ್ತೊಂದು ಅದನ್ನ ಪರ್ಬದ ಪೊರ್ಲುನು ಪೊಲಬುನು ಕೊರ್ಪನಂಚಿನವು ಅಂಚನೆ ಏಸಲಡಿ ರಡ್ಡ ನಮನೆ ತೂವಲಿ ಒಂಜಿ ಒರಿವರಿ ವೇಸಪಾಡೊಂದು ಬರ್ಪನಂಚಿನ ಕುಡೊಂಜಿ ಸುಮಾರು ಜನಕುಲು ಗುಂಪು ಅದು ವೇಸಪಾಡೊಂದು ಬರ್ಪನ ಕೆಲವು ಜನ ಪರಕೆ ಪಡೆದು ವೇಷಪಾಡಿನ ಕ್ರಮಲು ಉಂಡು ಜೋಕ್ಲೆಗೆ ಕಷ್ಟ ಕೋಟಲೆ ಬನ್ನಗ ಬಾಲಿಗೆ ಗುಣ ಆಂಡ ಮಾರ್ನಿಮಿ ವೇಷ ಪಾಡಪ್ಪವೇ ಪನ್ಪನಂಚಿನ ಪರಕೆದ ಕ್ರಮಲ ಉಂಡು ಅಕ್ಲು ವೇಷ ಪಾಡ್ದು ಒಂಜಿ ಒಂಜಿ ರಡ್ಡಿ ಇಲ್ಲಲ್ಲ ನಟ್ಟು ನಂಚಿನವು ಅವುಲ ವೇಷ ವೇಷ ಅವು ವೇಷಲ ಆಪುಂಡು ಬಂದು ಒಂಚು ಅದುಪ್ಪನಾಗ ಬೇತೆ ಬೇತೆ ಎತ್ತಿದನ್ನಿಟ್ಟು ರಡ್ಡ ನಮನಿಡು ಏಸ ಪಾಡೊಂದು ಬರ್ಪೇರು ನಿಖಿಲ್ಲ ತೂಯಿನಂಚಿನ ಮಾರ್ನಿಮಿದ ಏಸದ ಬಗ್ಗೆ ಪಾತ್ರಲ್ಲಿ ನಿಂತೆ ಈ ಕಾರ್ಯಕ್ರಮಡು ಆಜಿ ಮೋಜಿ ಆಜಿ 4 2 0 4 4 4 ಈ ಒಂಜಿ ಸಂಖ್ಯೆ ನಿನ್ನೆ ಲೆಪ್ಪು ಕೊರ್ಪನಕ್ಲು ಮಸ್ತ್ ಕಮ್ಮಿ ಉಲ್ಲೇರು ಹೆಚ್ಚಿನ ಅಕ್ಲು ಮಾರ್ನಿಮಿದ ಈ ದಿನಟು ದೇವಸ್ಥಾನ ಲೆಗ ಆತನ ಬೇತೆ ಬೇತೆ ಎತ್ತಿಟ್ಟು ಅಕ್ಲಿನ ಅಕ್ಲು ಒಂಜಾತು ತೆಗೆ ಪೋದಿಪ್ಪಿರು ನಾನು ಎನ್ವೆ ಅಂಚನೆ ಜೋಕ್ಲಿಗಿತ್ತ ರಜಲ್ಲ ಅಂಚ ಅದಪ್ಪನಾಗ ಅಂಚನೆ ಎಕಡೆ ಪಂಡೇರು ಸತೀಶನ್ನೇ ಕೊರಗ ವೇಷಲ ಪಾಡೊಂದಿತ್ತೀರಿ ಅಂದು ಒಂದು ಮೈಪೂರ ಕಪ್ಪು ರಂಗನ ಪಾಡೊಂದು ಕೆಬಿಕ್ ಚಕ್ಕೊಲಿ ತರಕ ಮುಟ್ಟಾಲೆ ಪಾಡೊಂದು ಗೊಂಡದ ಪೂ ಮಾಲೆ ಪಾಡೊಂದು ನಾಲಿಗೆ ಪುರ ಕಟ್ಟೊಂದು ಸೊಂಟಗು ಕೊಡೆತ ಅರ್ವಿನ ಸುತ್ತೊಂದು ಕೈಟ್ ಪುರಲುರಿತೊಂದು ಬರ್ಪನಂಚಿನ ವೇಷ ಏಸುಗು ತುಳುವೆರಡ ವಿಶೇಷ ನಂಬಿಕೆಲುಂಡು ಜೋಕ್ಲೇನ ಪೋಡಿಗೇನು ಅತನ ಕನ್ನದೃಷ್ಟಿನ ದೆಪ್ಪುನಂಚಿನ ಏಸ ಪಂದಲ ನೆನೆ ನಂಬುವೆರು ಈ ವೇಷನು ಪಾಡ್ದು ಕೊರಗ ಜನಾಂಗದಕ್ಕೆ ಅವಮಾನ ಮಲ್ಪಿರು ಪನ್ಪಿನ ವಿಚಾರಡು ಈ ಏಸನ ಪಾಡಿನ ಸರ್ಕಾರ ಉಂತಾದಂಡು ಅಂದು ನಿಜವಾದಲೇ ಎಡ್ಡ ವಿಚಾರ ದಯಪಂಡ ಒವೇ ಒಂಜಿ ವೇಷ ಒಂಜಾತ ಜನಾಂಗನ ತಮಾಸೆ ಮಲ್ಪುನ ರೀತಿ ಉಪ್ಪರ ಬಲ್ಲಿ ಕೋಂಗಿ ಕಟ್ಟಾವನ ರೀತಿ ಉಪ್ಪರ ಬಲ್ಲಿ ಪನ್ಪನಂಚಿನ ಉದ್ದೇಶೋಡು ಈ ಏಸ ಉಂತಾದಿರು ಅಂಚನೆ ಪಿಲಿಯೇಸ್ ಅಂದು ನಿಕ್ಲೆ ಗೊತ್ತಿಪ್ಪನಂಚಿನ ವಿಷಯ ಪಿಲಿಯೇಸ ತುಳುನಾಡದ ಜನಪ್ರಿಯ ಆಯ್ನಂಚಿನ ಗೊಬ್ಬು ಮಾರ್ನಿಮಿ ಚೌತಿ ಬೊಕ ಅಷ್ಟಮಿ ತಪ್ಪಗಪ್ಪುರ ನಮ್ಮ ತುಳುನಾಡು ಪಿಲಿ ನಲಿಕೆದ ಗೊಬ್ಬುನ ತೂವಲಿ ಪಿಲಿತ ವೇಸದ ತಾಸೆ ಮಾರ್ನಿಮಿ ತಪ್ಪಗ ಮಾತ ತಿಕ್ಕಿಡ್ಲ ಕೇನೊಂದು ಪುನಿ ನಮ್ಮ ತೂವಲಿ ಅಂಚನೆ ಸಿಂಹ ಸಿಂಹ ಹತ್ತಿನ ಸಾರ್ದುಲ್ಲ ಅಂದ ನಿನ್ನ ಪನ್ಪೇರು ಮಾರ್ನಿಮಿದ ಪೊರ್ಲುದ ಏಸ ಅಂದು ಒಂಜಿ ನರಮಾನೆಗ ಸಿಂಹದ ವೇಷ ಪಾಡ್ದು ನಿಲಿಕೆ ಮಂಜಲ್ ರಂಗ್ ರೋಮ ಇತ್ತಿನ ಮಲ್ಲ ಅಂಗಿ ಬೀಲ ಬೊಕ ಸಿಂಹದ ತರತಲಕ್ಕಂತ ಒಂಜಿ ಟೊಪ್ಪಿನ ಪುರ ಪಾಡ್ದು ಒರಿ ಬೊಂಟದ ಆಯ್ನ ಏಸ ಪಾಡೊಂದು ಆಯ್ನ ಕೈಟ್ ಒಂಜಿ ಕೊತಲಿಂಗದ ಬಿಡಿತಲಕಂತನ ಕೋಲು ಉಪ್ಪುಂಡು ತಾಸದ ಕೋಲ್ದೊಟ್ಟಿಗೆ ಬೊಟ್ಟುನ ಪುರ ಬೊಟ್ಟೊಂದು ಬರ್ಪಿರು ಒಂಜಿ 4-5 ಜನ ಬರ್ಪುನೆ ನಮ್ಮ ತೂವಲಿ ಇಲ್ಲ ಜಾಳ್ಡು ಬತ್ತದ ನಲಿಪ್ಪರು ಅಂಚನೆ ಕರಡಿ ವೇಷಲ ಉಂಡು ಒಂಜಿ ಒರಿ ಕರಡಿದಲಕ ವೇಷ ಪಾಡ್ದು ಉದ್ದೊದ್ದ ರೋಮದ ಕಪ್ಪು ರಂಗದ ಅಂಗಿನ ಕರಡಿದ ಮುಸುಂಟುದ ಒಂಜಿ ಟೊಪ್ಪಿನ ಪುರ ಪಾಡೊಂದು ನಲಿಪು ನಂಚಿನ ವೇಷ ಐಟ್ಲ ಒರಿ ಬೊಂಟದ ಎಪ್ಪೆ ಅಂಚನೆ ಹಾಸ್ಯಗಾರನ ಆತನ ಬೊಟ್ಟನಕ್ಲು ಮಾತ ಆ ಒಂಜಿ ಹೆಸರು ಉಪ್ಪೇರು ಅವೇ ರೀತಿ ಅನರ್ಕಲಿ ವೇಷ ಅಂದ್ಲೆ ಗೊತ್ತಿಪ್ಪು ಯಾಕಡೆ ಪನೊಂದಿತ್ತೆ ಯಾನ ಅನರ್ಕಲಿದ ವೇಷರು ಮಾರ್ನಿಮಿದ ವೇಸಲೋಡು ಅನರ್ಕಲಿ ಪನ್ಪನ ವೇಸಲ ಉಂಜಿ ಒಂದಿಟ್ಟು ಆನುಲು ಪೊನ್ನುಲ್ನ ವೇಷ ಪಾಡ್ವಿರು ಉದ್ದದ ಲಂಗ ಪಾಡ್ದು ತರಿಕ್ ಪೊಂಜೋಕ್ಲ ಲಕ್ಕನೆ ವೇಷ ಪಾಡೊಂದು ಬರ್ಪನೆ ನಮ್ಮ ತೂವಲಿ ಅಂಚಾದ ಒಂದೊಂಜಿ ಅನರ್ಕಲಿ ವೇಷ ಅಂತ ಇಂಚ ಬೇತ ಬೇತ ವೇಸಲು ಪುರ ಉಂಡು ಅಂಜಾದ ಕುಸಲ್ದ ವೇಸಲು ಅತಂಡ ಪೇಪರ್ ವೇಷ ಅಂದು ಪುರ ವೇಷಲು ನಮ್ಮ ಮಾರ್ನಿಮಿ ಪರ್ಪದ ಪಗ ಉಪ್ಪುಣು ನಿಖಿಲ್ಲ ಲೆಪ್ಪುಕೊರ್ಲಿ ನಿತೆ ಕಾರ್ಯಕ್ರಮಡು ಒಂದತ ಮಾರ್ನಿಮಿ ಗುಪ್ಪುನಂಚಿನ ಗಾದೆಲು ದಾದ ಪಣಂಡ ಮಾರ್ನಿಮಿ ಕರಿ ಬೊಕ್ಕಲ ವೇಸ ಪಾಡ್ದು ಮಾರ್ಗೊಡು ತಿರ್ಕಂಡ ಎಂಚಾಪಂದು ಅವತ್ತು ಒಟ್ಟುಗು ಮಾರ್ನಿಮಿದ ಪಿಲಿ ಜಾಲಿ ಎತ್ತನಗ ಕಿದತ ಪೆತ್ತ ತೆಲ್ ತಿಂಡಿಗೆ ಪನ್ಪುನಂಚಿನ ಗಾದೆಲ್ಲ ಮಾರ್ನಿಮಿಗೆ ಸಂಬಂಧಪಟ್ಟದು ಉಂಟು ನಾಲಾದ ಪಾತ್ರೆಗ ನಿಖಿಲ್ಲ ಒಂಜಾತ ಲೆಪ್ಪು ಕೊಡ್ದು ಪಾತ್ರೆಲ್ಲೇ ಇನಿತ ಈ ತುಳುಚಾವಡಿ ಕಾರ್ಯಕ್ರಮಡಿ ಇನ್ನಿತ ಈ ಕಾರ್ಯಕ್ರಮದಲ್ಲಿ ಲೆಪ್ಪು ಕೊರಡು ಬಂದಿತ್ತಂಡ ಆಜಿ ಮುಜಿ ಆಜಿ 4 2 0 4 4 4 ಈ ಒಂದು ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊರಡಾಪುಣು ಇನ್ನಿತ ತುಳುಚಾವಡಿ ಕಾರ್ಯಕ್ರಮದ ಪಾತ್ರರೆ ಬೇತೆ ಬೇತೆ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರನಾಗ ನಮ್ಮ ತುಳುನಾಡದ ಮಾರ್ನಿಮಿದ ಬಗ್ಗೆ ಇಟ್ಲ ಇನ್ನಿ ಪಾತ್ರಗ ಬಂದು ಆ ವಿಷಯನೂ ಪತ್ತೊಂದು ಬರ್ತದೆ ಎರೆಗಾಂಡ ಲೆಪ್ಪು ಕೊಡ್ದು ಪಾತ್ರಡು ಬಂದಿತ್ತಂಡ ಆಜಿ ಮುಜಿ ಆಜಿ 4 2 0 4 4 4 ಈ ಒಂದು ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊಡ್ದು ಪಾತ್ರರಲ್ಲಿ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 7.8 FM ರಂಗ್ ರಂಗದ ಬದುಕು.

ಲಟ್ಟೆಗಟ್ಟಿದ ತಂಕದರ್ಪುದ ಲತ್ತು ಜವನೆರೆ ಹೊಟ್ಟ ಪಾಡಿರ ಪಟ್ಟೆ ಪಿಲಿತ ಅಟ್ಟೆ ಸಂಕರೆ ಲಟ್ಟೆ ಬತ್ತಿದು ನಲಿಪು ಪುರ್ಲುಗೆ ಚಂಡೆ ಬೀಜುನ ಏಕಿ ತೂಂಡು ಕಾಂಡ ಲಗ್ನಗ ರಂಗ್ ಪೋಂಡು ಅಪ್ಪೆ ದೇವಿನ ಪರಕೆ ಸಂದೆಡೆ ಚಪ್ಪೆ ಮೋನೆಡೆ ಜಲಕ ಆಂಡೆ ಮಂಜಲ್ ರಂಗಿಗೆ ಕಪ್ಪುದ ಪಟ್ಟೆ ತಾಸದ ಪೆಟ್ಟೆಗೆ ದುನ್ನದ ನಲಿಕೆ ರಂಗಿದ ಶಕ್ತಿ ತುಳುವೆರೆ ಭಕ್ತಿ ಕನಮ್ಮನು ಟುಲ ನನ್ನ ತುನಿ ಪುನ ನಲಿಕೆ ಪಚ್ಚಿಡಿ ತಾಸೆ ಡೋಲುದ ಪೆಟ್ಟಿ ನಲಿಕೆಡಿತು ಜುಂಡು

ಪಿಲಿ ತುಳು ಚಿತ್ರದ ಪದನಿಕೆಯನ್ನು ಬತ್ತರ್ ಸತೀಶ್ ಪಟ್ಲ ಪಂತನಂಚಿನ ಪದ, ಕೆ ಕೆ ಪೇಜಾವರ ಅರ್ನ ಸಾಹಿತ್ಯಡ ಮೂರ್ದು ಬತ್ತನಂಚಿನ ಪದಕ್ ಮಣಿಕಾಂತ್ ಕದ್ರಿಯರ್ನ ಸಂಗೀತ ಇತ್ತನು. ಇಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಇನಿತೆ ಈ ತುಳುಚಾವಡಿ ಪಾತ್ರನುಪ್ಪನಂಚಿನ ವಿಷಯದಾದ ಪಂಡ ಮಾರ್ನೆಮಿದ ಬಗ್ಗೆಟ್ ಪಾತ್ರನಿತೆ ಒಂಜಾತ ವಿಷಯನ್ ತೆರಿಪಾವನಂಚಿನ ಎಲ್ಲ ಪ್ರಯತ್ನ ಇನಿತ ತುಳುಚಾವಡಿ ನಡತೊಂದಿತ್ತನು. ಮುಂಚೆನೆ ಏರಪುರ ಈ ಕಾರ್ಯಕ್ರಮ ಕೇಂಡರ ನಿಗ್ಲೆ ಮಾತಿರಗ್ಲು ಸೊಲ್ಮೇಲ್ನ ಸಂದಾವನಂಚಿನ ಪೊರ್ತು ಏರಪುರ ಕಾರ್ಯಕ್ರಮ ಕೇಂಡರ ಏರಪುರ ಕಾರ್ಯಕ್ರಮ ಲೆಪ್ಪುಕೊರಿಯರ ತಂಡ ಲೆಪ್ಪುಕೊರ ಪ್ರಯತ್ನ ಮಲ್ತಾರ ನಿಗ್ಲೆ ಮಾತಿರಗ್ಲು ಸೊಲ್ಮೇಲ್ನ ಸಂದಾವೊಂದು ಪೊರ್ತು ಲಾವೊಂದು ಬರೋದು ನಿನ್ನೆ ಈ ಕಾರ್ಯಕ್ರಮ ಮುಗಿಪರೆ. ಮುಂಚೆನೆ ಏರಗಾಣ ಲೆಪ್ಪುಕೊರದು ಪಾತಿರೋಡು ಒಂಜಾತ ವಿಷಯನ್ ತೆರಿಪಾವಡು ಬಂದಿದ್ದನ ಲೆಪ್ಪುಕೊರಲಿ ಪಾತಿರಲಿ ಅಂಚನೆ ಈ ಒಂಜಿ ಮಾರ್ನೆಮಿದ ಬಗ್ಗೆ ಪ್ರ ಪಾತಿರಿಯ ನಮ್ಮ ಇದನೇಟ ಒರಂಬ ದಿನತ ಒಂಜಿ ಬಾರಿ ಪೊರ್ಲುದ ಒಂಜಿ ದಿನಕ್ಕುಲೊಂದು ನವರಾತ್ರಿ ಬಂದು ನಮ್ಮ ಒಂಜಿ ಕುಡ್ಲನ್ನು ತೂಪಿನಿ ಬಂದ್ರೆ ನಮ್ಮ ಮದಿಮಲ್ಲ ಕಾಯ್ತ ಆತು ನಮ್ಮ ಕುಡ್ಲ ಬಾರಿ ಪೊರ್ಲುಡು ರಾತ್ರಿದ ಒಂಜಿ ಬೊಲ್ಪುದ ಪುರ ನಿಂತೂನಾಗ ಬರೀ ಶೋಕ್ತೋಜುನು ಇನ್ನು ತುಯ್ಯರತಿಕುನಿ ನವರಾತ್ರಿ ದಪ್ಪಗ ಆತ ನಮ್ಮ ಮಾರ್ನೆಮಿದ ಬಗ್ಗೆ ಮಾತ್ರ ಅಂತ ಈ ಪಾತ್ರನ ಪನೊಂದು ಇನ್ನಿತ ಈ ಕಾರ್ಯಕ್ರಮದ ಪಿದಾಡೊಂದಿಲ್ಲ ಜಾತ ಪಾತಿರದ ಇನಿ ಈ ಪಾತ್ರ ನಂಚಿನ ವಿಷಯಲ್ಲು ಏತನಿಕ್ಲಿಗೆ ಒಂಜ ಮಾಹಿತಿನ ಕೊರ್ತನು ಬಂದು ಗೊತ್ತುಜ್ಜಿ ಮುಂಚೆನೆ ವಾ ವಿಷಯನ ಪಾತ್ರಗ ಬಂದು ಯೋಚನೆ ಮಲ್ತೊಂದು ಪುನಾಗ ಇನಿತ ಈ ಕಾರ್ಯಕ್ರಮಡು ಮಾರ್ನೆಮಿದ ಬಗ್ಗೆ ಪಾತ್ರಗ ಬಂದು ಆಂಡ್ ಪಾತ್ರನೇ ಕೂಡ ಅವರ ಪಾತ್ರದಲ್ಲ ಉಪ್ಪೆರ ಸಾಧ್ಯತೆ ಉಂಡು ಮುಂಚೆನೆ ದಾದಪ್ಪಣ್ಣ ನಮ್ಮ ಜೀವನಡ್ಲ ಒಂಜಾತ ಘಟನೆಲ ಪುರ ನಡಪುಂಡು ನಮ್ಮ ನಮ್ಮ ಕೈತಲ್ದಕ್ಲೆ ನಮ್ಮ ಕಳೆಯನಂಚಿನ ಸಂದರ್ಭಲ ಬರ್ಪುಂಡು ಆ ಸಂದರ್ಭಡು ಪುರ ನಮಗ ದಾದ ಪಾತ್ರಡು ಬಂದಲದ ಯೋಚನೆ ಬರ್ಪುಜಿ ಆಂಡಲ್ಲ ನಮ್ಮ ನಮ್ಮ ದಾದಪಂಡ ನಿರೂಪಕಿರಾದು ಪುನಾಗ ಪೂರಾ ಬೇನೆ ಬೇಜಾರನು ಪುರ ಬರಿಕದಿದ್ದು ನಮ್ಮ ಒಂಜಾತು ಪಾತ್ರಡು ಹಾಕೊಂಡು ಗೊತ್ತಂಡ ಮಾತ್ರ ನೋಟಿಗೆ ಒಂಜಾ ರೀತಿ ಒಂಜೇ ರೀತಿ ಉಪ್ಪುಡ ಒಂಚಾದ ಪುನಾಗ ಆ ಪ್ರಯತ್ನ ನಿಂತ ಈ ಕಾರ್ಯಕ್ರಮಡ ಮಲ್ತದೆ ನಿಗ್ಲೆ ಪುರ ಖುಷಿ ಕೊರ್ದುಪ್ಪು ಇನ್ನಿತ ಪಾತ್ರನ ಪಾತ್ರ ಬಂದು ಎನ್ನೊಂದು ನನ್ನ ದುಮ್ಮದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಅದನ್ನಿಟಕ್ಕೆ ಏನೊಂದು ಬಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನದ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಕ್ಷಾಂಗಣ ಮಂಗಳೂರು, ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಹಾಗೂ ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ ಪುತ್ತೂರು ಇವರ ಸಹಯೋಗದಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪ್ರಸಂಗ ರೆಂಜೆ ಬನುತಾ ಲೆಕ್ಕೆಸಿರಿ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ, ಭಾಗವತರು ಹರೀಶ್ ಶೆಟ್ಟಿ ಸೂಡ, ಚೆಂಡೆ ಹಾಗೂ ಮದ್ದಳೆ ಕೋಳಿಯೂರು ಭಾಸ್ಕರ, ರೋಹಿತ್ ಉಚ್ಚಿಲ, ಅರ್ಥಧಾರಿಗಳು ಲೆಕ್ಕೆಸಿರಿ ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು, ದೇವೇಂದ್ರ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ, ಶುಂಭಾಸುರ ಅವಿನಾಶ್ ಶೆಟ್ಟಿ ಉಬರಡ್ಕ, ರಕ್ತಬೀಜ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಧೂಮ್ರಾಕ್ಷ ಜಯರಾಮ ಪೂಜಾರಿ, ಸುಗ್ರೀವ ಭಾಸ್ಕರ್ ರೈ ಕುಕ್ಕುವಳ್ಳಿ. ಇದೀಗ ರೆಂಜೆ ಬನುತ ಲೆಕ್ಕೆಸಿರಿ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು.
1: ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳುವ

ಕಾಪಲಪ್ಪೆ ಬಡವು ಬಾಜೇಲು ಬಂದಿನ ಅಂಗನ ದೂರ ಮಲ್ತದು ಏಪಲ ದೇವಿ ಸ್ತುತಿನೇ ಯಾನು ಮಲ್ತೊಂದುಪ್ಪನು ದಯಗ ಬಣ್ಣ ಎಂಕು ಬತ್ತಿಂಚಿನ ಕಷ್ಟನು ಪೂರ ದೂರ ಮಲ್ತಿನ ಆ ಮಾಮಾಯಿನ ಏಪಲ ನೆನತೊಂದೇ ಉಪ್ಪುನಾಯೇ ಯಾನು ದೇವೇಂದ್ರೆ ಕಡೆ ಕನ್ನಡ ಏಪಲ ಯಾನು ದುಃಖ ಜಪಡಾವನು ದಯಗ ಆ ರಕ್ಕಸರು ನ್ಯಾಯ ನೀತಿ ಬುಡ್ದು ಈ ಸ್ವರ್ಗದ ಸಾಧಿನ ಬರ್ತದ ನೋತಿನ ಇರ್ದಾತ್ರ ಯಾನು ದುಃಖ ಮಲ್ತಿನಂಚಿನ ವೇತೋ ಸಂದರ್ಭಲುಂಡು ಯಾನೀ ಕಷ್ಟಪಡಿಪಿನಿ ದಾಯಕ ಲೋಕದ ಎಡ್ಡೆಪ್ಪುಗು ಬಾಳಾದ ಯಾನೀ ಕಷ್ಟಪಡೆ ಒಂದುಲ್ಲ ಎಂದು ಇನಿ ಯಾನು ಎನ್ನೊಂದುಲ್ಲ ಕಶ್ಯಪ ಬ್ರಹ್ಮರೆಗು ಅದಿತಿ ದೇವಿ ಇರ್ತದೆ ಪುಟಿನಂಚಿನ ಮುಕ್ಕೋಟಿ ದೇವತೆಲು ಇಂದ್ರೆ ಯಮೆ ವರುಣೆ ಇಂಚ ಮುಕ್ಕೋಟಿ ದೇವತೆಲು ಎಂಕುಲು ಆ ತ್ರೈಮೂರ್ತಿಲೇನು ಧ್ಯಾನ ಮಲ್ತ ತ್ರೈಮೂರ್ತಿಲೇನು ಧ್ಯಾನ ಮಲ್ತದು ಈ ಸ್ವರ್ಗಲೋಕನು ಎಂಕುಲು ಪಡೆವಂಡ ಸ್ವರ್ಗ ಸುಖನು ಪಡೆವದ್ದು ಎಡ್ಡೆಡು ಬದುಕೊಡು ಬಂಪಿನ ಉದ್ದೇಶ ಲೋಕ ಲೋಕಗು ಎಡ್ಡೆ ಮಲ್ಪು ನಂಚಿನ ದಿಗದಿ ಪೇರಾದು ಮೆರೆವಡು ಬಂಪಿನಂಚಿನ ಭಕ್ತಿ ಮಾರ್ಕೊಡು ಶಕ್ತಿನು ಪಡೆ ಬಂದು ಈ ಜೀವದ ಶಕ್ತಿನು ಲೋಕದ ಎಡ್ಡೆಪ್ಪಗು ಬಳಕೆ ಮಲ್ತೊಂದಲ್ಲ ಆಂಡ ರಕ್ಕ ಸೆರೆಗು ಮುಲ್ತ ಸಂಪತ್ತದ ಮಿತ್ತು ದುರಾಸೆ ಅಂಚಾದು ಇಡೆಗು ಬರ್ಪೇರು ಆ ಒರಿ ರಕ್ಕಸೆ ಬತ್ತಿನ ಈ ಪುರ್ತುಡಿಯಾನೆ ನೊಂದಲ್ಲೇ

0: ತರೆಗೆ ಮಲ್ಲ ತಡಪೇನು ಕಟ್ಟು ಅಂತ. ಈಗ ಪಜ್ಜಿದಿ ನಾವು ಪೂರ ಬಂಗಾರ ಅದಪ್ಪು
1: ಅಂದಪ್ಪ.
0: ಅಂತೂ ಮಲ್ಲ ಕಿರೀಟನು ಧಾರಣೆ ಮಲ್ತದ ಈ ಇಡೆ ವೈದ ಬನ್ಪಿ ನಾವು ಸತ್ಯ. ಸೊಂಟಗು ಕಟ್ಟದ ಬೊಲ್ಲಿದವ ಕೈಟ್ ಕರ್ತಾಳನು ಬೀಜ ಒಂದಲ್ಲ ಲಡೈಗೆ ಬತ್ತಿ ನಂಚಿನ ದೇವತೆಲಗು ಪೂರ ನೋತೊಂದು ನೋತೊಂದು ದುಂಬು ಬತ್ತಿ ನಂಚಿನ ಮಲ್ಲ ಕಿರೀಟದ ಈ ಶುಂಬೆನೆ ಅದು ಕೂಡ
1: ಅಂದೇ ಅಂದು
0: ಶೋನಿತಾಪುರಗೆ ನೆತ್ತೆರ್ದ ಬೂಡು ಒಂದು ಅನ್ನೊಂದಲ್ಲಿ
1: ಅಂದಪ್ಪ.
0: ಅತ ನೆತ್ತೆರ್ ಬರ್ಪಿನೇ ಅಭ್ಯಾಸನದ ನೆತ್ತೆರ್ದ ಬೂಡು ಬಂದ್ಬಿನಕ್ಕೆ ರಡ್ಡು ಉದ್ದೇಶ
1: ದಾದವು
0: ಒಂದು ಅವಳು ಇತ್ತಿನಕಲ್ ಪೂರ ತಂಕದ ಕುಲ ಅದು ಇತ್ತಿನಕಲೇನು ಪೂರ ಕರ್ತದ ಕರ್ತದ ನೆತ್ತೆರ್ದ ಓಕುಲಿನ ಪರ್ಪಾವ್ ನಂಚಿನ ಬೂಡ ಅತ್ತು ಅಲ್ಪ ಇತ್ತಿನ ಮರವಟ್ಟ ಅತ್ತು ಅರಮನೆನ ಅತ್ತು ಬೂಡುಲು ಪೂರ ಕೆಂಪು ಕೆಂಪಾದಿತ್ತದ ನೆತ್ತೆರ್ದ ಊರ ಅಂತೂ ಈ ತಂಕದಾಯೇ ಶಕ್ತಿದಾಯೇ ಪನ್ಪಿನೇನು ಯಾನು ಎನ್ನ ಕನ್ನಡೇ ತೂವಂಡೆ
1: ಎಡ್ಡಾಂಡು
0: ಬತ್ತಿನ ಈ ಸಂಬಂಧದಾಯೇನೆ
1: ಅಂದಪ್ಪ.
0: ಧನುಕುಮಾರಕ್ಕೆ ಶುಂಬೆಗೆ ದಿತಿ ಅದಿತಿ ಧನು ಮಕ್ಕಳು ಪೂರ ಸಹೋದರಿಯ ಸಂಬಂಧ ಇತ್ತಿನ
1: ಅಂದು
0: ಅಣ್ಣ ಈ ಇಂಚ ಪೆಟ್ಟಿಗೆ ಬರೋಡಣ ದ್ವಾರಡಿತ್ತಿನಂಚಿನ ಗಟ್ಟಿಮುಟ್ಟಾಯಿನಂಚಿನ ದ್ವಾರ ರಕ್ಷಕನು ನೋತದ ಗಿಡಪಡಾಣ ದಾದ ಪಗೆನ ನಿಕ್ಕಲ ಎಂಕಲದ ಅಲ ಪಗೆ ಹೆಚ್ಚು ಯಾನು ಶೋನಿತಾಪುರಗಳ ಬರ್ಪಿ ನಾವು ಇಜ್ಜಿ ಈ ಸ್ವರ್ಗಕ್ಕೆ ಬರ್ಪಿ ನಾವು ಲೈಜ್ಜಿ ಈ ನಿನ್ನಾತಿಗೆ ಉಪ್ಪುನು ಯಾನು ಎನ್ನಾತಿಗೆ ಉಪ್ಪು ಅಂಚಿಪ್ಪುನಾಗ ಇಂಚಿತ್ತಿ ಬೇಲೆ ಮಲ್ಪೋಡಾಂಡ ದಾದ ಪಿಸಿರು ದಾದ ಪಗೆತ ಪುಗೆ ಇಂಚಿತ್ತಿ ವಿಚಾರನು ತೆರಿಪಾವನಾ
1: ದೇವೇಂದ್ರ

0: ದೇವೇಂದ್ರ ದಂಡದತ್ತೊಂದು ಬರ್ತದ ದಾದ ಪಗೆ ಕೇಳೊಂದಿಲ್ಲ ಅಧಿಕಾರ ವಿಸ್ತಾರ ನೆಕ್ ಪಗೆ ಬೋಡು ದುಜ್ಜಿಯ ಎಂಕಲ ಆಯ್ನಂಚಿನ ಅಧಿಕಾರನು ಮೂಜಿ ಲೋಕಗಳ ವಿಸ್ತರಣೆ ಮನ್ಪಡು ಈ ಅಂಗಡಿ ಯಾನು ಬತ್ತಿನ ಈಡೆಗೆ ಐಕ್ ಪಗೆ ಎಂದತ್ತು ಆಂಡಲ ನಿನ್ನ ವಾಯಿನಂಚಿನ ಈ ಮಿರಿ ಲೋಕ ಕುಲದತ್ತ ಸುಧರ್ಮ ಸಭೆತ್ತ ಮಲ್ಲ ಬೀಟೋಡು ಐನು ಬಿಡುದು ಆ ದೊಡ್ಡಮ್ಮ ನಮಗೆ ಬತ್ತದೆ ಧನುದೇವಿ ನಮಗೆ ಶುಂಬೆ ವರಬಲ ಉಂಡು ಬೋಡ ಐನ ಅತ್ತು ಬಿರ್ಸಾತಿಗೆ ಉಂಡು ಈ ಕಾಲೊಡು ಬಂಡದು ಐನು ಒತ್ತದು ಈಲ ನಿನ್ನ ಕುಲ್ಲ ಆ ಮನೆಟ್ಟೆ ನನ್ನ ಕುಲ್ಲಾದು ಅಣ್ಣ ಈ ಪಂಡ್ಲಕ್ಕ ಎಂಕ್ಲ ಕೇಳುವೋ ಈ ಪಾತ್ರ ಯಾವ್ಯ ಕೈಟ್ಟಿತ್ತಿನಂದ ಆಯುಧ ತೀರ್ಥ ದೀಪೆ ಆಶೀರ್ವಾದ ಬೋಡ ಅದು ಕೈದೇರ್ಪೆ ಆತ ಯಾವತ್ತ ಯುದ್ಧದಾಯೆ ಜಗಳದಾಯೆ ನಿಕ್ ಬೆಟ್ಟು ಕೊರ್ಪಣೆದಾಯೆ ನಿನ್ನ ಮೇಲ್ದಾನೆ ತೆರೆದಾಯೆ ಎಂಕ ಬೋಡು ದಾಳ ಬೋಡ್ಚಿ ಕೊರ್ಲಾ ಬೀಟನು
1: ಅಮ್ಮೇರ್ ಮಲ್ತಿನವ.
2: ಇದುವರೆಗೆ ಯಕ್ಷಾಂಗಣ ಮಂಗಳೂರು, ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಹಾಗೂ ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ ಪುತ್ತೂರು ಇವರ ಸಹಯೋಗದಲ್ಲಿ ನಡೆದ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2024. ಈ ಕಾರ್ಯಕ್ರಮದಲ್ಲಿ ನಡೆದ ಕನ್ನಡ ಯಕ್ಷಗಾನ ತಾಳಮದ್ದಳೆ ಇದು ರೆಂಜೆ ಬನುತ ಲೆಕ್ಕೇಸಿರಿ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
3: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
8: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
9: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
10: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
11: Radio Sarang 107.8 FM.
12: Radio Sarang iga app nalu kuda labhya.
2: Radio Sarang 107.8 FM. Rang rangada baduku itte tulu prasara.

ಒಂದು ಒಂಜಿ ಚಪ್ಪಾಳೆ ಕೊರ್ಲೆ ಒಂದು ಲೈಕೋಸ್ಕರ ನಮ್ಮ ಆ ಪ್ರಕೃತಿ ದೇವೇರಣ ದೂಪಣಂಚಿನ ಪ್ರಯತ್ನ ಮಲ್ಪುಗ ಐಕ ಕೃಷಿಕರಿಗೆ ಕೆಲವು ತಂತ್ರಜ್ಞಾನ ಗೊತ್ತಿಜ್ಜಿ ಅತನಂಡ ಬುದ್ಧಿವಂತಿಕೆ ಗೊತ್ತಿಜ್ಜಿ ದೇಪಂಡ ಸರಳವಾದ ಇಪ್ಪಿರಿಂದ ಉಪಕಡೆ ಅಕ್ಕಲಗೆ ಒಡ್ಡೆ ವಿಮಾನಡು ಬರೊಂದಿತ್ತೇರು ಬೇತ ದೇಶದ್ದು ಬಣ್ಣಗ ರಡ್ ಸೀಟ್ ಒಂಜಿ ಸೀಟ್ ಇಡು ನಮ್ಮ ಕೃಷಿಕೇರು ಬೊಕ್ಕ ಒಂಜಿ ಸೀಟ್ ಇಡು ವಿಜ್ಞಾನಿ ರಡ್ ಜನ ಕುಲ ಹೊಂದಿತ್ತೇರಿಗೆ ಕುಲ ಹೊಂದಿಪ್ಪುಣಗ ಇಂಜ ಟೈಮ್ ಪಾಸ್ ಆವಡೆ ಟೈಮ್ ಪಾಸ್ ಆವಡು ಬಣ್ಣದ ದಾಯ್ತ ಅನ್ಪುಣೆ ಅಂದು ಆರು ವಿಜ್ಞಾನಿ ಕೇಂಡೇರಿಗೆ ಎಂದು ದಲ ಗೊಬ್ಬು ಗಣ ಮರೆ ಅಂದ್ರೆ ಎಂಕ್ ಚೆನ್ನೆ ಮನೆ ಗೊತ್ತುಂಡು ಐಕ್ ಬೋಡಪ್ಪುಣ ಜಿ ಮುಳ್ಳು ಬೊಕ್ಕ ಕಬಡ್ಡಿ ಅಂತ ಗೊತ್ತುಂಡು ಮುಳ್ಳು ಜಾಗೆ ಜಿ ಕೊರ್ಟ್ ಬಾಡ್ರೆ ಬೊಕ್ಕ ದಾಲ ಗೊಬ್ಬರ ಅತ್ತು ರಸ ಪ್ರಶ್ನೆ ಮೇಲೆ ದಲ ಗೊತ್ತಿಜ್ಜಿ ಜನಕ್ಕೆ ಕ್ವಿಜ್ ದ ಟೈಪ್ ಇಡ್ದಲ ಅವು ಎಂಕ್ ಗೊತ್ತಿಜ್ಜಿ ಇಂದ ಯಾನ್ ಕಲ್ಪಾಪೆ ಬೇತೆ ದಾಲಜ್ಜಿ ಯಾನ್ ನಿಂಡ ಒಂಜಿ ಪ್ರಶ್ನೆ ಕೇನ್ಬೆ ಐಕ ನಿಕ್ಕ ಉತ್ತರ ಬಂಡ್ರೆ ಗೊತ್ತಿಜ್ಜಿ ಇಂದಾಂಡ 50 ರೂಪಾಯಿ ಕೊರು ಯಾವು ಈ ಎಂಡ ಕೇಂಡಂಚಿನ ಪ್ರಶ್ನೆಗೆ ಉತ್ತರ ಬಂಡ್ರೆ ಎಂಕ್ ಗೊತ್ತಿಜ್ಜಿ ಇಂದಾಂಡ 5,000 ರೂಪಾಯಿ ಅಂಡಿ ಬೇರೆಗೆ ಕೆಬಿ ಗುತ್ತಾಂಡೋ ಅಪ್ಪಗ ಯಾನ ಉತ್ತರ ಕೊರಜಿಂಡ 50 ರೂಪಾಯಿ ಕೊರತ್ತ ಈರು 5,000 ಕೊರಪಾರ ಸರಿ ಕೇಂಡ್ಲೆಣ್ಣ ಅಂಡಿ ಕೇಂಡ್ಲೆಣ್ಣ ಬಂಡದಾಂಡ್ ಆರು ವಿಜ್ಞಾನಿ ಬೇರೆಡ ಫಸ್ಟ್ಗೆ ಕೇಂಡಿರಿಗೆ ಗುರು ಗ್ರಹಕ್ಕಲ ಮಂಗಳ ಗ್ರಹಕ್ಕಲ 8 ಕಿಲೋಮೀಟ್ರ್ ಒಂದು ಅಂತರ ಉಂಡು ಅರೆ ಈಗ ಸುರತ್ಕಲ್ಲದ್ದು ಕೊಳನಾಡುಗೆ ಎತ್ತಂದು ಗೊತ್ತಿಜ್ಜಿ ಒಬ್ಬ ಗುರುಗಾರ ಗೋಡೆ ಒಬ್ಬಳು ಕಿಸೆಟ್ ತೂಣಾಗ ಮಿತ್ತೆ 50 ರೂಪಾಯಿದ ನೋಟ್ ಇತ್ತುಂಡು ಅಂದೆಣ್ಣ ಹೆಂಗ ಗೊತ್ತಿಜ್ಜಿ ಸಂಗಾತಿ ಅಂತ ಕುರಿಗೆ ನನ್ನ ಬೇರೆ ಪ್ರಶ್ನೆ ಕೇಳಿಯಾರ ಯಾರು ಪಾಪ ಕೃಷಿಕೆ ಅರೆಗೆ ಬೇಕು ಕೇಂಡ ಅಂಜಿನ ಕೇಳು ಎಂದು ಹಾಂ ಕೇಳು ಕೇಳು ಬೇಗ ಕೇಳು ಹಾಂ ಯಾನತ್ತೆ ಪ್ರಶ್ನೆ ಕೇಳು ಸರಿ ಮೂಜಿ ಕಾರಡ್ ಸುಯ್ಯಮಿತ್ತು ಪೋಪುಂಡು 4 ಕಾರಡ್ ಪುರ್ರ ತಿರ್ತು ಜಪ್ಪುಣ ಪ್ರಾಣಿ ಹೋಗಿ ವಿಜ್ಞಾನಿಗೆ ನೆಲಗಡಲೆ ತಿಂದದ್ದು ಪಿತ್ತ ಇಲ್ಲ ಕಂಡು ಒಂದು ಹೆಂಚಿನ ಅವಸ್ಥೆ ಅದಕ್ಕೆ ನನವರಕ್ಕೇನು ದಾಲಜ್ಜಿ ಮೂಜಿ ಕಾರಡ್ ಸುಯ್ಯಮಿತ್ತು ಪೋಪುಂಡು 4 ಕಾರಡ್ ಪುರ್ರ ತಿರ್ತು ಜಪ್ಪುಣ ಪ್ರಾಣಿ ಹೋಗು ಐನೂದೆತ್ತ 10 ನೋಟ್ದೆತ್ತಿನಿ ಅಂದೇ ಹೆಂಕ್ ಗೊತ್ತಿಜ್ಜಿ ಅಂಡೆ ಬೇರೆ ತುಯ್ಯರು ಗಮ್ಮ ಟೇಪ್ ಆಡ್ನ ನೋಟಾ ಪುಜಿ ಪೆನ್ನಡ್ ಬರೇನುಂಡ ಹಾಂ ಕರೆಕ್ಟ್ ಕಿಸೆಕ್ಕೆ ಪಾಡ್ದು ನಾನು ಅಂತೆ ಜಪ್ಪುಗೆ ಅಂದು ಅಂಡದು ಸೀಟ್ ಇಂಚಾವಲ್ಪುಣಗ ವಿಜ್ಞಾನಿ ಬಂಡೆ ಲಕೆ ಒತ್ತರ ಪಂಡದು ಜಪ್ಪು ಅಂಡ ಆತನಗಂ ಬೇರೆ ಪಿರ 50 ರೂಪಾಯಿ ಎತ್ತದು ಎಂಕ ಸಂಗಾತಿ ಹೊತ್ತಿಜ್ಜಿ ಅಂಡೆ 4 ಸಾರತ್ತ ಹೊರ್ಮಣದು ದಿಕ್ಕಂಡ ಅಜ್ಜ ಕೃಷಿಕೆರೆಗೆ ಮಂಡಜ್ಜ ಏರು ಮಣ್ಣಜ್ಜಿ ಅಕ್ಲಗೆ ಮೂಲಭೂತವಾಯಿನಂಚಿನ ಕೃಷಿತ್ತ ಒಟ್ಟಿಗೆ ಬತ್ತನಂಚಿನ ಮೂಲಭೂತವಾಯಿನಂಚಿನ ಜ್ಞಾನ ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ಈ ಮೂಜಿ ತೀಟೇ ನಮ್ಮ ಹಿರಿಯಕ್ಲೆ ನಮ್ಮ ಸಂಸ್ಕಾರ ಒರಿಯೊಂದು ವೈದಿನ ಪಾಪದ ಕೆಲಸ ಮಲ್ಪು ಅಂಡ ಪೋಡಿಪುಲ ಮಗ ಕೆಲವುದಕ್ಲು ಕೃಷಿಕೇರು ತೋಟಕ್ಕೂ ಪಿ ವಿ ಸಿ ಪೈಪ್ ಪಾಡ್ರೆ ಸ್ಪ್ರಿಂಕ್ಲರ್ ಪಾಡ್ರೆ ರೇಟ್ ಜಾಸ್ತಿ ಆಡಂದು ಇವಡುಂತ ಅದೇರು ಕೆಲವು ಇಲ್ಲು ಕಟ್ಟನಕ್ಲು ಪ್ಲಮ್ಮಿಂಗ್ಗೆ ಇವಡು ದುಡ್ಡು ಇಜ್ಜಿ ಪಿ ವಿ ಸಿ ಪೈಪ್ಗೆ ರೇಟ್ ಜಾಸ್ತಿ ಆತನ ಉಂತ ಅದೇರು ಬೆಂಗಳೂರು ಕೆಲವಿಲ್ಲಲು ಪಿ ವಿ ಸಿ ಪೈಪ್ ಕೊಯ್ನಾಗ ದುಡ್ಡು ಊರೊಂದು ಮತ್ತೆ 2 ಡಬ್ಬಿ ತರಿಸಿದ ಎ ಸಿ ಬಿ ಟಿ ವಿ ಹಿಡಿದು ಎತ್ತ ಮತ್ತೆ 2 ಡಬ್ಬಿ ತರಿಸಿದ ಎ ಸಿ ಬಿ ಪಾಪ ಭೀತಿ ಪಾಪದ ಕೆಲಸ ಮಲ್ಪು ಅಂಡ ಪೋಡಿಪು ಮಗ ದೈವ ಪ್ರೀತಿ ದೇವೇರು ಪೋಡಿತ್ತಿನಕ್ಲಗೆ ಈತನೆಟ ದಿಗ್ಗದಿಜೇರು ಪ್ರೀತಿ ಇತ್ತಿನಕ್ಲಗೆ ಮಾತ್ರ ದೇವೇರು ದಿಕ್ಕಣೆ ವಾ ಇತಿಹಾಸ ತೂಲೇ ದೇವೇರನ್ನು ಪ್ರೀತಿಡು ನಂಬುಲೇ ದೇವೇರನ್ನು ಪ್ರೀತಿಡು ನಂಬೋಡು ನಾಂಡ ಪ್ರಕೃತಿದ ಮಿತ್ತು ಪ್ರೀತಿ ಸುರುಕುಬೋಡು ಪಾಪ ಭೀತಿ ದೈವ ಪ್ರೀತಿ ಎಂಕಲ್ ಪೂರೆರ್ಲ ಒಂಜೆ ಮಾತೆರ್ನ ಮೈಟ್ ಪರಪ್ಪುಣಂಚಿನ ನೆತ್ತೆರ್ ಒಂಜೆ ಎಂದು ಉಮಿಲಿಗಾಣ್ಲ ಗೊತ್ತುಂಡು ನರಮಣ್ಯ ಗೊತ್ತಾತ ಜಿ ಸಂಘ ನೀತಿ ಹೀಗಿದ್ರೆ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚುಕೋತೀವಂಡೆ ಐಕ 18 ಲಕ್ಷ ಕೋಟಿ ಜೀವರಾಶಿಲಗೆ ದೇವೇರು ಒಂಜೇ ಸಾಕೊರ್ನೆ ದಾದಾ ಸಾ ಸಂತಾನೋತ್ಪತ್ತಿ ಮಾತ್ರ ನರಮಾಣ್ಯಗೆ ಮಾತ್ರ ರಡ್ಡು ಸಾ ಸಂತಾನೋತ್ಪತ್ತಿ ದೊಟ್ಟಗು ಸಂಸ್ಕಾರ ಕಲ್ಪಾಯಂಡ ಬಾಕಿ ದಕ್ಕಲೆಡ್ದು ವ್ಯತ್ಯಾಸ ಉಂಡು ನಿಕ್ಕು ಬಜ್ಜಿ ಐನು ಮಲ್ತು ಮಾತ್ರ ಮಲ್ತೊಂದು ಬೋದು ಸಂಸ್ಕಾರ ಕಲ್ಪಾಯ ಜಾಂದಾಂಡ ವ್ಯತ್ಯಾಸ ಐಕೆ ಜವನಾಟಿಕೆಡು ಬದುಕು ಕಟ್ಟೊಂದು ಆಪುಣು ದಾಂಡ ಎಡೆಡ್ಡೆ ಬೇಲೆ ಮಲ್ತದು ವೇದಿಕೆಡು ಲೆತ್ತದು ಉಂತದು ಮಾಲೆಪಾಡುನ ಬೇಲೆ ಮಲ್ಪೊಡತ್ತಂದೆ ಫೇಸ್ಬುಕ್ಕದ ಪಿರಾವಡೆ ಬೋದು ಪ್ರೀತಿ ಪ್ರೇಮದ ಪಿರಾವಡೆ ಬೋದು ಕೊಲೆ ಸುಳಿಗೆದ ಪಿರಾವಡೆ ಬೋದು ಡ್ರಗ್ಸ್ ಗಾಂಜಾದ ಪಿರಾವಡೆ ಬೋದು ಜಪಡಾದು ಮಾಲೆ ಮಲ್ಪಾಡು ನಂಚಿನ ಬೇಲೆನು ವಾ ಇಲ್ಲಲ್ದ ಜವಣಿರ್ಲ ಜವಂದಿಯಲ್ಲುಲ ಮಲ್ಪೆರಬಲ್ಲಿ ಅವು ನಮ್ಮ ಕೃಷಿ ಪರಂಪರೆಡಿತ್ತಿನ ಪ್ರತಿ ಒಂಜಿ ಹಬ್ಬದ ಆಚರಣೆಲ್ಲ ಬರೋಂದಿತ್ತು ತುಲೆನಿಗೆ
ಇನ್ನು ನಮ್ಮ ಇಲ್ಲಲೊಂಜಿ ಧಾರ್ಮಿಕ ಕಾರ್ಯಕ್ರಮ ಮಲ್ತಿನ ದಂಡ ನಮ್ಮ ಜೋಕುಲು ಆ ಕಾರ್ಯಕ್ರಮದ ಕೈತಲ್ಲಿ ಉಳ್ಳೆ ರಾಜ್ಯ ಅಂತೂಲೆ ಸುರುಕು ಇತ್ತೆರಂಡ ಪುಣ್ಯ ಈಜಿಂದಾಂಡ ಕೆಲವಿಲ್ಲಲು ಪೇರಪ್ಪ ಕೆಲವಿಲ್ಲಲು ಬೊಲ್ಪುಗಳು ಹಾಕದು ಮೇಕಪ್ ಮಲ್ತು ಶುರು ಆಂಡ್ ಅರ್ಚಕರೊಂದಿಗೆ ಒಂದು ಕ್ಷಣ ಪೂಜೆ ಯಾವತ್ತು ನಾಯಿ ಮರಿ ಪೂಜೆ ಯಾವತ್ತು ಪುಚ್ಚಕಿನಿ ಸೆಲ್ಪಿದೆ ಎತ್ತು ಸ್ಟೇಟಸ್ ಮಾಡು ಆರತಿಗೆ ಬತ್ತಿ ಮಾಡ್ರೆ ಶುರುವಾತು ಜೀ ಸ್ಟೇಟಸ್ ಹೋದ ಅಪ್ಪ ಈ ಪ್ರಕೃತಿ ದತ್ತವಾದ ಭತ್ತನಂಚಿನ ಆಚರಣೆಯಲ್ಲಿ ನಮ್ಮದು ನನ್ನ ಜೋಕ್ಲು ಹೋಯ್ತು ಇಂಟರ್ನೆಟ್ ಮಲ್ತಂಡ ಯಾವ ಇತ್ತ ಇಂಟರ್ನೆಟ್ಡೇ ನನ್ನ ಬೊಜ್ಜಾಲ್ಪುಣ ಪರಿಸ್ಥಿತಿ ಬರೋಂದುಂಡತ್ತ ಅವಾಗ ಮಾನವೀಯ ಸಂಬಂಧಗಳಿಗೆ ಓಡೇ ಮೂರನೇ ನಿಕ್ಲು ವಾಟ್ಸಾಪ್ ದೂದಿಪ್ಪಾರ ಒಂಜಿ ಇಲ್ಲದ ಅಜ್ಜಿನ ಜೀವ ಬೋತುಂಡು ಜಪ್ಪಡ ತೆರ ಸ್ಮಶಾನಕ್ಕೆ ಬಾರ ಮಾಲೆ ಬಾಡ್ದಾತುಂಡು ಸ್ಟ್ಯಾಂಪ್ ಪೇಪರ್ಗೆ ಎಬ್ಬೆಟ್ಟದೆ ತನೊಂದುಳ್ಳೇರಿ ಪೂಣತ್ತ ಆಸ್ತಿ ಪಾಲಾದಿಜ್ಜ ಅನ್ನದೋಜು ನಾನು ಒಂಜಿ ರಡ್ಡು ವರ್ಷ ಪಾಡಿಗೆ ಇಲ್ಲಲ್ದ ಹಿರಿಯಕ್ಕಲು ಪೋಂಡ ಎಡಗೈನ ತುಂಡು ಮಲ್ತು ಫ್ರಿಜ್ ಹಿಡಿದಿಪ್ಪೇರಿ ಬೋಡಣಗ ಫ್ರಿಜ್ ಹಿಡಿದು ಎತ್ತದು ಒತ್ತೊಂದು ಉಳಿಯತ್ತ ಅದು ಎಲ್ಲ ಜಾಗವನ್ನು ದೊಡ್ಡ ಮಗನಿಗೆ ನಾನು ಅವತ್ತೇ ಬರೆದು ಕೊಟ್ಟಿದ್ದೀನಿ ಒಂಜಿ ನಾನು ಆಡ್ನಾಗ ಕೈಯಿಜ್ಜಿ ಫ್ರಿಜ್ ಇಡು ದಯ ಕೈದಿದ್ದೆ ಅವು ಕೈಯ ಯಾಣು ಮುರಾಣಿ ಕಾಯ್ತಾ ಇನ್ನು ಕಬಾಬುಂದು ಮುಗಿನಾಡೇ ವಿಷಯ ಈ ನಮನೆ ನೈತಿಕ ಅದಪ್ಪತನ ಒಂದುತ್ತದೆ ನಮ್ಮ ತಂತ್ರಜ್ಞಾನ ತಂತ್ರಜ್ಞಾನ ಅಂದು ಪ್ರಕೃತಿನ ಬಿಡಿದು ಪೋಯಂದಾಂಡ ಪರಿಸ್ಥಿತಿ ಆಲೋಚನೆ ಮಲ್ಪಲಿ ನಮ್ಮ ನೆಕ್ಸ್ಟ್ ಜನರೇಷನ್ ಪರೋಡಾಯ್ನ ಎಚ್ ಟು ಓ ನೀರೇ ಉಸಿರಾಟ ಮಲ್ಪಡಾಯ್ನ ಎಂದುವೇ ಪ್ರಕೃತಿ ಕೊರನಂಚಿನ ಆಮ್ಲಜನಕನ ಬಂಜಿ ದಿಜ್ಜಾವಡಾಯ್ನ ಎಂದುವೇ ಮಣ್ಣಿಡಿಪ್ಪುನಂಚಿನ ಭತ್ತನಂಚಿನ ಬೆಳೆನ ಈ ಮೂಲ ಜ್ಞಾನ ನಮಕ್ಕೆ ಗೊತ್ತಿಜ್ಜ ಅಂದ ಪಿ ವಿ ಸಿ ಪೈಪ್ ದುಡ್ಡು ದಿಂಜಾವಣ್ಣೀರ ಬತ್ತನ ದಾಂಡ ನನಗೆ ಗೊತ್ತುಂಡು ಹುಟ್ಟು ಸಾವು ನಮ್ಮ ಕೈಟ್ಟಿಜ್ಜಿ ಐಕೆ ನಮ್ಮ ಕೃಷಿ ಪರಂಪರೆಡ್ದ ಭತ್ತನಂಚಿನ ಪ್ರತಿಯೊಂಜಿ ಆಚರಣೆ ಐಕೆ ನಮ್ಮ ಮಾತೆರ್ಲದುಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧಡು ಬದುಕೊಂದಿ ಪುಣಿ ಬಾಲ್ಯ ಪುಟ್ಟದ ಪುಣ್ಯ ಐಕೆ ಒಂಜೇ ಒಂಜಿ ಗ್ರಹಿಕೆ ಪುಣ್ಯ ಶಬ್ದ ಮಾತ್ರ ವಾ ಬಾಲೆಲ್ಲ ಪುಟ್ಟಿ ಬೆಟ್ಟಿಗೆ ಹಾಯ್ ದೊಡ್ಡ ಚಿಕ್ಕಮ್ಮ ಪಣ್ಪುಂಡ ಹಿರಿಯ ಹಾಕ್ಲೇ ಗೊತ್ತುಂಡು ಇಲ್ಲ ಲೊಂಜಿ ವೇಳೆ ಬಾಳೆ ಪುಟ್ಟದು ಬುಳ್ತಿಜ್ಜಿಂದ ಪಾತ್ರೆ ಹಾಕ್ಲೆಯಾ ಶಬ್ದ ಮಲ್ಪುಲೆಯಾ ಬಾಳೆ ಬುಳ್ಪಾಡಿಯ ಬಣ ಅಂತೆ ತಾಯೇ ಶಬ್ದ ಮಾತ್ರ ಐಕೆ ಗೊತ್ತು ಬೇತೆ ಗೊತ್ತಿಜ್ಜಿ ಬೊಕ್ಕ ಸ್ಪರ್ಶ ಪೆತ್ತ ತುಳೆ ಕೃಷಿ ಮೂಲಡ್ದ ಎಂಚ ಬತ್ತನಂದು ಪೆತ್ತ ಕಂಜಿ ಬಾಡಿ ಬೆಟ್ಟಗೆ ಸುರೂಕ ಕಂಜಿ ನಕ್ಕುನೆ ಆ ಪೆತ್ತದ ನಾಲಾಯ್ಡು ಪ್ರಕೃತಿ ಆ ಅಪ್ಪೆ ಫೀಲಿಂಗ್ ಕೊರತನಿಗೆ ನಕ್ಕ ಲೆಕ್ಕನೇ ಕಂಜಿ ಸರ್ ಲಕ್ಕದುಂತುಣದುಲೆ ಲಕ್ಕದುಂತದುಂದು ಎನ್ನ ಅಮ್ಮ ಅಂತ ಬೇರೆ ಬರ್ರಬೋಬು ನರಮಾಣ್ಯ ಗವ್ವತ್ತು ಈ ಸ್ಪರ್ಶ ಕೊರನೆಗೆ ಆಯ್ನಾತು ಅಪ್ಪೆ ಅಜ್ಜಿ ಅಪ್ಪೆ ಇಂಚನೆ ಬತನುಡು ಬಾಲೆನ ಎಂದು ಆ ಚರ್ಮಡದು ಚರ್ಮ ಕಾಪುಣಂಚಿನ ಸ್ಪರ್ಶಡೇ ಬಾಲೆಗೆ ಗೊತ್ತಾಪುಣೆಗೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಅಂದ್ರೆ ರೇಡಿಯೇಷನ್ ಪವರ್ನ ನಮ್ಮ ನಂಬುವ ಇಂದೇನ್ ನಂಬುಜ ಇನ್ನು ಈ ಸ್ಪರ್ಶ ಅಂತ ಕಮ್ಮಿ ಆಂಡು ಈ ಸ್ಪರ್ಶ ಜಾಸ್ತಿ ಆಂಡು ಮಿತ್ ಕಡ ಪುಟ್ನ ಮಣಿಪಂದಗಳು ಬತ್ತ ಜೋಕುಲು ಒಂದು ಕೆಲವಿಲ್ಲಲ್ಲ ಕೊರಪುಣೆ ಖಂಡಿತವಾದಲ ಪೂರ್ತಿ ಕೊರಂಡ ಇಡೀ ಜೀವನ ಮಣಿಪಂದಗಳು ಬಾ ಡೌಟೇಜ್ ಆಯ್ತು ದಯಮಲ್ತದ ಪ್ರಕೃತಿ ಪ್ರೀತಿನ ಬುಳೆಪಾಗ ಐಕೋಸ್ಕರ ಈ ಸ್ಪರ್ಶನ ಕಮ್ಮಿ ಮಲ್ಪುಗ ಈ ಸ್ಪರ್ಶ ಇಟ್ಲ ನಮ್ಮ ತುಳುನಾಡೆಂಚ ಅಪ್ಪೆ ಬತ್ತದ ಎಂಚ ಆ ಬಾಲೆನ ಮಾನವ

0: ನಮ್ಮ ಹಿರಿಯಕ್ಕೆ ನಮ್ಮ ಅಪ್ಪಲ್ಲು ಐಕೆ ಶಬ್ದ ಎಡ್ಡಕೇನ್ ಪಾಲೆ ಈ ಸ್ಪರ್ಶ ಕೊರ್ಲೆ ಬೊಕ್ಕ ರೂಪಾಗೆ ಬಾಲೆಗೆಂದು ಏನನ ಈತನೆಟ ಪತ್ತೊಂದು ಪೇರು ಕೊರ್ನಂಚಿನ ಏನನ ಮೀಪಾಯನಂಚಿನ ಜನ ಏರಂದು ರೂಪದ ಗುರುತಿಕ್ಕಣಗ ಸುಮಾರು ಸಮಯ ಪೋಪುಂಡು ಆತನಗ ಇಂಚ ಬುಡ್ದು ತೂನಗ ಅಪ್ಪೆಂಚ ಇಪ್ಪೋಡು ಬಂಡ ಆಯಾಯ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಒಂದು ಪಣ್ತೀರ ಅಂಚನೆ ಇಪ್ಪೋಡಿಗೆ ನಮ್ಮ ಕೃಷಿ ಕುಟುಂಬಡು ನಮ್ಮ ಸನಾತನ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಬಣ್ತೀರ ಬಂಡ ಮಲ್ಲ ಉಂಜಿ ಬೊಟ್ಟುಬೋಡು ಕೆಬಿಟ್ಟದಲ್ಲ ಜುಮ್ಕಿದ ಲೆಕ್ಕ ಬಾಲೆಗೆ ಗೊಬ್ಬೆರಬೋಡು ಕೈಟ್ಟು ಗಿಲಿ ಗಿಲಿ ಕಾಜಿಬೋಡು ಜಡೆ ಪಾಡ್ದು ಬಾಲ್ಯದ ಕೈಕಿ ಜಡೆ ದಿಕ್ಕೋಡು ಅತನ ಉಂಜಿ ಪೂತ ಮಾಲೆ ದಿಕ್ಕೋಡು ಆತನಕ ಬಾಲೆ ಓ ಈತನೆಟ್ಟ ಏನನ್ನು ಪತ್ತೊಂದಿತ್ತನ ಅಮ್ಮ ಈಯೇನಾ ಕೆಲವು ಊರುಡು ಅಪ್ಪೆಲ್ಲ ಲಂಚನ ಇಪ್ಪಿರು ಕೆಲವುಡು ಬಾಳೆ ಸುರುಕು ಅಪ್ಪೆಣ್ ತುಣಗ ವಾಪೆ ಲಾಯ್ತು ಬೂರ್ದು ಪೋಡ್ತಿರ್ದು ಮೂಜಿ ದಿನ ಜ್ವರ ಉರುಕು ಅಟ್ಟೋಡತಿ ಒಕ್ಕ ತಪ್ಪಂಡ ಒಂಜಿನ ಮಣದ ಉಗ್ರ ಅಪ್ಪೆ ಬಾಳೆಗೆ ಡೌಟ್ ಬತ್ತು ನಮ್ಮ ಇರ್ನ ಮುಂಡೋಡು ಬೊಟ್ಟುಜ್ಜಿ ಅಮ್ಮೆರುಳ್ಳೇರ ಅಜ್ಜ ಇರ್ನ ಕೈಟ್ಟು ಗಿಲಿ ಗಿಲಿ ಕಾಜಿ ಇಜ್ಜಿ ಅಮ್ಮೆರ್ನ ಎಲ್ಲ ಐಸಿ ಪೂರ ತಿಕ್ಕಂಡ ಅಜ್ಜ ಒಕ್ಕಡೆ ಸಂಸ್ಕಾರ ಬರೋಡು ಬಂಡ ಬರಪುಜಿ ಶಬ್ದ ಸ್ಪರ್ಶ ರೂಪ ಬೊಕ್ಕ ರಸ ಐಕ ಆಜಿ ವರ್ಷ ಮುಟ್ಟ ವಾಜೋಕ್ಲೆಲ್ಲ ದುಂಬು ಕೃಷಿಗೇರಿ ಇತ್ತಿನ ಕುಟುಂಬ ಹಡ್ದು ಡಾಕ್ಟರ್ನಾಗೈತಡಲೇತಂದು ಬಂದು ಇಜ್ಜಾಂಡ್ ಅಜ್ಜಿ ಅಜ್ಜಾಗ ಗೊತ್ತಿತ್ತನು ಐಕೆ ಇಲ್ಲಲ್ಲ ಅಜ್ಜಿ ಅಜ್ಜಿ ಬೋಡು ಬಂದ್ಬಣೆ ಅಜ್ಜಿ ಅಜ್ಜಾಗ ಗೊತ್ತಿತ್ತನು ಒಯ್ತ ಬೇರೆಡ್ಡೆ ಒಯ್ತ ಕಸ ಎಡ್ಡೆ ಒಯ್ತ ಕೆತ್ತೆ ಎಡ್ಡೆ ಬಾಲೆಗೆ ವಾ ಎಣ್ಣೆ ಎಡ್ಡೆ ಐನು ಪತ್ತೊಂದು ಪತ್ತದ್ದು ಕೊರೊಂದು ಇತ್ತೀರಿ ಐನೇ ಕೊರೋನಲ್ಲ ಕರಿ ವರ್ಷ ಬಣ್ಣೆ ಅಪ್ಪೆ ಅಮ್ಮನ ಅಜ್ಜ ಅಜ್ಜಿನ ಆಶ್ರಮಗೆ ಬಿಡುದಿತ್ತಾರಂದ ಹೋದಲ್ಲಿ ಎತ್ತೊಂದು ಬಳಿ ನಿಗಳಿಗೆ ನೆಲ ನಿಲ್ಲಿದ ಗುರುತದಿಕ್ಕಂದು ಅಮೃತ ಬಳ್ಳಿ ಒಂದು ಗೊತ್ತಾ ಬಂದು ನನ್ನ ಒಯ್ತ ಒಯ್ತ ಕೆತ್ತೆ ಬರೆದು ಸೈಯೊಡ್ಚಂಚಿ ವಾ ತಂತ್ರಜ್ಞಾನ ಬದುಕಂಡ್ರೆ ನಮ್ಮನ್ನು ಕರಿ ಸರಿ ಹೌಲಜ್ ಐಕೆ ಶಬ್ದ ಸ್ಪರ್ಶ ರೂಪ ರಸ ಆಯ್ನಾತ್ ಜೋಕ್ಲೆಗೆ ಜಂಕ್ ಫುಡ್ ಕೊರ್ಪುಣೇನು ಕಮ್ಮಿ ಮಲ್ಪುಲೇ ಇನಿ ದಾನಾತನದ ಬಂಡ ಜೋಕ್ಲನ್ನ ಮೋನೆ ಶೋಕಿಪ್ಪುಂಡು ಶೋಕಿಜ್ಜಿನ್ಲ ಶೋಕ್ ಮಲ್ಪೆರಾಪುಂಡು ಮಾರ್ಕೆಟ್ ಉಂಡು ಇನಿತ ಜೋಕ್ಲೆಗೆ ಹೈಯೆಸ್ಟ್ ಪ್ರಾಬ್ಲಮ್ ಮಾಡ್ಪುಣೆ ಲೀವಾರ್ದ ದಯೇ ಜಂಕ್ ಫುಡ್ ಐಕೆ ಕೃಷಿ ಕೈತಡ ಓಡು ಬಣ್ಪುಣಂಚಿನಂಚಿನ ಐಕೆ ಕೃಷಿ ಕೇರಡಲ್ಲ ನಮ್ಮ ನೆಟ್ಟೊಂದು ಐಟ್ಲ ಇನ್ನು ವಿಶ್ವಾಸ ಕಮ್ಮಿ ಆಗಿ ಬೋತು ಪೂರೆಟ್ಲಾಕಲ್ಲ ಬೇರಕ್ಕೆ ಪೂರೆಟ್ಲ ಇಂಜೆಕ್ಷನ್ಗೆಪ್ಪ ಅವು ನಿಜವಾದ ಕೃಷಿಕೇರ ಮಲ್ಪೇರ ಮಧ್ಯವರ್ತಿಲಿ ಮಲ್ಪೇರ ಗೊತ್ತಿಚ್ಚು ಒಂಜಿ ತರಕಾರಿ ದಿನಿಯರ ಪೋಡಿಗೆ ಒಂಜಿ ಬಚ್ಚಂಗಾಯಿ ದಿನಿಯರ ಪೋಡಿಗೆ ದಯಮಲ್ತದ ಬಂಜಿಗೆ ತಿನ್ಪುಣ ಫುಡ್ಡು ಏರ್ಲ ಕಲ್ಲ ಬೇರಕ್ಕೆ ಮಲ್ಪೇರ ಬಲ್ಲಿ ಮುರಾಣಿದ ನ್ಯೂಸ್ ತೂನಗ ಥರ್ಮೋಕೋಲ್ಡು ಸಕ್ಕರೆಗೆ ಪೂರೆಕ್ಲ ಕೆಮಿಕಲ್ ಪೂರೆಕ್ಲ ಕೆಮಿಕಲ್ ಅಂದಾಂಡ ನನ್ನತ್ತ ಪರಿಸ್ಥಿತಿ ಹೆಂಚಾವು ನಮ್ಮ ಜೋಕಲ್ನ ಎಲ್ಲಿ ಅಪ್ಪುಣಗನೆ ಎಲ್ಲಿ ಅಪ್ರಾಯಡೆ ಲಿವರ್ದ ಮಲ್ಲ ಮಲ್ಲ ಸಮಸ್ಯೆಯಲ್ಲಿ ಬತ್ತಿರಂದಾಂಡ ನಮ್ಮ ಮಲ್ತದಿನ ದುಡ್ಡು ಯಾವ ಮರ್ದಗೆ ಜೀವನಗೆ ಬೋಡಾದ ದುಡ್ಡು ಅತ್ತಂದೆ ದುಡ್ಡೇ ಜೀವನ ಎರಬಲ್ಲಿ ಬಂದುಲೆ ಐಕ್ ಕೃಷಿ ಕೃಷಿ ಸಿರಿತಾನಿಯಾನೊಂಜಿ ಮಾತೆರಡಲ ಕೈ ಮುಗಿದ ವಿನಂತಿ ಮಲ್ಪುವೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಮಲ್ಪಡ್ಚಿ ದಯಪಂಡ ಕೃಷಿ ಕ್ಷೇತ್ರದ ಪ್ರತಿ ವಸ್ತುಲ ಪೋಪುಣೆ ಮಧ್ಯಪ್ರದೇಶಕ್ಕೂ ಮಾರ್ಕ್ ಮಾತ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿತನ ಮಾತ್ರ ಉತ್ತರ ಪ್ರದೇಶ ತರಬೇನೆ ಆಪುಂಡ್ಲ ಮಾತ್ರ ಬಂಜಿಗೆ ಬೋಡು ತರಕ್ಕೆ ಮಾತ್ರ ಗುದ್ದುದು ಪೂಜ್ಯನ ಪೂಜಿ ಐಕೆ ಎಂಕ್ಲೆಲ್ಲಿ ಅಪ್ಪುಣಗ ಪುರ ಮನುಷ್ಯನ ಜೀರ್ಣಕ್ರಿಯೆ ಚಿತ್ರ ಬಿಡಿಸುವುದು ಪುರ ಪಣಂತೀರಿ ಇತ್ತದ ಜೋಕ್ಲು ಕರೆಕ್ಟ್ ಬಿಡ್ಪಾವಡು ಎಂಕಲ್ ಎಲ್ಲಿ ಅಪ್ಪಣ ತೂಡು ನಿಕ್ಲು ಬಾಯಿ ಮೂಳಿತ್ತಂಡ ಗುದ ದ್ವಾರ ಉಳಿತಿನ ಫುಲ್ಲು ರೈಟ್ ಕೊರಂತೀರೈ ದಯಪಂಡ ಗೊತ್ತುಂಡು ಅಪ್ಪ ಟಾಯ್ಲೆಟ್ ಪುರ ಇಜ್ಜಿ ಅವು ಆಯನೇ ಪಿಟ್ಟಿಗೆ ಬೋದು ಕನೆಕ್ಷನ್ ಕೊರ್ತಾನಂದು ಗೊತ್ತು ಒಯ್ಕಲ ಈ ಮಧ್ಯಪ್ರದೇಶ ಸರಿ ಬೋಡೆ ದೇವರೆ ಐಕೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಬರಿಯರವಲ್ಲಿ ಕೆಮಿಕಲ್ ಬರಿಯರವಲ್ಲಿ ದಯಪಂಡ ಇಡೀ ಜೀವನದ ವ್ಯವಸ್ಥೆ ಪುಣೆ ಮೂಲೆ ಬಾಕಿ ಒಯ್ತು ಒಯ್ಟು ಬತ್ತಂಡಲ್ಲ ಒಂಜಿ ಮೊಬೈಲ್ ಫೋನ್ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಸಂಗತಿ ಅತ್ ಅನಿವಾರ್ಯ ಅತ್ ಒಂಜಿ ಟಿ ವಿಡು ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಅನಿವಾರ್ಯ ಅತ್ ಆಹಾರಡು ಡುಪ್ಲಿಕೇಟ್ ದಯ ಮಲ್ತದ ಬರಿಯರವಲ್ಲಿ ಓ ವಾಕ್ ಆಹಾರದ ತೊನ್ನಿರಲ್ಲ ಪೋಡಿಪೂರ್ಣ ಪರಿಸ್ಥಿತಿ ನಮ್ಮ ಅಯ್ಯ ಕೃಷಿಕೇರೆ ಮಲ್ತೊಂದುಲ್ಲೇರಂದು ಏನು ಮಣ್ಪುಣತ್ ಮಧ್ಯವರ್ತಿಲು ಮಲ್ಪೇರಲ್ಲ ಯಾರು ಅಂಚಿನ ಮಲ್ಪುಣ ಇತ್ತನ ದಾಂಡ ಐಡದು ಮಲ್ಲ ಪಾಪದ ಕೆಲಸ ಬೇತೆದಾಲಜ್ಜಿ ಐಕ್ ಪಾಪ ಭೀತಿ ಐಕ್ ನಮ್ಮ ದುಂಬುದ ಇಲ್ಲ ಕೆಲವು ಪರ್ಬೋಲೆ ನಿತ್ತನೆ ಕೆಡ್ಡೆಸ ಬಿಸು ಅವು ಒಂದು ದಯ ಇತ್ತಿನಿಂದ ಪಂಡ ಆನಿ ಪ್ರಾಕೃತಿಕವಾಯಿ ನಂಚಿನ ಪಾಲೆದ ಕತ್ತೆದ ಕಷಾಯ ಬರಲಿ ವಾದಿನ ತಾನಿ ಬರ್ಪುಣೆವು ಆಟಿದ ಸಂಕ್ರಾಂತಿ ದಾನಿ ಪಂಡ ರೋಗ ನಿರೋಧಕ ಶಕ್ತಿ ಬರಡು ಇದು ನಮ್ಮ ಕೇವಲ ಮಾರ್ಗದಂಚಿಲ ಈ ಒತ್ತು ನಂಚಿಲ ಮಾತ್ರ ಪೋಯಂದಾಂಡ ಆತೆಟೆ ಪೋಪುಣ್ ನಮ್ಮ ಜೀವನ ಹೊರ ಕೆಡ್ಡೆಸನ್ ಲೆಪ್ಪುಗತುಕ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ಲ ಸೇರಿದು ಬತ್ತಣತ್ತ
1: ಮುಂಡೆ ಉದ ಪಲ್ಲೇಡು ನಾಗಮಂಡಲೋಗೇ

ಒಂಜಿ ಇತ್ತು ನಕಲು ಚಪ್ಪಾಲೆ ಕೊಡ್ಲೆ ಬಂದುಲೆ. ಅದಕ್ಕೋಸ್ಕರ ಈ ಕೃಷಿಗಿಲ ನಮ್ಮ ಕಲೆಕ್ಕಲ ಭಾರೀ ಶೋಕದ ಅವಿನಾಭಾವ ಸಂಬಂಧ ಉಂಟು. ಐಕೆ ಕಲೆ ಮನಸ್ಸನ್ನು ಅರಳಿಸಬೇಕು. ಕೃಷಿ ಹಿಡಿದು ಬತ್ತನಂಚಿನ ಪ್ರತಿ ಒಂಜಿ ಕಲೆ ತೂಲೆ ನಮ್ಮ ದೈವಾರಾಧನೆದ ಕಲೆ ಪಡು. ಆ ದೈವಾರಾಧನೆ ಮಲ್ಪುಣಕ್ಕಲು ಪಣ್ಪುಣಂಚಿನ ಸಂಧಿ ಪಾರ್ದೊನೆಯನ್ನು ಪೂರ ಬರೆದಿಂಡ 15,000 ಸಾಲ ಅವುಗೆ ಪೂರ ಕೃಷಿ ಮೂಲ ಪರಂಪರೆ ಹಿಡಿದು ಬತ್ತನಂಚಿನ ಇನ್ನು ದೈವಾರಾಧನೆ ಇಪ್ಪುಂಡಲ್ಲ. ಐಕೆ ಕೃಷಿ ಹಿಡಿದು ಬತ್ತನಂಚಿನ ಪ್ರಾಕೃತಿಕವಾಯಿನಂಚಿನ ವಸ್ತುಲೇನು ಮಾತ್ರ ಉಪಯೋಗ ಮಲ್ಪು ಅತ್ತಂದೆ ತಂತ್ರಜ್ಞಾನದ ಒವ್ವೇ ವಸ್ತುಲೇನು ಉಪಯೋಗ ಮಲ್ಪುಣಂಚಿನ ಕ್ರಮ ಇಚ್ಚಿ. ಅದಕ್ಕೋಸ್ಕರ ಅವರ್ ಕಲ್ಚರ್ ಈಸ್ ಎಗ್ರಿಕಲ್ಚರ್ ಅಂದು ಬರ್ತೇನೆ ಅಲ್ಪಾಡ್ದು. ಇನೀ ಕಲೆತ್ತ ಬಗ್ಗೆ ಬೇತೆ ಬೇತೆ ರೀತಿ ಉಂಡು. ಇನೀ ಮುಂದಿನ ನೃತ್ಯ ಅಂದು ಬಂಡದ ಪುಣ್ಯ ಲೈಟಿಂಗ್ ದಾರಿ ಗೊತ್ತುಂಡು. ಮುಂದಿನ ನೃತ್ಯ ಅಂದು ಬಂಡದು ಲೈಟ್ ಪಾಡ್ನಾಗ ಮೋನೆನೇ ಎದುರಿಪ್ಪೋಡು ಬಂಡ್ಪುಣ ಗ್ಯಾರಂಟಿ ಇಜ್ಜಿ. ಕೆಲವು ನೃತ್ಯಗಳು ಶುರು ಆ ಪುಣ್ಯ ಇಂಚಾನೆ ಆತು ಜನ ಸಬೆಟ್ಟು ಕುಳ್ಳುದು ತೂಪುಣೆ ಇಂದೇನು ತೂ ಎರವತ್ತಿನ ಕ್ಯಾಮರಾದ ರೆಗ್ಯುಲರ್ ಡೌಟ್ ಉಂದು ಓಡೆಗೆ ಫೋಕಸ್ ಮಲ್ಪುಣಿ. ಐಕೊಂಜಿ ರಡ್ ಕಣ್ಣು ಮೂಂಕು ಬಾಯಿ ಪುರ ಬುಡ್ಪಾಂಡೆ ಅಟ್ಲೀಸ್ಟ್ ಪ್ರೇತ ತಿರುಗಲೇ ಕಾಣಲ ತೋಜು. ಐಕೆ ಕೃಷಿಕ್ಲ ಕಲೆಕ್ಲ ಒಂಜಿ ರೀತಿದ ಮನಸ್ಸು ಅರಳಿಸಾವನ ಕಳೆ ಬತ್ತನೆ. ಐಕೆ ದೈವಾರಾಧನೆಯಲ್ಲೂ ಪುರ ಬತ್ತನೆ ಇಂದು ಇನ್ನಿಡ್ದೆಲ್ಲೇಗ ಆವಡು ಬಣ್ಪುಣಂಚಿನ ಪ್ರಯತ್ನ ಮಲ್ತನ ದಾಂಡ ಒಂದು ಅವು ವಿಜ್ಞಾನ ತಂತ್ರಜ್ಞಾನಡು ಮಾತ್ರ ಕೆಲವು ಬೇಗ ಆಪುಣಿ. ಇಂದು ಪೂರ ಒಂಜಿ ಪ್ರೋಸೆಸ್ ಆದ ಪೋಡು ಬಂದುಲೆ ಇನ್ನಿಡ್ದೆಲ್ಲೆಗತ್ತು. ಅಂಚನೆ ಕಾರ ಮಿತ್ತು ಕಾರ ಪಾಡ್ದು ವಿದೇಶದವ್ರಿಗೆ ಕುಲೊಂದು ಇಪ್ಪುಣಗ ಒಂಜಿ ಅಡ್ವರ್ಟೈಸ್ ಬತ್ತನಿಗೆ ಮುದುಕರು ಯುವಕರಾಗುವ ಮಾತ್ರ 30 ದಿನದಲ್ಲಿ ಪೋಣಗಾಯ ನಮ್ಮೆರೆಗೆ 8 ವರ್ಷ ಆತನು ಅಪ್ಪೆಗೆ 75 ಆತನು ಈ ಸರ್ತಿ ಅಪ್ಪೆ ಅಮ್ಮನ ಜಾವಣೆ ಮಲ್ಪು ಅಂಡೇರು ಅಮ್ಮೆರೆಗೆ 30 ಅಪ್ಪೆಗೆ 30 ಮಾತ್ರ ಪ್ಯಾಕೆಟ್ ಇಡು ಪಾರ್ಸೆಲ್ ಕಡಪಡ್ದೆ ಕಾಕಾಜಿ ಬರೇ ದಿನ ಕೊಂಜಿದೆ ತೊಂಡ್ಲೇನು ರಡ್ ವರ್ಷ ಕರೀದು ವಿದೇಶ ಹಿಡಿದು ಬಣ್ಣಗ ವಿದೇಶ ಹಿಡಿದು ಬಣ್ಣಗ ಪುರ ಭಯಂಕರ ಗೌರವತ ಐನ್ಲ ಕರಿ ವರ್ಷ ಅಂತಾಂಡು ದುಂಬು ವಿದೇಶ ಹಿಡಿದು ಬರ್ಪುಣೆ ಅಣ್ಣಗ ನಾಲೈನ್ ಜೀಪುಡು ಬೋದು ನಮ್ಮ ಪೂತ ಬೊಕ್ಕೆ ಕೊರದು ಪುರ ಲೆತ್ತೊಂದು ಅರಿಯರತ್ತಿನ ಕರಿ ಸರ್ತಿ ವಿದೇಶ ಹಿಡಿದು ಬತ್ತಿ ಬೆಟ್ಟಿಗೆ ಬಣ್ಣೆ ಕೊಟ್ಟಿ ಆಡತ್ತು ದೀತ್ರು ಬೋದುಗುಳ್ಳೋಣು ಅಡೆ ಮುಟ್ಟದ ಪರಿಸ್ಥಿತಿ ಬರ್ತದೆ. ಅಂಚ ವಿದೇಶ ಹಿಡಿದು 30 ಮಾತ್ರ ಕಡಪಡ್ದು ರಡ್ ವರ್ಷ ಕರೀದು ಬರ್ಪೇ ತಾಯ್ತ ಎಲ್ಪ ವರ್ಷದ ಅಪ್ಪೆ 18 ವರ್ಷದ ಯವಂದಿಯಾದ ತೋಟೋಡು ನೀರು ಪೂತ ತೋಟೋಡು ನೀರು ಬಿಡೋಂದು ಲಾಗಿದೆ.

0: ದಾದಂ ಒಂದು ಇರ್ನ ಕತೆ ಕಾಲಿ ಮುಪ್ಪ ಮಾತ್ರ ಪದಿನೆಂಟು ವರ್ಷದ ಜವಂದಿ ಲೆಕ್ಕ ಆತರತ್ತ ಒಂದು ಪಾತ್ರದ ಉಳಾಯಿ ಪೋಪೆ ಮಂಚದ ಮಿತ್ತು ಒಂಜರ ಪೀಠದ ಬಾಲ್ಯಜ್ ಎತ್ತದ ತಂದು ಅಮ್ಮ ಅಂದು ಏರ್ ಪಂಡೆ ಮಗ ನಿನ್ನ ಅಪ್ಪಡ ಒರೊಣೆ ಮುಪ್ಪಣ್ಣು ಇಂಗೋಡ್ಚಿ ಎಡ್ಡೆತ್ತು ಒರೊಣೆ ಮುಪ್ಪಣ್ಣು ಇಂಗೋಡ್ಚಿ ಅವತ್ತಿಯೋ ಯಾಣು ಬೇಗ ಜವಣೆ ಅಪ್ಪೆಂದು ಮುಪ್ಪೆಣ್ಲ ಗುಳುಂಕಾಣ ತೀರ ಒಂಜರ ಪೀಠದ ಬಾಲ್ಯ ತೀರ್ತೆ ಇತ್ತೆ ಮೀಪಾದ ಪೌಡರ್ ಪಾಡದು ಜಪಡಾಯ್ನಾ ತೇ ಕಾರ ಪತ್ತು ಬಂಡ ಪತ್ತು ತೋರಿಪ್ಪಿರು ಅಂತ ಅರ್ಜೆಂಟ್ ಮಲ್ಲಿ ಪೆರವಲ್ಲಿ ಇನಿ ದಾನೆ ಬಂಡ ಜೋಕ್ಲು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಕೆಲಸ ಸಿಕ್ಕೋಡು ಬೇಗ ಬೇಗ ಸಂಪಾದನೆ ಮಲ್ಪೋಡು ಬೇಗ ಬೇಗ ಸಹಿಯೋಡು ಅನ್ಪಣ ಪರಿಸ್ಥಿತಿ ಉಂಟು ಪ್ರಾಕೃತಿಕವಾದ ಸಹಜ ತೆಡು ಮಲ್ಲ ಬತ್ತನ ಮಾತ್ರ ಐಕೆ ಕೆಮಿಕಲ್ ದೀದು ಪರಂದ ಓಡ್ಚಿ ಅಂದ್ ಕೆಮಿಕಲ್ ದೀದು ಪರಂದಾದು ಬಲಾತ್ಕಾರೋಡು ಬತ್ತನಕ್ಕೆ ರುಚಿಚ್ಚಿ ಸಹಜವಾದ ಬರೋಡು ಐಕೆ ನಮ್ಮ ಕಲೆಕ್ಕುಲ್ಲ ಸಹಜವಾದ ಬರೋಡು ಐಕೋಸ್ಕರ ಆಯ್ತು ಪುರ ತಾಕತ್ತಿ ಪುಂಡ ಆ ಕಲೆಟ್ಟು ಡುಪ್ಲಿಕೇಟ್ ಇಜ್ಜೆ ಇಟ್ಟು ದೇಪಣ್ಣದಂಡ ವೇಷಪಾಡದು ಬತ್ತದ ರಂಗಸ್ಥಳಡು ನಲಿಪೋಡಿ ಐಟು ದಾಳ ಇಂದುವೇ ಇಜ್ಜಿ ಅಂಚಿತ್ತಿನ ಕಲೆ ಅಂಚಿತ್ತಿನ ಕಲೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಅಂತೆ ತಾಕತ್ತದ ಕಲೆಯನ್ನು ಕಲ್ಪಾವಡ ತಂದೆ ಮನಸ್ಸು ಕೆರಳಿಸ ಅವನ ಪಿರ ಕಲೆಯನ್ನು ಕಲ್ಪಾದು ಇನಿ ಒಂತೆ ಮನೋಮಾಲಿನ್ಯಕ್ಕೆ ಕಾರಣ
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಮೂಜನೆ ಯಜ್ಞ ಕೇಂದರ್ ನನ್ನ ದುಂಬುದ ಯಜ್ಞ ಎಲ್ಲದೂ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಕ್ಕೆ ಏನೊಂದು ಬರ್ಕ.

0: You're listening to Radio Sarang, 107.8 FM.
1: Hey.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ. ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು 107.8 FM
1: ರೇಡಿಯೋ ಸರಂ 107.8 FM ರೇಡಿಯೋ ಸರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿಯವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚಿನ ಪದಕಗಳೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಸತತ 2ನೇ ಬಾರಿಗೆ ಅಗ್ರ 5 ರಾಷ್ಟಗಳ ಪೈಕಿ ಸ್ಥಾನ ಪಡೆಯುವ ಮೂಲಕ ಭಾರತ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಬೆಳೆಯುತ್ತಿರುವ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಕ್ರೀಡಾಕೂಟದಲ್ಲಿ ಭಾರತ ಹಲವು ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಇದರಲ್ಲಿ ರಿಕರ್ವ್ ಆರ್ಚರಿಯಲ್ಲಿನ ಐತಿಹಾಸಿಕ ಪ್ರದರ್ಶನಗಳು, ಒಂದೇ ಆವೃತ್ತಿಯಲ್ಲಿ ಪುರುಷರ ಮತ್ತು ಮಹಿಳೆಯರ ಹಾಕಿ ತಂಡಗಳು ಚಿನ್ನದ ಪದಕ ಗೆದ್ದಿರುವುದು ಹಾಗೂ ಸಾಫ್ಟ್ ಟೆನ್ನಿಸ್ ಮತ್ತು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಚೊಚ್ಚಲ ಪದಕಗಳನ್ನು ಪಡೆದಿರುವುದು ಸೇರಿವೆ. ಮಹಿಳೆಯರ ಟ್ರ್ಯಾಪ್ ಸ್ಪರ್ಧೆಯಲ್ಲಿ ಭಾರತದ ಮೊದಲ ಚಿನ್ನದ ಪದಕ, 28 ವರ್ಷಗಳ ನಂತರ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಮತ್ತು ಗ್ರೇಕೋ ರೋಮನ್ ಕುಸ್ತಿಯಲ್ಲಿ ಬೆಳ್ಳಿ ಪದಕ ಮುಂತಾದವು ಇತರ ಪ್ರಮುಖ ಸಾಧನೆಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಯೋಜನೆಗಳು ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವ, ಇಂಧನ ಮೂಲಸೌಕರ್ಯವನ್ನು ಸುಧಾರಿಸುವ, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆಯನ್ನು ಹೆಚ್ಚಿಸುವ ಗುರಿ ಹೊಂದಿವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಲೇಹ್ನ ಕುಶೋಕ್ ಬಕುಲಾ ರಿಪುಂಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವ 298 ಕಿಲೋಮೀಟರ್ ಉದ್ದದ ನಿಮ್ಮು ಪದಂ ದಾರ್ಚಾ ರಸ್ತೆಯನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕಿಲೋವ್ಯಾಟ್ನ ಡಬಲ್ ಸರ್ಕ್ಯೂಟ್ ದಾ ಹನು ಕಾಲ್ಸಿ ಪ್ರಸರಣ ಮಾರ್ಗವನ್ನು ಅವರು ಉದ್ಘಾಟಿಸಲಿದ್ದಾರೆ. ಲೇಹ್ನ ಸಿಂಧು ಘಾಟ್ನಲ್ಲಿ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ಅವರು ಪ್ರಾಜೆಕ್ಟ್ ಹಿಮ್ ಸರೋವರ ಅಡಿಯಲ್ಲಿ 40 ಹಳ್ಳಿಗಳಲ್ಲಿ ಅಭಿವೃದ್ಧಿಪಡಿಸಲಾದ 40 ಜಲಮೂಲಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 11,40,000 ಹೆಚ್ಚು ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಉತ್ಪಾದಕತೆ ಆಧಾರಿತ ಬೋನಸ್ ಪಿಎಲ್ಬಿಯನ್ನು ನೀಡಲು ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪಾವತಿಗಾಗಿ ಸರ್ಕಾರ 2,009 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಮೀಸಲಿಟ್ಟಿದೆ. ಅರ್ಹ ನೌಕರರೊಬ್ಬರಿಗೆ ಗರಿಷ್ಠ 17,951 ರೂಪಾಯಿಯಷ್ಟು ಬೋನಸ್ ಮೊತ್ತ ಸಿಗಲಿದೆ ಎಂದರು. ಇದರಲ್ಲಿ ಟ್ರ್ಯಾಕ್ ನಿರ್ವಹಣೆ ಮಾಡುವವರು, ಲೋಕೋ ಪೈಲಟ್ಗಳು, ರೈಲು ವ್ಯವಸ್ಥಾಪಕರು, ಸ್ಟೇಷನ್ ಮಾಸ್ಟರ್ಗಳು, ಮೇಲ್ವಿಚಾರಕರು, ತಂತ್ರಜ್ಞರು, ಪಾಯಿಂಟ್ಸ್ಮೆನ್ ಮತ್ತು ಕಚೇರಿ ಸಿಬ್ಬಂದಿ ಸೇರಿದಂತೆ ಗ್ರೂಪ್ ಸಿ ವರ್ಗದ ರೈಲ್ವೆ ನೌಕರರು ಸೇರಿದ್ದಾರೆ. ಅಲ್ಲದೆ 2026-27 2030-31 ಅವಧಿಗೆ ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಎನ್ಎಸ್ಎಪಿಯನ್ನು ಮುಂದುವರೆಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದಕ್ಕಾಗಿ ಒಟ್ಟು 53,428 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಈ ಯೋಜನೆ ಇನ್ನು ಮುಂದೆ ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆ ಎಂದು ಮರುನಾಮಕರಣಗೊಳ್ಳಲಿದೆ. ಈ ಸಾಮಾಜಿಕ ಭದ್ರತಾ ವಿಸ್ತರಣೆಯ ಮೂಲಕ ದೇಶದ ಎಲ್ಲ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಒಟ್ಟು 3.2 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ಐಡಿಬಿಐ ಬ್ಯಾಂಕ್ನ ಕಾರ್ಯತಂತ್ರದ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಇದರ ಅನ್ವಯ ಐಡಿಬಿಐ ಬ್ಯಾಂಕ್ನಲ್ಲಿರುವ ಶೇಕಡ 60.72% ಷೇರುಗಳನ್ನು ಕಾರ್ಯತಂತ್ರದ ಖರೀದಿದಾರರಿಗೆ ಮಾರಾಟ ಮಾಡಲು ನಿರ್ಧರಿಸಲಾಗಿದೆ. ಕೆನಡಾ ಮೂಲದ ಫೇರ್ಫ್ಯಾಕ್ಸ್ ಫೈನಾನ್ಷಿಯಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಸಂಸ್ಥೆಯನ್ನು ಈ ಖರೀದಿದಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಫೇರ್ಫ್ಯಾಕ್ಸ್ ಸಂಸ್ಥೆಯು ಒಟ್ಟು 52,878 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತಕ್ಕೆ ಬ್ಯಾಂಕ್ನ ಶೇಕಡ 60.72% ಷೇರುಗಳನ್ನು ಖರೀದಿಸಲಿದ್ದು ಇದರೊಂದಿಗೆ ಬ್ಯಾಂಕ್ನ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶದಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಶೀಲಿಸಲು ಮತ್ತು ಅವರ ಆತಂಕಗಳನ್ನು ನಿವಾರಿಸಲು ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ಸಮಿತಿಯೊಂದನ್ನು ರಚಿಸಿದೆ. ನೀತಿ ಆಯೋಗದ ಮಾಜಿ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು, ಕೃಷಿ ಆಯುಕ್ತರು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸದಸ್ಯರಾಗಿರುತ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಕಬ್ಬು ಬೆಳೆಗಾರರ ಪ್ರತಿನಿಧಿಗಳು, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರೊಂದಿಗೆ ನಡೆಸಿದ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ. ರೈತರ ಪ್ರತಿನಿಧಿಗಳು, ಸಕ್ಕರೆ ಕಾರ್ಖಾನೆಗಳ ಸಂಘಗಳು, ರಾಜ್ಯ ಸರ್ಕಾರಗಳು ಮತ್ತು ಇತರ ತಜ್ಞರು ಸೇರಿದಂತೆ ಎಲ್ಲಾ ಪಾಲುದಾರರೊಂದಿಗೆ ಸಮಿತಿಯು ಸಮಾಲೋಚನೆ ನಡೆಸಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ PMJAY ಕುರಿತ ಒಂದು ವರದಿ ಇಲ್ಲಿದೆ. ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಯೋಜನೆಯು ಬಡತನ ಮತ್ತು ಆರೋಗ್ಯ ಸೇವೆಯ ನಡುವಿನ ಸಂಬಂಧವನ್ನೇ ಬದಲಾಯಿಸಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿವರೆಗಿನ ನಗದುರಹಿತ ಚಿಕಿತ್ಸಾ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆಯು ಭಾರತದ ಶೇಕಡ 40% ಅತ್ಯಂತ ಬಡ ಜನಸಂಖ್ಯೆಯನ್ನು ಗುರಿಯಾಗಿಸಿಕೊಂಡಿದೆ. ಕ್ರಮೇಣ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಜೂನ್ 2026 ವೇಳೆಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1,92,00,000 ಮೌಲ್ಯದ 12,69,00,000 ಆಸ್ಪತ್ರೆ ದಾಖಲಾತಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರ ಪ್ರಭಾವವು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಗಮನಾರ್ಹವಾಗಿದೆ. ಒಟ್ಟು ಆಯುಷ್ಮಾನ್ ಕಾರ್ಡ್ಗಳಲ್ಲಿ ಸುಮಾರು ಶೇಕಡ 49% ಮತ್ತು ಅಧಿಕೃತ ಆಸ್ಪತ್ರೆ ದಾಖಲಾತಿಗಳಲ್ಲಿ ಸುಮಾರು ಶೇಕಡ 48% ಮಹಿಳೆಯರೇ ಇದ್ದಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಒಳಗೊಳ್ಳುವಂತೆ ಈ ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಆಯುಷ್ಮಾನ್ ವಯಾ ವಂದನಾ ಕಾರ್ಡ್ ಆದಾಯದ ಮಿತಿ ಇಲ್ಲದೆ 6 ಕೋಟಿ ಹಿರಿಯ ನಾಗರಿಕರಿಗೆ ವಿಸ್ತರಿಸಲ್ಪಟ್ಟಿದೆ. ಇದು ಭಾರತದ ಹಿರಿಯ ನಾಗರಿಕರಿಗೆ ಆರೋಗ್ಯ ರಕ್ಷಣೆಯ ಭರವಸೆಯನ್ನು ಒದಗಿಸುತ್ತದೆ. ABPMJAY ಯೋಜನೆಯು ಆರೋಗ್ಯ ಸೇವೆಯನ್ನು ಅಗತ್ಯವಿಲ್ಲದಿದ್ದರೆ ಬಿಟ್ಟು ಬಿಡಬಹುದಾದ ವಿಷಯ ಎಂದು ಪರಿಗಣಿಸುವ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ಬದಲಾಗಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಆರೋಗ್ಯಕರ ಜೀವನದ ಸುಲಭವಾಗಿ ಲಭ್ಯವಿರುವ ಅಡಿಪಾಯವನ್ನಾಗಿ ನೋಡುವಂತೆ ಮಾಡುತ್ತಿದೆ. ಹೈದರಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ 4th T20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು 24 ರನ್ಗಳಿಂದ ಸೋಲಿಸಿದೆ. ವೆಸ್ಟ್ ಇಂಡೀಸ್ ಒಡ್ಡಿದ್ದ 248 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ 19.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಕೇವಲ 223 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಸೋಲೊಪ್ಪಿತು. 5 ಪಂದ್ಯಗಳ ಈ ಸರಣಿಯು ಈಗ 2-2 ಸಮಬಲದಲ್ಲಿದೆ. ಸರಣಿಯ ಅಂತಿಮ ಪಂದ್ಯ ಈ ತಿಂಗಳ 17ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂವಾದ. ಲಡಾಖ್ನಲ್ಲಿ ಇಂದು 5 ಪ್ರಮುಖ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿರುವ ಪ್ರಧಾನಿ. ರೈಲ್ವೆ ನೌಕರರಿಗೆ 78 ದಿನಗಳ ವೇತನಕ್ಕೆ ಸಮಾನವಾದ ಬೋನಸ್ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳ ಶಿಫಾರಸಿಗೆ ಕೇಂದ್ರ ಸರ್ಕಾರದ ಸಮಿತಿ ರಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
6: ಹಾಯ್, ನಾನು ನಿಮ್ಮ ನಿಹಾಲ್ತ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತೊಂದು ದಿವ್ಯವಾದ ಆಹಾರ ಔಷಧದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ. ಅದುವೇ ಎಳ್ಳು. ಹೌದು, ಕಪ್ಪು ಹಾಗೂ ಬಿಳಿ ಎಳ್ಳು ಎರಡೂ ಕೂಡ ಅದ್ಭುತವಾದಂತಹ ಆರೋಗ್ಯಕಾರಿ ಪ್ರಯೋಜನವನ್ನು ಹೊಂದಿದೆ. ಸಾಕಷ್ಟು ಪೋಷಕಾಂಶಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ಪ್ರತಿನಿತ್ಯ ಒಂದು ಚಮಚ ಕಪ್ಪು ಅಥವಾ ಬಿಳಿ ಎಳ್ಳನ್ನು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ಆತ್ಮೀಯರೇ, ಒಂದು ಚಮಚ ಎಳ್ಳು ಸೇವನೆಯು 12% ನಾರಿನಂಶದ ಪೂರೈಕೆಯನ್ನು ನಮಗೆ ಮಾಡುತ್ತೆ. ಪ್ರತಿನಿತ್ಯ ನಮಗೆ ಬೇಕಾದಂತಹ ನಾರಿನಂಶದ 12% ಎಳ್ಳು ನಮಗೆ ನೀಡುತ್ತೆ. ಆತ್ಮೀಯರೇ, ಇದರಲ್ಲಿ ವಿಟಮಿನ್ B6, ಪ್ರೋಟೀನು, ಒಳ್ಳೆಯ ಫ್ಯಾಟು, ಆ್ಯಂಟಿ ಆಕ್ಸಿಡೆಂಟು, ಮಿನರಲ್ಗಳು ಇದೆ. ಹಾಗಾಗಿ ಇದು ಬಹಳ ಒಳ್ಳೆಯದು. ಸಾಕಷ್ಟು ನಾರಿನಂಶವನ್ನು ಇದು ಹೊಂದಿದೆ. ಹಾಗೆಯೇ ಕ್ಯಾಲ್ಸಿಯಂ ನಮಗೆ ಬಹಳ ಮುಖ್ಯವಾದ ಒಂದು ಪೋಷಕಾಂಶ. ಕ್ಯಾಲ್ಸಿಯಂ ಇಲ್ಲದೇ ಇದ್ದರೆ ನಮ್ಮ ಎಲುಬು ಟೊಳ್ಳಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಕ್ಯಾಲ್ಸಿಯಮನ್ನು ಹೊಂದಿದೆ. ಈ ಕ್ಯಾಲ್ಸಿಯಂ ಎಬ್ಸಾರ್ಪ್ಷನ್ ಆಗಲಿಕ್ಕೆ, ಎಲುಬಿಗೆ ಕರೆಕ್ಟಾಗಿ ತಲುಪಲಿಕ್ಕೆ ವಿಟಮಿನ್ ಡಿ ಬೇಕು. ಸೊ ಹಾಗಾಗಿ ನಾವು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಬೇಕು, ಇಲ್ಲಾಂದರೆ ವಿಟಮಿನ್ ಡಿ ಸ್ಯಾಚೆಟನ್ನು ವಾರಕ್ಕೊಂದು ದಿವಸ ತೆಗೆದುಕೊಳ್ಬೇಕು, ಇಲ್ಲಾಂದರೆ 1000 ಇಂಟರ್ನ್ಯಾಷನಲ್ ಯೂನಿಟ್ ಮಿನಿಮಮ್ ವಿಟಮಿನ್ ಡಿಯನ್ನು ಪ್ರತಿನಿತ್ಯ ಸೇವಿಸುವಂಥ ಒಂದು ಯೋಚನೆಯನ್ನು ಮಾಡಬೇಕು. ಸೊ ಇದರ ಬಗ್ಗೆ ವೈಜ್ಞಾನಿಕ ಒಂದು ಹಿನ್ನೆಲೆಯನ್ನು ನಾವು ನೋಡೋಣ. ಈ ಒಂದು ಪಬ್ಮೆಡ್ಡಲ್ಲಿ ಪಬ್ಲಿಷ್ ಆದಂಥ ಒಂದು ಸ್ಟಡಿಯ ಪ್ರಕಾರ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ದ ಇಫೆಕ್ಟ್ ಆಫ್ ಡಯಟ್ರಿ ಇಂಟೇಕ್ ಆಫ್ ಸೀಸೇಮ್, ಈ ಒಂದು ಎಳ್ಳು ಲಿಪಿಡ್ ಪ್ರೊಫೈಲ್ ಮತ್ತು ಬ್ಲಡ್ ಪ್ರೆಷರ್ ಇದು ಎರಡರ ಮೇಲೆ, ಅಂದರೆ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೂ ಈ ಒಂದು BPಯನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ವೈಜ್ಞಾನಿಕ ಬರಹ ನಮಗೆ ಇಲ್ಲಿ ತಿಳಿಸ್ತಾ ಇದೆ. ಆದಮೇಲೆ ಪ್ರೋಟೀನ್ ನಮಗೆ ಬೇಕು ಅಂಥೇಳಿ ನಾನು ಅನೇಕ ಸಂಚಿಕೆಗಳಲ್ಲಿ ನಾನು ಹೇಳಿದ್ದೇನೆ. ನಮ್ಮ ಸಸ್ಯಾಹಾರಗಳಲ್ಲಿ ಪ್ರೋಟೀನ್ ಅಂಶ ಭಾಳ ಕಡಿಮೆ ಇದೆ. 1 kgಗೆ 1 gramನಷ್ಟು ಪ್ರೋಟೀನ್ ಬೇಕು. ಅಂದರೆ ನಾನು 70 kg ಇದ್ದರೆ 70 gram ಪ್ರೋಟೀನ್ ಪರ್ ಡೇ ನನ್ನ ರಿಕ್ವೈರ್ಮೆಂಟ್. ಅಷ್ಟು ತೆಗೆದುಕೊಂಡ್ರೆ ನಮಗೆ ಭಾಳ ಒಳ್ಳೆಯದು. ಪ್ರೋಟೀನಿಂದ ಭಾಳ ಪ್ರಯೋಜನ ಆಗುತ್ತೆ. ನೋಡಿ, ಪ್ರೋಟೀನಿಂದ ಡೈಜೆಸ್ಟಿವ್ ಎಂಜೈಮ್ಸು ಬಿಡುಗಡೆ ಆಗುತ್ತೆ. ಪ್ರೋಟೀನಿಂದ ಮಸಲ್ಸು ಸ್ಟ್ರೆಂಥನ್ ಆಗುತ್ತೆ. ಪ್ರೋಟೀನು ನಮ್ಮ ದೇಹಕ್ಕೆ ಒಂದು ಸಪೋರ್ಟನ್ನು ಕೊಡುತ್ತೆ. ಪ್ರೋಟೀನು ಈ ಹಾರ್ಮೋನ್ ಬ್ಯಾಲೆನ್ಸನ್ನು ಉಂಟು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಎಸೆನ್ಷಿಯಲ್ ಮಾಲಿಕ್ಯೂಲ್ಸು ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ಈ ಒಂದು DNA RNA ಸ್ಟ್ರಕ್ಚರ್, ಇದರ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆಯೇ ದೇಹದಲ್ಲಿ ಆ್ಯಂಟಿಬಾಡೀಸ್, ಅಂದರೆ ಇಮ್ಯುನಿಟಿ ಆ್ಯಂಟಿಬಾಡಿ ರೆಡಿ ಆಗಲಿಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಅಂಶ ನಮಗೆ ಬೇಕು. ಈ ಪ್ರೋಟೀನನ್ನು, ಈ ಒಂದು ಉತ್ತಮವಾದ ಪ್ರೋಟೀನನ್ನು ಈ ಒಂದು ಎಳ್ಳು ಹೊಂದಿದೆ. ಸೊ ಹಾಗಾಗಿ ಎಳ್ಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರ ಮೂಲಕ ನಮಗೆ ಸಾಕಷ್ಟು ಪ್ರೋಟೀನ್ ದೊರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ಅನೇಕ ಬಾರಿ ಪ್ರೋಟೀನ್ ಶೇಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. 2 ಚಮಚ ವೇ ಪ್ರೋಟೀನು, ಸ್ವಲ್ಪ ಹಾಲು, ಸ್ವಲ್ಪ ನೀರು, ಹಾಗೆಯೇ ಸ್ವಲ್ಪ ಬೆಲ್ಲ, ಹಾಗೆಯೇ ಸೇಬು ಹಣ್ಣು, ಪೀನಟ್ ಬಟರು ಮತ್ತು ಫ್ರೆಶ್ ಮಿಲ್ಕ್ ಕ್ರೀಮ್, ಇಷ್ಟನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುಗಿಸಿ ಒಂದು 250-300 ml ಕುಡಿದುಬಿಟ್ರೆ ನಮಗೆ ಹಸಿವೆನೂ ಕಡಿಮೆ ಆಗುತ್ತೆ, ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು. ಹಾಗೆ ಎಗ್ ತಿನ್ನುವವರಿಗೆ ಬೇಯಿಸಿದಂತಹ ಮೊಟ್ಟೆ ಸಾಕಷ್ಟು ಪ್ರೋಟೀನನ್ನು ಕೊಡುತ್ತೆ. ಸೊ ಹಾಗಾದರೆ ಪ್ರೋಟೀನ್ ಒನ್ ಆಫ್ ದ ಮೇನ್ ಸೋರ್ಸ್. ಈ ಒಂದು ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಎರಡನ್ನೂ ನೀಡುವಂತಹ ಎಳ್ಳನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನಾವು ಸೇವಿಸೋಣ, ತದ್ಮೂಲಕ ಆರೋಗ್ಯವನ್ನು ಒರೆಸ್ಕೊಳ್ಳೋಣ. ಈ ಒಂದು ಎಳ್ಳಿನಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗೋದ್ರಿಂದಾಗಿ ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿ ಹಾಗೂ ಉರಿಯೂತ, ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪುನಃ ನಾವು ರಿಸರ್ಚ್ ಸ್ಟಡಿಯನ್ನು ನೋಡಿದ್ರೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟೀಸ್ ಆಫ್ ಸೀಸೇಮ್ ಆಯಿಲ್. ಸೊ ಎಳ್ಳು ಎಣ್ಣೆ ನಮಗೆ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ಅಂತ ಹೇಳಿ ಹೇಳುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಅದಕ್ಕೆ ಕಲಬೆರಕೆ ಎಣ್ಣೆ ಸಿಕ್ಕಿಬಿಡುತ್ತೆ. ಹಾಗಾಗಿ ಆತ್ಮೀಯರೇ, ಎಳ್ಳೆಣ್ಣೆಯನ್ನು ಔಷಧಿಯಾಗಿ ನಾವು ಬಳಸ್ಬೋದು. ಸೊ ಏನು ಮಾಡೋದು ಅಂದರೆ, ನಾವು ಗಾಣಕ್ಕೆ ಕೊಟ್ಟು ಎಳ್ಳೆಣ್ಣೆಯನ್ನು ಮಾಡಿಸ್ಕೋಬೇಕು. ಇಲ್ಲ ಅಂದರೆ ಮನೆಯಲ್ಲಿಯೇ ಇವತ್ತು ಗಾಣ ಬರ್ತಾ ಇದೆ, ಚಿಕ್ಕ ಒಂದು ಗಾಣ ಬರುತ್ತೆ, ಕರೆಂಟಿಂದ ಎಲೆಕ್ಟ್ರಿಸಿಟಿಯಿಂದ ನಡೆಯುವಂಥ ಒಂದು ಗಾಣ ಬರುತ್ತೆ. ಆ ಒಂದು ಗಾಣದಲ್ಲಿ ಅಥವಾ ಮಷಿನ್ನಲ್ಲಿ ನೀವು ಎಳ್ಳನ್ನು ಹಾಕಿದರೆ ಕೆಳಗಡೆ ಎಳ್ಳೆಣ್ಣೆ ಬರುತ್ತೆ, ಕೊಬ್ಬರಿಯನ್ನು ಹಾಕಿದರೆ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಹಾಗೆಯೇ ಶೇಂಗಾ ಅಥವಾ ಕಡಲೆಕಾಯಿ ಬೀಜದಿಂದ ಕಡಲೆಕಾಯಿ ಎಣ್ಣೆಯನ್ನು ತೆಗಿಬೋದು. ಸೊ ಹಾಗಾಗಿ ಆ ಒಂದು ಮಷಿನನ್ನು ನಾವು ಮನೆಗೆ ತರಿಸ್ಕೊಂಡ್ರೆ ಭಾಳ ಉತ್ತಮ. ಇಲ್ಲಾಂದರೆ ನಿಮ್ಮ ಊರಿನಲ್ಲಿರುವಂತಹ ಗಾಣಕ್ಕೆ ನೀವು ಈ ಶೇಂಗಾ ಅಥವಾ ಈ ಒಂದು ಎಳ್ಳನ್ನು ಕೊಟ್ಟು ಎಣ್ಣೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಈ ಥರ ಗಾಣದಿಂದ ತೆಗೆದಂತಹ ಎಣ್ಣೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಇವತ್ತು ಈ ರಿಫೈನ್ಡ್ ಆಯಿಲ್ಸು ತುಂಬ ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ, ಅದರಲ್ಲಿ ωMe6 ಜಾಸ್ತಿ ಇದೆ. ಹಾಗಾಗಿ ಅದನ್ನು ದೂರ ಇಟ್ಟು ನಾವೇ ಮನೆಯಲ್ಲೇ ಎಣ್ಣೆಯನ್ನು ತಯಾರಿಸಿ ಅಥವಾ ಗಾಣದಲ್ಲಿ ತಯಾರಿಸಿದಂಥ ಎಣ್ಣೆಯನ್ನು ನಮ್ಮ ಕಣ್ಣೆದುರಿಗೆ ಮಾಡಿಸ್ಕೊಂಡು ಬರೋದು ಭಾಳ ಉತ್ತಮ. ಭಾಳ ಸರಳವಾದ ಪರಿಣಾಮಕಾರಿ ಆಹಾರ ಔಷಧ ಎಳ್ಳಿನ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನಾವು ಎಳ್ಳನ್ನು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸಿ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಧನ್ಯವಾದಗಳು.

0: ಫ್ಲೈಟ್ ಹಾಕಿ ಪಾಯಿಂದ ಕಾಲಿನ ತುಜಿ ರಿಕ್ಷಾ ಮಾಡಿದ್ರಿ ಫ್ಲೈಟ್ ರೀ ಫ್ಲೈಟ್ ದುರ್ಗೆ ನಿಂಗೆ ಹೇಳ್ತಿ ಸೈಕಲ್ ಅಕೈತಿ ಇಂಟಾಯರ್
1: ಅಲೆ ಬಾಯಿ ತು ಜತೊಂಡ್ ಅಂತ ಏಕ್ ಬರೇ ಉತ್ತಾರ ಇಂಜಿನ್ ರಿಪೇರಿ ಹಣ್ಣ ಬಾಗಿಲ್ ಗಲ್ ಆಮಚೆ ಪೈಣ ಮುಖಾರ
2: ಫ್ಲೈಟ್
1: ಇತ್ಲತ್ತು ಅಂತರಾಳಾಚ್ಯ ವೈರ್ ವೈತೈತು ಒಳಕ ಸರ್ ಬಳಿ ಫ್ಲೈಟ್ ಅಂತ ದೇವಂತ ಮುನಿ ಸ್ಫೋಡಾನ ಬರೇ ಪುಗ್ಗಾಕ್ ವಾರಂಗಲ್ ಸೊಟ್ಲೆ ಬಲೂನ ಬಸನ್ ಪೂರಾ ಜನ ವೈಲಾನ ಆಕಾಸಾರ ಉಪ್ತೇ ಅಸ್ತ ಪೋಡಾನ ಪೋಡಾನ
2: ಪೈಲಟ್ ಮೂರ್ತಿ ಬಿಲ್ಕುಲ್
1: ಬತ್ತಿಲ್ಲ ನಿಮ್ಮ ಮಗ ಬತ್ತಿ
3: ಫ್ಲೈಟ್ ಆಗಸನಿಗೆ ದೋನ್ ಇಂಜಿನ್ ಅಸ್ತ ಏಕ್ ಪಾಡ್ದಲ್ಲ ಅನೆಕ್ಸ್ಟ್ ಆಡ್ದತ
1: ಬಂದ್ಬಳೆ ಬಸ್ ಕಾಯ್ಲಿಕ್ಕೆ ದೋನ್ ಅಸತ್ ಯಾಕಂದ್ ಬಂದ್ಬಳೆ ಬಸ್ ಅಸ್ತನ ತುಜಿ ಬಂದ್ಬಳೆಚಿ ಕಾಯಿಲ್ ಫಾಡ್ದಲ್ಲ ತೆತ್ತ ಪೊರ್ನ ಕಾಯ್ಲಿಕ್ ತಿಳಾ ತೆಲ್ ಗಲ್ಲಿ ಬಳ್ತಿ ಬಜ್ಜಿಚಿ ಪಾನ ಚುಡ್ದೊಂಗಿ ತಂದ್ಲೆನ್ ಬಿಡೊಂದೋರ್ಗಿ ಪೊರ್ನಿಂತ ಕಾಯಿಲ್ ಉಪಾಯ ಕೊರ್ತಾ ಇಸೊಂಡು ನೋವಿ ಕಾಯಿಲ್ ಉಪಾಯ ಕರ್ನ ಅಮೀ ದಶನ್ ಸೋನಿಯ ಪೊರ್ನೆ ಇಂಜಿನ್ ರಿಪೇರಿ ಕರ್ನು ಟೆಂತ್ ಇಂಜಿನ್ ಉಪಾಯ ಕರ್ತಾ ಶಿವಾಯ್ ನೋವ ಇಂಜಿನ ಕತ್ಲೈನ
3: ಪನ್ಪಳೆ ಕಾಯಿಲಿ ಮುಳೆ ನಿಗಿತುವೆ ತ್ಯಾ ಪ್ಲೇನ ಕಾನಿ ತುಂಬ ಪನ್ಪಳೆ ಬಸ್ ಕೈಲಿ ಮ್ಯಾಚ್ ಕರ್ತಾ ನಿಂಗೆ ಸೈಬ ಮುನಿಸ್ತು
1: ತುಕ ಹೊಡಲ್ ಸಂಗ್ಲ ಮ್ಯಾಚ್ ಕರ್ಚ ವಿಷಯ ಅನೇಕ ತುಕ ಸಂಗ ಪ್ಲೇನ್ ಅನಿ ಪ್ಯಾನ್ ತಿ ಕರ್ತ ಜಾತಾ ತಿ ಕರ್ತ ಜಾಲ್ಯಾ ಬರೋ ತುಕ ಅರ್ಥ ಜಾಯಚೆ ಮನೋ ನೈ ಪ್ಲೇನ್ ಅನಿ ಪ್ಯಾನ್ ಮ್ಯಾಚ್ ಜಾತಾ ಕಳ್ಳೆ ನೀ
3: ಕಾಲೆ ಮ್ಯಾಚ್ ಕರ್ತಾ
2: ಇದೆ ಕಾಚೆ ಸೋ ಅನಿ ಕ್ವೆಶ್ಚನ್ ಅದು ಜಲಕಿ ತುಮಿ ಅತ ತಿ ಫ್ಲೈಟ್ ಅತ ನಂಬರ್ 1 ನಂಬರ್ 2 ಕರ್ತಾತ್ ಬಳೆ ತೇ ಕಾಲೆ ಕರ್ತಾತ್ ತೇ ಮಕ ಇಲ್ಲ ಜಾಯ ಅಲ್ಲ
3: ತುಕ ಜಾಯಕಿ ತುಕ ಕಾಲಕಿ
1: ನಂಬರ್ 1 ನಂಬರ್ 2 ಜಲರ್ ಆಮ್ಚೆ ಫ್ಲೈಟ್ ಸಕಲ ತಳಾರ್ ನಾವ್ ಬರೇ ಬರೇ ಹೊಡ್ಲೆ ಟ್ಯಾಂಕ್ ಯು ಅಸರ್ ಸ್ಟೋರ್ ಜಾವ್ ಮಗಿ ರಾಮಿ ಆಸಾ ಬಳೆ ಆಮ್ಚೆ ಹೊಡ್ಲೆ ಕಂಪೆನಿಗ್ ಗ್ಯಾಸ್ ಖರ್ಚ ಕಂಪೆನಿಗ್ ಆಮ್ಚೆ ಒಟ್ಟು ಟೈ ಅಬ್ ಜರ ತಂಚೆ ಒಡ್ಲೆ ಟ್ಯಾಂಕ್ ಯು ತೆರ್ನಿ ಪಂದ ಒಡ್ಲೆ ಟ್ಯಾಂಕ್ ಯು ತೆರಣಿ ಫಿಕ್ಸ್ ಕರ್ದು ಅವ್ರಲ್ಲ ಆಮ್ಚೆ ಫ್ಲೈಟ್ ಪೂರ ಟೈಮಿಂಗ್ ಜಾತೈತ್ ಸಂಜೆ ನಾವ್ ಆಮ್ಚೆ ಫ್ಲೈಟ್ ಲ್ಯಾಂಡ್ ಕರ್ತದ ಟ್ಯಾಂಕ್ ಅನ್ನ ಆಮ್ಚೆ ಟ್ಯಾಂಕ್ ಏನ್ ಅಸಲಿ ಪೂರ ಸಕಲ್ ಬೇತ ಮಾಡಿ ಬೊರೆ ಕರ್ನು ಶಿಝೋನು ಶಿಝೋನು ಶಿಝೋನು ಗ್ಯಾಸ್ ಕರ್ನು ಲೋಕ ಪೂರ ದಿತ ಆಪ್ಷನ್ ಆತ ಮೀನು ಸಾಗಾಣಿಕೆ ಕರ್ತಾನ ನೈ ತಡೀರ ಗರ್ಚಿಪುರ ಮೀನು ಸಾಗಾಣಿಕೆ ಕರ್ತಾನ ತಂಕ ತಂಚ ಮಸ್ಲಂಗಿಲ್ಲಿ ಫುಡ್ ಉಣೆ ಜಾತ ಅಮ್ಕ ಸೀದಾ ಫೋನ್ ಕೊಡ್ತಾರ ನಿಮ್ಮದ್ರಲ್ಲಿ ಫುಡ್ ಇದೆ ಅಮ್ಮನ ಆಮ್ಚೆ ಫ್ಲೈಟ್ ಸೀದಾ ನೈಂಚ ತಡೀರ್ ತಾನೇತ ಕೈ ಮಸ್ಲಿ ಬಸ್ಲಾ ಬೆಳೆ ಇಂತ ಆಮ್ಚೆ ಟ್ಯಾಂಕಿ ಗುರ್ದಿ ಗಾಣ ಸೊಡ್ತ ಮಸ್ಲ್ಯಾಂಗ್ ಬರೋ ಫುಡ್ ಬರೀ ಸೈಜ್ ಜಾತ ಮಸ್ಲೇ ಅನೇಕ ಆಪ್ಷನ್ ಸೋನಿ ತೋಡೆ ಬಟ್ಟಿ ಮೋಟೆ ಮೋಟೆ ಏತೋನಿ ಆಮ್ಚೆ ಫ್ಲೈಟರ್ ಮೋಟೆ ಮೋಟೆ ಏತಾತ ಎಗ್ಗಿ ಟ್ಯಾಂಕ್ ಫುಲ್ ಜಾತಾವ್ ಮಾಗಿರ್ ಅಮ್ಕ ಕಾಲೆಂಗ್ ಖರ್ಚೆ ಮನ ಸೋಡೋಣ ಆಮಿ ಮಾಗಿರ್ ಎಗ್ ಗುಡ ಸ್ವಾ ತೆರಸನ್ ಕೊಡಪ ಸ್ವಾ ತೆರಸನ್ ಲೋ ಟ್ಯಾಂಕ್ ಓಪನ್ ಗನ್ ಸೋಡ್ ಸೋಡ್
3: ನೀವು ಅನೇಕ ಆಪ್ಷನ್ ಏ ಅಸತ್ ನಿಂಗೆ ತೇ ಮಾಡ ಗಟ್ಟಿ ಬಂತೆ ಲಂಕ್ ಟೆಂಪೆ ಚಾರ ಜಾರ ಲೆಕ್ಕ ಅರ್ವಿಕ್ತ ನೀವು ತೇ ಕಾಲ ಗೊತ್ತಾಯ್ ತ್ಯಾ ಟಂಕಿ ಕಕ್ಸಜ್ಜ ಟಂಕಿ ಅಗಸನ್ಗೆ ಕೆಮಿಕಲ್ ಗಲ್ ಕ್ಲೀನ್ ಗನ್ ಸೋಡ ತೂ ಯಾಕ ವಿಸರಂಗು ಅನಿ ಹೋ ಏಕ್ ಸಂಗಂ ತಮಾದಲೆ
1: ಪ್ಲೇಟಿಗೆ ಹಾಕ್ ಕಲ್ತನ ಮಗ ತು ಜೋಡಾ ಕಿತ್ಲೆ ಬರೀ ಅಮೃತಿಗ ಕಡಿ ಕಿತ್ಲೆ ಬರೀ ಮಸ್ಲಿಚೆ ಜವಾನ್ ತುಜೆ ಕಾಯಿ ಬರೇ ಜವಾನ್ ಮೇಳನ ಅವನಿಗೆ ಖಾಲಿ ಕಾಲೆ ಏಕ್ ದಿಸ್ ಮಾಸ್ ಏಕ್ ದಿಸ್ ಮಾಸ್ಲಿ ಏಕ್ ದಿಸ್ ತಂತ್ಯ ಕಡಿ ಊರಲ್ಲೇ ಪೂರಾ ದಿಸ್ ರಾಂದ್ಬಳಿ ಮಸ್ಲಿ ಮುನಿ ಬರೀ ಮೇಳ್ತಾ ಇವನಿಗೆ ಕಾಯಿ

0: ಮಾನ ಮಗಿರ್ ಪೋಯ್ರವೇ ಅಂಗಡಿ ಕಡೆ ಸಂಕ್ರಕ್ಕೆ ಕಡೆ ದೊಂಚು ರೂಪಾಯಿ ಜಿ ಬರ್ಷಿಜಿ ಮತ್ಲಿವೆಲ್ಲ
1: ಕಾಲ ಸೊರ್ತೈಸೈಬ ತೀನ್ ದೀಸು ವೆಜ್ ಚಾರ್ ದೀಸು ನಾನ್ ವೆಜ್ ಮುಂದೊಂದು ತೂ ಕಾಲ ಸೊರ ಸೊರ್ಚ ಶಿಬಿರ ಅಗ್ನಿಗೆಲ್ಲಾಗಿ ನೀ ನೆಕ್ಸ್ಟ್ ವೇತನ ಇಲ್ಲ ಅಂಬಡೆ ಅನಿ ಸುಖಿ ಮಸ್ಲಿವ್ರಿ ಬರೀ
2: ಒಯ್ರೆ ಅಂಬಡೆ ಅನಿ ಸುಖಿ ಮಸ್ಲಿ ಕೊಡಿ ರೇ ಅಂಬಡ್ತಿಕ್ ಬರೀ ಸತ್ತಾರೆ
0: ನಗ್ಗೆಲ್ ಮಿಡ್ಲಾರ ತೋಣಾತೇಕ ಅಂಟೆ ಗಳಿಸದ ಬಳಿ ಇಲ್ಲ ಲಾಲ್ ಗೀಳ ಗೀಳ ಗೀಳ
1: ಲಾಲೆ ತೂ ಕಾಯ್ನತ್ಲ
0: ನೀರೆ ಪಲ ಪುರುಸದ ಸಾಯ್ತು ಪಲ ಅಂಬಡೆ ದೊಡ್ಡಿ ಬರತಿ ಅಂಬಡೆ ಕೈ ಅಂಬಡೆ
2: ನೀರೆ ಶಿಬಟ್ಟ ನೀರೆ ತುಮಿ ಒಯ್ರು ಓತಿಯತ್ತು ಹಂಗ ಬಳಿ ಟ್ರಾಫಿಕ್ ಪೊಲೀಸ್ ಅಸ್ತಾತ ತೋಷಿನ್ ತೀ ಟ್ರಾಫಿಕ್ ಪೊಲೀಸ್ ಅಸ್ತಾತ್ರೆ
0: ಹಂಗ ಜನ ಏ ಸಮನ್ ಭಾವಿದೇನೋ ಅವನಿಗೆ ಓಯ್ರವು ಸಡೇಕರಂಚ ಫ್ಲೈಟರ್ ಮ್ಯಾಂಗ್ಳೂರ್ ತನ ಬುಂಬೈ ಹೋಯ್ತಾನ ಮುಜೆ ಫ್ಲೈಟ್ ತನೇ ಟೇಕ್ ಆಫ್ ಕರ್ದಿ ನಮ್ಗೆ ವ್ಯತ್ಯಾಸ ನಿಗೆ ಅವ್ ವ್ಯತ್ಯಾಸ ಅವನಿಗೆ ಸಾಧಾರಣ ಕುಮಟಾಲ ಗಿ ಬೌಲ ಅಸತ್ ನಿಗೆ ಉಬೇ
2: ಹೋಗಿ ಓದ್ಯಾವ
0: ರವ ಇಲ್ಲ ಮಕ ರವನು ವಿಚಾರ ಬಳಿತಾನ ತುಜೆ ಏನ್ ದಕೈ ಮಣಲು ಕಾಲೆ ಲೈಸೆನ್ಸ್ ಲೈಸೆನ್ಸ್ ಪಗಟ್ಟಿ ನಸ್ಲೆ ಕಾಣ ದಕೈಲೆ ದುರ ಚಕ್ ಕರ್ತಾ ಮಣಲು ಸೀದ ಫ್ಲೈಟ್ ಅಚ್ಚ ಪೆಟ್ಲೆ ಅಂದ್ಗಲು ದುರ ಚಕ್ಕಿಲು ದುರೈ ಸಮಾಸ ಇಂಡಿಕೇಟರ್ ಚಕ್ಕಿಲು ಸಮಾಸ ಹೆಡ್ಲೈಟ್ ಚಕ್ಕಿಲು ಪೂರ ಸಮಾಸ ಅಕ್ರೇಕ ಪುಣ್ಯ ಕೆಲ್ಲ ಮಣಲು ಊಟ ಮಾಡಿದ್ಯಾ ಮಣಲು ಸಡೇಕರಂಚೆ ಫ್ಲೈಟ್ ನಿಂಗಿ ಆತ ಕಾಲೆ ಸಂಚೆ ಊಟ ಮಾಡ್ಲಿಲ್ಲ ಸರ್ ಮಡ್ಲೆ ತಿಕ್ಲೆ ಅನ್ಸಂಗಲ್ಲ ಸೈ ಬೋಳಿ ಮಗನೆ ಮುನ್ನೂರು ಜನ ನೋಕೊಂಡು ಹೋಗೋ ಫ್ಲೈಟ್ ಅಲ್ಲಿ ಊಟ ಮಾಡಿಲ್ವಾ ಕೊಡು ಐನೂರು ಮೇಡ ಐನೂರು ಫೈನ್ ಗಲೆ ಅಣ್ಣ ದಮ್ಮಯ್ಯ ಅಣ್ಣ ದಮ್ಮಯ್ಯ ಹತ್ತು ಪಾಯಿಂಟ್ ಧರ್ನ ಕಸಿ ತಿನ್ಸಿ ರೂಪಾಯಿ ದಿನ ಸೊಡ್ಲೆ ಅವನಿ
1: ಹಳೆ
0: ಹುನಿ ಮಗ ಪಾಪ ಕೈ ಅವ್ ಪಾಪ ಹುನಿ ಬರೋ ಮುನಿ
1: ಪಾಪ ನೀ ಬರೋ ಮುನನು ತುವೇನ್ ತು ಕಸ ಸಂಗೊಂಗೆ
0: ಅಲ್ಬಟ ಯಾ ಸಂಸಾರ ಅಮಕನ್ಸುಕೊಂಡು ಪಾಪು ಬರೋ ಮನು ಸಂಗ ತಮ್ಮ ರಾಕೊಂಗ್ ಜಾಯ್ನ ಅಮಿ ಅಮಕನ್ಸ ಪಾಪು ಅಮಕನ್ಸ ಅಮಿ ಬರೋ ಮುನಾಜಿ
2: ಕರೆಕ್ಟ್ ರೇ ಹೋ ಕೊಣಲಗಿ ಈಸಾರು ತೋಗಿ ತೋ ತೋ ತೋ ಸೋಲು ತೇಂಗಿ ತೇ ಬಾರಿ ಜೋರ್ ಕೊಂಡಿ ಬೋರೆ ಮುನ್ ಸಂಗ ನಂತ್ರೆ ಅಂತ ಅಮೀನ್ಸು ಬರೇ ಮುನಾಜಿ
3: ಹೌದು ಸ್ವಾಮಿ
1: ಜಾಯ್ತು ಹಾ ನೀರಿ ಹೆಂಗತ ತು ಪೊಲೀಸ್ ಫೈನ್ ಗಲೆ ಬಳಿ ನಿಗೆ ತಂಗ ಪೊಯಿಸ್ತಾನು ಪೊಳಿತೈತು ತುಂಬ ಬಿದರ್ಲೆ ಬಟ್ಟೆ ನೋಸ ಜಾಲ್ಲೆ
0: ತುಜೆ ಮುಡ್ಲಾರ ಅದು ಉಡುಪಿ ಪೊಲೀಸ್ ಹಸದಲ್ಲ ಮಕ್ಕ ಉಡುಪಿ ಹೊಸೋಂಕು ಆಮೆ ಕಲ್ ಮಾಡಿ ಬಿತರ್ತಾವನು ಕಿದಿಯೂರು ಬಂಕರ್ ಕಟ್ಟೆ ತಾವನು ಆಮ ಅದು ಹಂಗ ಅಮಲ್ ಪಾಡಿತಾವನು ಉಡುಪಿ ಹೊಸ ಜಮನ್ಸಿದ್ಲೆ ಅಲ್ಬಟ ಪೊಯ್ಸ್ತಾ ಅನ್ಪೊಳಿಲ್ಲದಲ್ಲ ಕಸಿನ್ ಕರ್ತಾ ಅಸ್ಲೋರೆ ಏ ಕಾಲ ಹಿಂಗೆ ಮಿಡ್ಲೆ ದೋಯ ಮೋಡ ಬಿತರ್ಲಿ ಪೋನ್ ರೌಲ ಓಶಂಕ್ ಓಶಂಕ್ ಅವ್ರ ಫ್ಲೈಟ್ ಗೆ ಏನೈತಾನ ನಾವು ಎಕ್ಕೆ ಸುಬರ ಬೈರಿ ಇಲ್ಲೇ ಮಾಗಿರ ಕಶೇ ನಾವೆ ತಂಕ ಹತ್ ಪಾಯಿನ್ ಧರ್ನ ಕಶೇಂ ಕರ್ನ ತಂಕ ಸುಧಾರಿಸೋನ್ ಮುಖಾರ ಗೆಲ ಹೊನಿ ಮುಖಾರ ವೇತಾ ವೇತಾ ವೇತಾ ವೇತಾನ ಸಾಧಾರಣ ಬೊಂಬೈ ಲಗಿ ಲಗಿ ಪೌತಾನ ಪೊರ್ತುನು ಪೂನಾ ಲಗಿ ಬೊಂಬೈ ಚ ಪೊಲೀಸನಿ ಧರ್ಲೆನಿ
2: ಅಯ್ಯೋ ಶಿಬಟ ತು ಸಕಣಿ ಪುಡೆ ಕೋಡ ಚೆ ಮುಸ್ಕಾರ ಪಡೋನ್ ಗೆಲ್ಲೋ ಇರೆ
0: ಅಜ್ಜನ್
2: ಕಾ ಲೆಕ್ಕಾ ಚೆ ಮುಸ್ಕಾರ ಪಡೆಯಲ್ಲ ಎಸೋ ಬಿತ್ತು ಮನೆಯ ಚೆ ಮುಸ್ಕಾರ ಮಣಿ ಪಡೋನ್ ಗೆತ್ತಾನೆ
0: ತೂ ಮೇಳಲ್ಲಿ ಸಲರ್ ಮಣಿ ತೋತ್ತು ಮುಖಾರ ಮೇಳು ಟಿ ವಿರಿ ಬೆಳಿ ಕೊರ್ಸು ಅಣ್ಣ ತಂಚಲಗಿ ಉಲೇಲೆ ತಂಕ ಎಮೆ ಮುಜೆ ಲೈಸೆನ್ಸ್ ದಕೈಲೆ ದುರೋ ಚಕ್ಕಿಯಲೆ ಇಂಡಿಕೇಟರ್ ದಕೈಲೆ ಹೆಡ್ ಲೈಟ್ ದಕೈಲೆ ಹರ್ಷೆ ಬಳಿಲೆ ಪೂರಾ ಬಳಿಲೆ ಗಲೆ ರೀತಿ ನಿಮಗ ಫೈನ್ ಮಾರಲೆ ನಿಮಗೆ
2: ಓಯ್ ಗೆ ಕೈ ತಕ್ರೆ ತಾಣಿ ತುಕ ಫೋರ್ತೆ ಆನ್ ಫೈನ್ ಗಲೆ
0: ಮುಜೆ ಫ್ಲೈಟ್ ಅಜ ಹಾರ್ನ್ ಓನೆ
1: ನೀರೆ ಶಿಬಟ ತು ಫ್ಲೈಟ್ ಅರ್ ಕಾಮ್ ಕರ್ಚಿಂಗಿ ನೀ ಪಂಜಾಬ್ ಚ ಟ್ರಕ್ ಅರ್ ಕಾಮ್ ಕರ್ಚಿ
0: ತೆ ಹಾರ್ನ್ ಮುಜೆ ಫ್ಲೈಟ್ ಅಜ ತಶಂತ್ರೆ
1: ಅನಿ ಫೈನ್ ಗಲೆ ಸನರ ಔತದ ಗೆತು
0: ಮಗರ್ ಖಾಲಿ ಸೇವನಿ ಫ್ಲೈಟ್ ಅಚ್ಚೆ ಕಾಮಿ ಮಗ ಓದ್ ಗನವನಿ ಬಾರಿ ಗೈರ್ ವಿಶ್ವಾಸ ಕೊಡು ಏನ ದಮ್ ಅಂತ ಬಾರಿ ದೂರ ನಿಂಗೆ ಬಾರಿ ದೂರ ತಕ ಸಮಯ ಆತ ಶಿಪ್ ಜಲೆ ಫ್ಲೈಟ್ ಜಲೆ ಆತ ನೆಕ್ಸ್ಟ್ ಈ ಕಡೆ ಕಾಮ್ ಕರಿಜೆ ಮುಂಚೆ
1: ಪಂಚೆ
0: ರೈಲರ್
2: ಶಿಬಟ ಮಕ್ಕ ಏಕ ತುಂಚೆ ರೈಲರ್ ಕಾಮ್ ಪಳೆರ
1: ಅಳೆ ಒನಿ ಎಣ್ಣೆ ಎದ್ದೊಳ ಮುಚಾರ ಸೊಡಿಲ್ನ ರೈಲಿಸ್

101.8 FM Radio Siren 107.8 FM Radio Siren 이가 아픈 루프를 랍니다.

0: ಎಂದೊಂದುಮೆಯೇ ಬೆಚ್ಚ ತಿನ್ನೋಗು.
1: ಇಡಲಿ
0: ಬೇರೆಂದೊಂದುಮೆ ಬೆಚ್ಚ ತಿನ್ನೋಗು. ಇಡಲಿ ದೋಸೆ ದೋಸೆ ಇಡ್ಲಿ ದೇವೆ ಮುಸಾಕ ನೀವೆಲ್ಲ ಹೋಟೆಲ್ ಇಡಲಿ ದೋಸೆ ದೋಸೆ ಇಡ್ಲಿ ಎಲ್ಲ ಬೇರೆಂದಿಲ್ಲ
2: ಚೆಲ್ಲ ಪಿಂಡಿ ಚಪಾತಿ ಪೊರಾಟ ಅಂತೇ ಬಾವಾಕ ಎಂದ ಬಾರಿ ಅಪರೂಪ
3: ಗಿರಾಕಿ
2: ಮಾರ್ಗಿ ಕುರ್ಪಾತಿ ಎನ್ನಿಟ್ಟು ತಿಂಡಿ ಮಾತ್ರ ತಡಕಿ ಬಿಡಿಕ್ರಿ ನಾನಿಂದ್ರೆ ಅಕ್ರಪ್ಪ
0: ಮೂಸಾಕ ನೀವೆಲ್ಲ ಓಟಲ್ ಇದ್ಲಿ ಬೆಲಿ ಎಮುಸಿ ಬರ್ತು ನನ್ನ ಇಡ್ಲಿ ದೋಸೆ ಆಗಿ ತಂದು ಇನ್ನು ಇಪ್ಪನೋಕು ಸುಬೇಕೆ ಹಂಚಿಟ್ಟು ನನ್ನ ಒಂದು ದೋಸರು ಪೂರು ಮುಸಾಕ ಹೋಟೆಲ್ಗೆ ಪೂರು ಎಂದಿರಿ ಅವಳು ನಲ್ಲ ಇಡ್ಲಿ ದೋಸೆ ಅವಳು ಕುಂಬರು ಉಂಟು ಲಾಸ್ಟ್ ಅವಳು ಗುಂಜ ಒಂದು ಪ್ಲೇಟ್ ನಾನೇ ಗುಂಪು ಒಂದು ಪ್ಲೇಟ್ ಇಡ್ಲಿ
3: ಗಲಾಟೆಮ್ಮ
0: ಜಂಡ ಪೆಂಜೆ ಮಾರ ಒರೆ ಅವತ್ತು ಬೆಚ್ಚಿಟ್ಟು ಸಂಸಾರ ಆದ್ರ ಕಷ್ಟ ನಕ್ಕ ಮಾತ್ರ ಗೊಂತು
2: ಅದಕ್ಕೆ ಬಡವಾಕ ಇದು ಬೇಜಾರ ಕಂಡ ಅದಕ್ಕೆ ನಿಮ್ಮ ಜಂಡ ಮತ್ತು ಪೆಂಡಿತ ಆಗಿ ಉಂಟು ಅದು ನೀವೆಲ್ಲ ಎಂತ ಚೇಲು ಹೋಗಿಟ್ಟಮ್ಮ
0: ಅಭಿಷೇಕ ಚೆಲ್ಲದು ನಕ್ಕಂಗ್ಯಾಡು
2: ಚಕ್ಕಿ ಚಂಗ್ಯಾಕರ ಮೊಗಮೆ ಮೀನು ಬಿಕ್ಕರು ಬಡವಾಕ ಗೊರಚಂಗ ಮೊಗ ಚಕ್ಕಿ
0: ಪಿಂಗಿ ನಿಂಕು ನಂದ ಲವ್ ಸ್ಟೋರಿ ಕೇಕೊಂಡ
2: ನಕ್ಕಿಪ್ಪ ಪನ್ನೆಂದು ಇಲ್ಲ ಗಿರಾಕಿ ಮಾರು ಇಲ್ಲ ತಲೆ ಟೈಮ್ ಪಾಸ್ ಹೆಂಗ ಬರ ಚೆಲ್ರು ಚೆಲ್ರು ಚೆಲ್ರು
0: ಅದರು ನೀಂದು ಕತೆ ಒಂದು ನಾಳೆ ನಾನು ಬಟ್ಟಿನ ರೂಢಿ ಮೀನು ಬೆಚ್ಚಿತ್ತು ಸೈಕಲ್ ಒಂದು ಅಂತ ಪೋಯೋ ಅಂತಿಂದ
2: ಅಲ್ಲ ನೀನು ಸ್ಟೋರಿ ಕೇಳ್ತಿದ್ದೆ ನನ್ನ ಜನ್ಲೀಟ್ರು ಪಾಲ್ಗೊಯ್ತು

0: ಡಾಕ್ಟರ್, ಇದು ಸೀರಿಯಸ್ ವಿಷಯ ಉಂಟಾ?
1: ಇಪ್ಪಾಯಿಲ ಕಂಡೀಷನ್ ಬಾರಿ ಸೀರಿಯಸ್ ಉಂಟು. ಇಪ್ಪಾಯಿಲ್ಗೆ ದವಾ ಅಲ್ಲ, ದುವಾತ್ ಅಗತ್ಯ ಉಂಟು. ಹಯಾತ್ ಮೌತು ಅಲ್ಲಾಹುರ ಕೈಲಿ. ಇಪ್ಪ ಆಸೆಂದಿಂದೆಂಗು ಪೂರ್ತಿ ಹಾಕರು. ಐ ಆಮ್ ಸಾರಿ, ಬೇಜಾರಾಕಂಡು.

0: ಮಾಸ್ಟ್ರೆ, ಡಾಕ್ಟರ್ ಇಂದ್ರ ಚಂತ್.
1: ಡಾಕ್ಟರ್ ಚಂತ್ ಬೇಡಿಕೆಗೆ ಬಂದಿಲ್ಲ, ಅವನ ಬೇಗ ಹುಷಾರಾವರ್ಲ.
2: ಇಲ್ಲೇ ಕಲವು ಚೆಲ್ಲು ಹುಲಿಂಕ್ ತೀರಿಲ್ಲ ನಿಂಗಲ ಮೊಗಮೇ ಚೆಲ್ಲು. ಇಲ್ಲ ಮಾಸ್ಟ್ರೆ, ಮೂತ್ರ ಬಗಿಲ ನಕ್ಕೆ ಬೇಜಾರಿಲ್ಲ. ಈ ದುನಿಯಾವಿಗೆ ಬಂದ ಭಿನ್ನ ಎಲ್ಲಾರು ಒಂದು ನಾಳು ಮರಿಕೊಂಡು ಆಯ್ತ ನಾನು ಬರಿಕೆ ಮುನ್ನೂ ನಂಡ ಮೌಲ ಆಸ್ಪತ್ರೆ ಮಂಗಿಲ್ತ ಚಂದ ಹಕ್ಕಿ ನೋಕು. ಇಲ್ಲೇ ಟೈಪಿತ್ತಲ್ಲ ಮಾಸ್ರೆ, ನಂಡ ಮಕ್ಕು ಆರ್ಗತಿ ಉಳ್ಳಾರು ಮಾಸ್ರೆ, ನಂಡ ಮೌಲ ಆಸ್ಮಗು ಆರ್ಗತಿ ಮಾಸ್ರೆ, ಆರುಳ್ಳಾರು ಮಾಸ್ರೆ, ಆರುಳ್ಳಾರು.
1: ಕಾಕ, ನೀವು ಈ ವಿಷಯದಲ್ಲಿ ಎಂದು ಫಿಕರ್ ಹಾಕಂಡ, ನೀವು ಒಪ್ಪಿಗೆ ತಂಡಂಟ ಹೆಂಗೆ? ನಿಂಗಲ್ಲ ಮೂಲ ನಾನು ಮಂಗಿಲ್ಲ ಅವರೇ, ಸಮಾಧಾನ ಕೊಡು.
2: ನಂಡ ಮೂಲ ಆಸ್ಪತ್ರೆ ನೀ ಮಂಗಿಲ್ಲ ಅವರೇ, ಕಸೀರಿ ನಿಂದೆ ಈ ನಲ್ಲತನತ್ತಿಗೆ ನಾನು ಹೆಂಗನ ನನ್ನ ಚೆಲ್ಲಟ್ಟು ಹೋನೆ ಗುಪ್ತವಲ್ಲೇ ಅಲ್ಲ ನಿಂದ ಸಲಾಮತ್ತಾಗ ಪಡಚವನು ಒಂದು ಆಸರೆ ಪೂರ್ತಿ ಆಕ್ಯಾವ, ನನ್ನ ಆಸರೆ ಪೂರ್ತಿ ಆಕ್ಯಾವ. ಹೋಣೆ ಅಸ್ಮ ಇವಡಿಲ್ಲ ವೃಕ್ಷ, ಈ ನಿಂದೆ ಹೇಳಿ ಇವಳು ಚಂದತ್ಲು ನೋಕೊಂಬೋನೆ. ಅಲ್ಲ ಅವನ ಆಸರೆ ಪೂರ್ತಿ ಆಕ್ಯಾಂಬೋನೆ. ಅಲ್ಲ ಇಲ್ಲ ಇಲ್ಲ

0: ಹಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದೆ ರೆಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:03 ಆಗ್ತಾ ಇದೆ. ಸೊ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಸೊ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ನಾನಿದ್ದೇನೆ. ಹಾಗೆಯೇ ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತವಾಗಿಯೂ ಕೂಡ ಕೇಳ್ಬೋದು. ಹಾಡೆಂದರೆ ಎಲ್ರಿಗೂ ಕೂಡ ಬಲು ಪ್ರೀತಿ, ಹಾಡೆಂದರೆ ಎಲ್ರಿಗೂ ಕೂಡ ಪಂಚಪ್ರಾಣ, ಹಾಡೆಂದರೆ ಅದನ್ನು ಕೇಳೋಕಿನ ಒಂದು ರೀತಿಯ ಇಂಪು, ಹಾಡೆಂದರೆ ಅದು ಎಲ್ಲಿಲ್ಲದ ಒಂದು ಸಂತೋಷ, ಹಾಡೆಂದರೆ ಅದೊಂದು ಪ್ರತಿಯೊಂದು ಕೂಡ ಎಲ್ಲ ತರಂಗದಲ್ಲೂ ಕೂಡ ನಮ್ಮನ್ನು ಎಬ್ಬಿಸುವಂತಹ ಒಂದು ಕಲೆ. ಸೊ ಹಾಗಾಗಿ ಒಂದೊಂದು ರೀತಿಯಲ್ಲಿ ಹಾಡಿಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೂಡ ಕಲ್ಪಿಸ್ಬೋದು, ಅರ್ಥವನ್ನು ಕೂಡ ಅದಕ್ಕೆ ಕೊಡ್ಬೋದು. ಎಲ್ಲ ರೀತಿಯಲ್ಲಿಯೂ ಕೂಡ ನಮಗೆ ಒಂದು ವಿಶೇಷವಾಗಿಯೂ ಕೂಡ ನಮ್ಮ ಮೆರುಗನ್ನು ಹೆಚ್ಚಿಸುವಂಥದ್ದು ಅದು ಕೂಡ ಹಾಡೆ. ಹಾಗೆಯೇ ನಾವು ಯಾವುದೋ ಒಂದು ದುಃಖದಲ್ಲಿದ್ದಾಗ ನಮಗೆ ಒಂದು ರೀತಿಯಲ್ಲಿ ಕೂಡ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು ಕೂಡ ಒಂದು ಹಾಡೆ. ಅದಕ್ಕೆ ಸಂಗೀತ ಅಂದರೆ ನಾವು ಟಾನಿಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಂತಹ ಸಂಗೀತದ ಈ ಲಹರಿಯಲ್ಲಿ ಇವತ್ತಿನ ಜೊತೆಗೆ ನಿಮ್ಮ ಜೊತೆಗೆ ನಾನು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರಿದ್ದೇನೆ. ನೀವು ಕರೆಯನ್ನು ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ. ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ಜೊತೆಗೆ ನೀವು ಕೇಳಬಹುದು ಅಂತ ಕೂಡ ಹೇಳುತ್ತಾ ಮೊದಲ ಕರೆ ಯಾರು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡುತ್ತಿರೋದು?
1: ಮಂಡ್ಯ ಜಿಲ್ಲೆಯಿಂದ ಪುಟ್ಟರಾಜು ಮಾತಾಡೋದು.
0: ಮಂಡ್ಯ ಜಿಲ್ಲೆ ಪುಟ್ಟರಾಜು ಮಳವಳ್ಳಿ. ಯಾವತ್ತೂ ಕೂಡ SMS ಆಧಾರಿತದಲ್ಲಿ ಮೊದಲ ಸಂದೇಶ ಇರುತ್ತೆ ನಿಮ್ದು. ಸೊ ಇವತ್ತು ನಿಮ್ಮ ವಾಯ್ಸ್ ಕೇಳಿದ್ದೀನಿ, ಬಹುಶಃ ಮತ್ತೊಮ್ಮೆ ಕೇಳುವಂತ ಒಂದು ಅವಕಾಶ ಅಲ್ವಾ? ಒಮ್ಮೆ ಮಾತನಾಡಿದ್ದೀರಿ ಅಂತ ಅನಿಸುತ್ತೆ ನನ್ನ ಜೊತೆಗೆ ಅಲ್ವಾ?
1: ಮಾತಾಡಿದ್ದೀರಲ್ವಾ?
0: ಮಂಡ್ಯ ಎಲ್ಲ ಹೇಗಿದೆ ಸರ್?
1: ಮಂಡ್ಯ ಎಲ್ಲ ಆಟ ಆಗ್ತಾ ಇದೆ ಸರ್, ತುಂಬಾ ಶೆಕೆ ವಾತಾವರಣ.
0: ವಾತಾವರಣ ಕಂಡಾಪಟ್ಟೆ. ಅಪ್ಪೋ, ಇವತ್ತು ನಮಗೆ ಕಾಲಿಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಸರ್. ನಿಮ್ ಕಡೆ ಆ
1: ರೀತಿ ಯಾವಾಗ್ಲೂ ಸ್ವಲ್ಪ ಕೋಲ್ಡ್
0: ಆಗಿರ್ಬೇಕಲ್ವಾ? ಇಲ್ಲ, ಇಲ್ಲಿ ಹೊಟ್ಟೆ ಕೂಡ ಆ ರೀತಿ ಈ ಕಾಲದಲ್ಲಿ ತುಂಬಾ ಇದು ಕೋಲ್ಡ್ ಆಗಿರ್ಬೇಕಿತ್ತು. ಆದ್ರೆ ಏನ್ ಮಾಡ್ಲಿಕ್ಕಾಗತ್ತೆ, ಎಲ್ಲವೂ ಕೂಡ ಹವಾಮಾನ ವೈಪರೀತ್ಯ, ಎಲ್ಲ ಅದಲು ಬದಲಾಗಿ ಬಿಟ್ಟಿದೆ. ಮನುಷ್ಯನ ಸ್ವಾರ್ಥವು ಕೂಡ ಹೆಚ್ಚಾಗಿರುವುದರಿಂದಲೇ ಏನೋ ಒಂದು ಪ್ರಕೃತಿ
1: ಈ ರೀತಿಯಲ್ಲಿ
0: ಮಂಡ್ಯದಲ್ಲಿ ಮತ್ತೆ ಬೆಳೆ ಅದು ಇದೆಲ್ಲ ಯಾವ ರೀತಿಯಲ್ಲಿ ಇದೆ? ರೇಟ್ ಏನಾದ್ರೂ ಒಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ?
1: ಜಾಸ್ತಿ ಆಗ್ತಾ ಇದೆ ಸರ್. ಮಳೆ ಬೆಳೆ ಸ್ವಲ್ಪ ಪರವಾಗಿಲ್ಲ ಸರ್, ನೀರು ಈಗ ಬೋರ್ವೆಲ್ ನೀರೆಲ್ಲ ಮಾಡ್ಕೊಂಡು ಈಗ ಮಾಡ್ತಾ ಇದ್ದಾರೆ. ಮತ್ತೆ ಕೆರೆಸ್ ಅಲ್ಲೂ ನೀರಿಲ್ಲ, ಕನ್ನಂಬಾಡಿ ಕಟ್ಟೆನಲ್ಲಿ ಸರ್
0: ನೀರು ಇಲ್ಲ.
1: ಇಲ್ಲ
0: ಸರ್, ಎಲ್ಲ ಬತ್ತಿ ಹೋಗ್ತಾ ಇದೆ. ಮತ್ತೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಅಲ್ವಾ?
1: ಹೌದೌದು, ಈ ಸಾರಿ ಮಳೆ ಬರ್ಲಿಲ್ಲ ಅಂದ್ರೆ ಬೆಂಗಳೂರಿಗೆ ನೀರೇ ಇಲ್ಲ ಕುಡಿಯಕ್ಕೆ.
0: ನಿಜ ನಿಜ ಅಲ್ಲ, ಇನ್ನೂ ಆಗುವಂತ ಕಾಲ ನೋಡಿ ಯಾವ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಅಂತರ್ಜಲ ಇಲ್ಲವೇ ಇಲ್ಲ ಸರ್, ಅಂತರ್ಜಲ ಕುಸಿತ ಆಗ್ತಾ ಇದೆ. ಜನರು ಇನ್ನೂ ಕೂಡ
1: ಅಂತರ್ಜಲ ದಿನೇ ಹೋಗ್ತಾ ಇದೆ, ಕುಸಿತಾ ಇದೆ.
0: ನಿಜ ನಿಜ. ಏನ್ ಮಾಡ್ಕೊಂಡಿದ್ದೀರಾ ಪುಟ್ಟರಾಜರವರು? ತಾವು
1: ನಾನು ವ್ಯವಸಾಯ ಮಾಡೋದು ಸರ್.
0: ವ್ಯವಸಾಯ
1: ಬಿಸ್ನೆಸ್ ಇದೆ, ವ್ಯವಸಾಯ ಮಾಡ್ತಾನೆ. ಹೌದು.
0: ಅಂದ್ರೆ ನಾವು ಒಲವಿನ ಹಾಡು ಕಾರ್ಯಕ್ರಮ

0: ಮಾತ್ರ ಕೇಳ್ತಿರುವುದ ಹೇಗೆ?
1: ಇಲ್ಲ ಸರ್, ಕೆಲವು ಫ್ರೀದಾಗ ಎಲ್ಲ ಕೇಳ್ತಾ
0: ಕೇಳ್ತೀರಿ ಅಲ್ವಾ?
1: ಈ ಟೈಮಲ್ಲಿ ಸ್ವಲ್ಪ ಫ್ರೀ ಆಗ್ತೀನಿ ಸರ್, ಅದಕ್ಕೆ ಈ ಒಲವಿನ ಹಾಡು ಹಾಕೊಳ್ಳೋದು.
0: ಅಲ್ವಾ?
1: ಹೌದೌದು.
0: ಓಕೆ, ವ್ಯವಸಾಯ ಮಾಡ್ತಾ ಇರಿ, ವ್ಯವಸಾಯದಲ್ಲಿ ದೇವರ ಆಶೀರ್ವಾದ ನಿಮಗೆ ಕೊಡ್ಲಿ. ಯಾವ ಹಾಡು ಕೊಡ್ಲಿ ಪುಟ್ಟರಾಜರವ್ರೆ?
1: ಸರ್, ಇವತ್ತು ಒಂದು ಭಕ್ತಿ ಹಾಡ್ಬೇಕು ನಿಮ್ಗೆ. ವಾಣಿ ಜಯರಾಮ್ ಅವರು ಹಾಡಿರೋದು.
0: ಆಕ್ಚುಲಿ ಭಕ್ತಿ ಗೀತೆ ಶುಕ್ರವಾರ ದಿವಸ ಪ್ರಸಾರ ಮಾಡ್ತಾರೆ.
1: ಇಲ್ಲ, ಈಗ ನಮ್ಮಲ್ಲಿ ನವರಾತ್ರಿ ನಡೀತಾ ಇದೆಯಲ್ಲ ಸರ್, ಮೈಸೂರಿನಲ್ಲಿ. ಆ ಪ್ರಯುಕ್ತ ಒಂದು ಭಕ್ತಿ ಹಾಡು ಅಂದ್ರೆ, ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು. ಚಾಮುಂಡೇಶ್ವರಿ ನವರಾತ್ರಿ ಅಂದ್ರೆ ಅದು ಚಾಮುಂಡೇಶ್ವರಿ ಪೂಜೆ ಪ್ರತಿದಿನಾನು ಇದೆ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು. ಅನ್ನಪೂರ್ಣೆ ಚಾಮುಂಡೇಶ್ವರಿ ಎಲ್ಲ ಒಬ್ರೇ.
0: ನಾನು ಸರಸ್ವತಿಪುರಂನಲ್ಲಿ ಇದ್ದಾಗ ಒಂದ್ ಟೈಮ್ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಮೊಸರನ್ನ ತಿನ್ಲಿಕ್ಕಿಂತ ಹೋಗ್ತಿದ್ದೆ.
1: ಓಹೋ, ನೀವು ಮೈಸೂರಲ್ಲಿ ಇದ್ರಾ?
0: ಮೈಸೂರು ಸರಸ್ವತಿಪುರಂನಲ್ಲಿ, ಅದೊಂದು ಕತೆ ಬೇರೆನೆ ಸರ್. ಆಗಿನ ಒಂದು ಕತೆ ಅದು ಬೇರೆನೆ. ನಾನು ತುಂಬಾ ಕಷ್ಟಪಟ್ಟು ಅಲ್ಲಿ ಜೀವಿಸ್ತಾ ಇದ್ದಂತ ಟೈಮ್ ಅದು. ಒಂದು ಟೈಮ್ ಸರಸ್ವತಿಪುರಂ ಇತ್ತಲ್ಲ. ಅವಾಗ ನಿಮ್ಮ ಯಾವ್ದು ಆಷಾಢ ಮಾಸ, ಆಷಾಢ ಮಾಸ ಬಂತಲ್ವಾ? ಆಷಾಢ ಮಾಸ ಬಂದಾಗ ಯಾವ್ದೇ ಮದುವೆ ಅದು ಇದು ಏನು ಇರಲ್ಲ. ಅವಾಗ ಇದೇ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮೊಸರನ್ನ ತಿಂದು ಜೀವಿಸ್ತಾ ಇದ್ದದ್ದು.
1: ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತುಂಬಾ ಕಡಿಮೆ ಜನ. ಇವಾಗ ನಾವು ಸ್ಪೆಷಲ್ ಟಿಕೆಟ್ ಕೊಟ್ಟು ಹೋಗ್ಬೇಕು, ಆ ಪರಿಸ್ಥಿತಿ ಆಗಿದೆ.
0: ಖಂಡಿತ ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀನಿ ಸರ್. ಥ್ಯಾಂಕ್ ಯು
1: ಕರೆ ಮಾಡಿದ್ದಕ್ಕೆ. ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದು.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಓಕೆ, ನಮ್ಮ ಪುಟ್ಟರಾಜು ಮಳವಳ್ಳಿಯಿಂದ ಇದು ಕರೆಯನ್ನ ಮಾಡಿದ್ದಾರೆ. ಸೊ ಅವರು ಕೇಳಿರುವಂತ ಒಂದು ಹಾಡು, ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು ಅನ್ನುವಂಥದ್ದು ಭಕ್ತಿಗೀತೆಯನ್ನು ಕೇಳಿದ್ದಾರೆ. ಬಹುಶಃ ಈ ಭಕ್ತಿಗೀತೆ ಯಾಕಂತ ಹೇಳಿದರೆ, ದಸರಾ ಹಬ್ಬದ ಸಡಗರವು ಕೂಡ ಹೌದು, ನವರಾತ್ರಿಯ ಉತ್ಸವವೂ ಕೂಡ ಹೌದು. ಈ ಒಂದು ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಕ್ತಿಗೀತೆಯನ್ನು ಕೂಡ ನಮ್ಮ ಪುಟ್ಟರಾಜು ಮಳವಳ್ಳಿ ಇವರು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೂಡ ನೋಡೋಣ. ಹಲೋ. ಓಕೆ, ಕರೆಯಾಕೋ ಕಡಿತಗೊಂಡಿತ್ತು. ಮುಂದಿನ ಮತ್ತೋರ್ವರು ಕರೆಯಲ್ಲಿ ಯಾರು ಅಂತ ನೋಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡುತ್ತಿರೋದು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ.
0: ಸುಬ್ರಹ್ಮಣ್ಯ.

0: ಎಸ್. ಮತ್ತೆ ಹೇಗಿದೆ ಸರ್ ಬೆಂಗಳೂರು ವಾತಾವರಣ? ನಮ್ಮ ಮಂಡ್ಯದಂತೂ ಸಿಕ್ಕಾಪಟ್ಟೆ ಬಿಸಿಲ.
1: ಇಲ್ಲೂ ಸಹ ಬಿಸಿಲು ಜಾಸ್ತಿ ಇದೆ ಸರ್. ಕಳೆದ ವಾರದಿಂದ ಎಲ್ಲ ಮಳೆ ಆಗಿತ್ತು, ಈ ವಾರದಿಂದ ಯಾವ್ದು ಮಳೆಗಳು ಕಾಣ್ತಾ ಇಲ್ಲ. ಹಾಗಾಗಿ ಬಿಸಿಲಿನ ತಾಪಮಾನ
0: ಜಾಸ್ತಿನೇ ಇದೆ.
1: ಹೌದು.
0: ಈ ಬಿಸಿಲಿನ ಈ ಎಲ್ಲ ಹೊತ್ತಿಗೆ ನಿಮ್ಮಲ್ಲಿ ಯಾವ ಇದು ಪದಾರ್ಥ ಜಾಸ್ತಿ ಆಗಿರುತ್ತಾರೆ? ಹಲೋ
1: ಸರ್ ಹೇಳಿ.
0: ಅಂದ್ರೆ ಪದಾರ್ಥ ಈ ಟೈಮಲ್ಲಿ ಬಿಸಿಲಿನ ಹೊತ್ತಿಗೆ ಎಲ್ಲ ಯಾವ
1: ಹೊತ್ತಿಗೆ ಬಿಸಿಲಿನ ಹೊತ್ತಿನಲ್ಲಿ ಅಂತ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ್ರೆ ಬಹಳ ಒಳ್ಳೇದು ಸರ್. ಯಾಕೆಂತ ಹೇಳಿದ್ರೆ ದೇಹಕ್ಕೂ ಸ್ವಲ್ಪ ತಂಪಾಗುತ್ತೆ, ಶರೀರಕ್ಕೆಲ್ಲ ಸ್ವಲ್ಪ ತಂಪು ನೀಡುವಂತಹ ಆಹಾರ ಅಂತ ಹೇಳಿದ್ರೆ ಈ ಮಧ್ಯ ಊಟ ಮಾಡಿದ್ರೆ ಬಹಳ
0: ಒಳ್ಳೇದು. ಅದೇ ಮಾಡ್ತಿರೋದಂತಲ್ವಾ, ಸ್ವಲ್ಪ ತಂಪು ತಂಪು ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಹೊರಗಡೆ ಕಾಲಿಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಸರ್. ಆ ರೀತಿಯಾಗಿ ಬಿಟ್ಟಿದೆ. ಹೌದು. ಎಸ್. ಏನ್ ಮಾಡ್ಕೊಂಡಿದ್ದೀರಾ ಸುಬ್ರಹ್ಮಣ್ಯ ಸರ್? ಹಲೋ ಹಲೋ, ಕಟ್ ಕಟ್ ಕೇಳ್ತಾ ಇದೆ, ಏನೋ ಬ್ರೇಕ್ ಆಗ್ತಾ ಇದೆ.
1: ಕೇಳಿಸ್ತಾ ಇದೆ
0: ಕೇಳಿಸ್ತಾ ಇದೆ.
1: ಯಾವ್ದು
0: ಸರ್?
1: ದರ್ಜಿ ಟೈಲರ್.
0: ದರ್ಜಿ ಟೈಲರ್. ನೀವು ಬೆಂಗಳೂರಲ್ಲಿ ಎಲ್ಲಿರೋದು ಸರ್?
1: ನಾವು ಬೆಂಗಳೂರಲ್ಲಿ ಇದು ಸರ್, ಆಡುಗೋಡಿ ಅಂತ ಹೇಳಿ, ಬೊಮ್ಮನಹಳ್ಳಿ ಎಲ್ಲ ಬರುತ್ತಲ್ಲ.
0: ಬೊಮ್ಮನಹಳ್ಳಿ.
1: ಹೌದು. ಇದು ಮತ್ತೆ ಇದು ಬರ ನಿಮನ್ಸ್ ಹಾಸ್ಪಿಟಲ್ ಎಲ್ಲ ಬರುತ್ತಲ್ಲ, ಕಿಡ್ವಾಯಿ ನಿಮನ್ಸ್ ಹಾಸ್ಪಿಟಲ್, ಆ ನಿಯರ್ ಬರುತ್ತೆ ಸರ್ ಇದು.
0: ಓ, ಅಲ್ಲಿ ಅಲ್ವಾ? ಓಹೋ, ಖಂಡಿತ ಆ ಕಡೆ ಬಂದ್ರೆ ಎಲ್ಲಾದ್ರೂ ಸ್ಟೇ ಆದ್ರೆ ನಿಮ್ ಕಡೆನೆ ಬಂದು ದರ್ಜೆ ಉಳಿಸುವ.
1: ಖಂಡಿತ ಬನ್ನಿ ಸರ್,
0: ಖಂಡಿತ. ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ಟೈಲರ್ ಇದು ದರ್ಜೆ ಹೊಲಿತಾ ಹೊಲಿತಾ ನಮ್ಮ
1: ಕಾರ್ಯಕ್ರಮ ಆಲಿಸ್ತೀನಿ ಸರ್. ನನಗೆ ಈ ಭಕ್ತಿಗೀತೆ, ಈ ಭಾವಗೀತೆ, ಇದು ಈ ಚಲನಚಿತ್ರ ಗೀತೆ ಅಂದ್ರೆ ಇಂಥವೆಲ್ಲ ಬಹಳ ಇಷ್ಟ ಆಗುತ್ತೆ ಸರ್.
0: ಇಷ್ಟ ಆಗುತ್ತೆ. ತುಂಬಾ ಸಂತೋಷ ನಮ್ಮ ಕಾರ್ಯಕ್ರಮ ಕೂಡ ಕರೆ ಮಾಡ್ತಾ ಇರುವುದಕ್ಕೂ ಕೂಡ.
1: ನಾನ್ ಸ್ವಲ್ಪ ಕಮ್ಮಿನೇ ಸರ್ ಮಾಡೋದು, ಯಾಕೆಂದ್ರೆ ಇವಾಗ ಫೋನ್ ಮಾಡಿದೀನಿ, ಇನ್ನು ಒಂದ್ ತಿಂಗಳು ಬಿಟ್ಟು ಮಾಡ್ತೀನಿ. ಯಾಕಂದ್ರೆ ಪಾಪ ಹೊಸಬ್ರು ಸಹ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವ್ರಿಗೂ ಸಹ ಕನೆಕ್ಷನ್ ಸಿಕ್ಲಿ, ಮಾತಾಡ್ಲಿ, ಅವ್ರ ಧ್ವನಿನು ನಾವು ಕೇಳೋಣ, ಆಲಿಸೋಣ ಅನ್ನೋದೇ ನನ್ನ ಅನಿಸಿಕೆ ಸರ್.
0: ನಿಮ್ಮ ಈ ನಿರ್ಧಾರಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾವು ಯಾವತ್ತೂ ಕೂಡ ಹೇಳ್ತಾ ಇರುವಂತದ್ದು ಇದನ್ನೇ, ಹೊಸಬ್ರು ಕರೆ ಮಾಡ್ಲಿ. ನಿಮ್ ಜೊತೆಗೆ ನಾನು ಮೊದಲ ಬಾರಿ ನಾನು ಕರೆ ಮಾಡ್ತಿದ್ದೀನಿ. ಎಷ್ಟೋ ವರ್ಷಗಳಿಂದ ಕೇಳ್ತಿದ್ದೀರಿ ಅಂತ ಹೇಳ್ತಿದ್ದೀರಾ?
1: ಮಾಡಿ ನಾನು ಕರೆಗಳನ್ನ ಮಾಡ್ತಾ ಇರ್ತೀನಿ, ಆದ್ರೆ ಸ್ವಲ್ಪ ಕಮ್ಮಿನೇ ಸರ್, ಒಂದ್ ತಿಂಗಳು ಎರಡು ತಿಂಗಳು ಬಿಟ್ಟು ಮಾಡೋದು.
0: ಓಕೆ ಓಕೆ, ತುಂಬಾ ಸಂತೋಷ ಸರ್. ಯಾವ ಹಾಡು ಕೊಡ್ಲಿ ಸರ್ ಇವತ್ತು ನಿಮ್ಗೆ?
1: ಸರ್ ನಮ್ಗೆ ಸಂಗೀತ ಸಾಹಿತ್ಯ ಹಂಸಲೇಖ, ಗಾಯಕರು ಬಂದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಮಂಜುಳಾ ಗುರುರಾಜ್ ಅವ್ರು ಹಾಡಿರೋದು. ಕೋಗಿಲೆ ಓ ಕೋಗಿಲೆ, ಯಾವರ ಸುದ್ದಿಯ ಹೊತ್ತು ತಂದೆ, ಕೋಗಿಲೆ ಓ ಕೋಗಿಲೆ, ಏನೇನೋ ಹಾಸೆಯ ಹೊತ್ತು ತಂದೆ, ನಮ್ಮೂರ ಹಮ್ಮಿರ ನೀನು, ಹಾಡುವ ಹಾಡಿಗೆ ಮಾತು ತಂದೆ, ಮಾತಿಗುರಾದಕ್ಕೂ ನೀನು, ಹಾಕುವ ಗಂಟಲ್ಲಿ ಸೇರ ಬಂದೆ, ಹಾಡೆಯ ನಮ್ಮೂರ ಹಮ್ಮಿರನೇ. ಈ ಗೀತೆ ಬೇಕಾಯ್ತು
0: ಸರ್. ಎಸ್, ಖಂಡಿತ ಖಂಡಿತ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಒಂದು
1: ಎಲ್ಲ ನಮ್ಮ ಇದು ಆಕಾಶವಾಣಿ ಕೇಳಿ ಕೇಳಿ ಇದೆಲ್ಲ, ನನಗೆ ಓದು ಬರ ಅಷ್ಟು ಬರಲ್ಲ ಸರ್, ಹಾಗಾಗಿ ಆಕಾಶವಾಣಿ ಮುಖಾಂತರ ನಾನು ಹಾಡುಗಳನ್ನ ಕೇಳಿಸ್ಕೊಂಡು ಇದನ್ನ ಸಾಹಿತ್ಯಗಳನ್ನ ನೆನ್ಪಿಟ್ಕೊಂಡು ಹಾಡೋದು ಸರ್.
0: ಓಕೆ, ಓದು ಬರಲ್ಲ ಅಂತ ಹೇಳಿದ್ದೀರಿ, ಆದ್ರೆ ನಿಮ್ಮ ಮಾತು ಕೂಡ ತುಂಬಾ ಚೆನ್ನಾಗಿದೆ ಸರ್, ಅರ್ಥಪೂರ್ಣವಾಗಿ ಮಾತಾಡ್ತೀರಾ, ಸೊ ಅದಕ್ಕೂ ನಮಗೂ ಕೂಡ ಖುಷಿ. ಎಸ್, ಈ ರೀತಿ ಕರೆ ಮಾಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ, ನಿಮ್ಮ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಎಸ್, ಓಕೆ. ನಮ್ಮ ಸುಬ್ರಹ್ಮಣ್ಯ ಸರ್ ಬೆಂಗಳೂರಿನಿಂದ ಕರೆ ಮಾಡಿದ್ರು, ದರ್ಜಿ ಅಂತೆ. ಸೊ ನಿಮ್ಮನ್ಸ್ ಹಾಸ್ಪಿಟಲ್ನ ಹತ್ತಿರ ಇರೋದಂತೆ, ಒಮ್ಮೆ ಆ ಕಡೆ ಈ ಕಡೆ ಹೋಗುವವರಿದ್ದರೆ ಸೊ ಖಂಡಿತವಾಗಿ ಅವರನ್ನು ಮೀಟ್ ಮಾಡ್ಬೋದು. ಎನಿವೆ, ಅವರು ಕೇಳಿರುವಂತಹ ಒಂದು ಹಾಡು ನಮ್ಮೂರ ಹಮ್ಮೀರದಿಂದ ಕೋಗಿಲೆ ಓ ಕೋಗಿಲೆ, ಈ ಒಂದು ಹಾಡನ್ನು ಕೇಳಿದ್ದಾರೆ. ಎರಡು ಹಾಡುಗಳನ್ನು ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್, 107.8 FM, ಬಣ್ಣ ಬಣ್ಣದ ಬದುಕು.

0: ಯಶೋತ್ರುಗಳ ಕೇಳ್ತಾ ಇರೋದು ಇದ್ರೆ ಡಿ ಸಾರಂಗ್ 107.85 ಇದು ಬಣ್ಣ ಬಣ್ಣದ ಬದುಕು. ಮಾತಾಡ್ತಾ ಇರೋದು ನಾನು ನಿಮ್ಮ ಸೈಫುಲ್ಲ ಕುತ್ತಾರ್. ಸೊ ಹಾಗೇನೆ ಮತ್ತೊರ್ವರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ಸತೀಶ್ ಕಯ್ಯಾರ್ ಅವರೇ? ಏನು ವಾಯ್ಸ್ ಸ್ವಲ್ಪ ಡಲ್ ಆಗಿದೆ. ಏನಿಲ್ವಾ? ಓಕೆ, ಅಲ್ಲ ವಾಯ್ಸ್ ಸ್ವಲ್ಪ ಏನೋ ಅಂತ ಒಂದ ನಿದ್ದೆಯಿಂದ ಎದ್ದು ಬಂದದಷ್ಟೇನ ಅಂತ. ನಿದ್ದೆ ಮಾಡಿದ್ರ? ಅದೇ ಗೊತ್ತಾಯ್ತು ಸ್ವಲ್ಪ ಯಾಕೋ ವಾಯ್ಸ್ ಸ್ವಲ್ಪ ಏನೋ ಒಂದು ನಿದ್ದೆಯಿಂದ ಎದ್ದಾಗೆ ಅಥವಾ ಏನೋ ಒಂದು ಡಲ್ ಆದಾಗೆ ಕೇಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಕೇಳಿದ್ದು. ಮತ್ತೆ ಹೇಗಿದೆ ಎಲ್ಲ, ಊಟ ಎಲ್ಲ ಆಯ್ತಾ ಸರ್? ಏನ್ ಪದಾರ್ಥ? ತರಕಾರಿ. ಆ ತರಕಾರಿ ಊಟ ಮಾಡಿದ್ಮೇಲೆ ಕೂಡ ನಿದ್ದೆ ಬರುತ್ತೆ ಅಲ್ವಾ? ತರಕಾರಿ ನಂತರ ಕೂಡ ನಿದ್ದೆ ಬರುವಂತದ್ದು ಆ ರೀತಿ ಇತ್ತ ಅಂತ ತರಕಾರಿ. ಓಕೆ ಓಕೆ ಓಕೆ. ಎನಿವೆ, ಯಾವ ಹಾಡು ಕೊಡ್ಲಿ ಸತೀಶ್ ರವರೇ? ಯಾವುದು, ಭಕ್ತಿ ಗೀತೆನಾ? ಓಕೆ, ಅದರಲ್ಲಿ ಅದು ಭಕ್ತಿ ಗೀತೆನಾ? ಹೌದಾ, ಯಾಕಂದ್ರೆ ಭಕ್ತಿ ಗೀತೆ ಯಾವತ್ತು ಶುಕ್ರವಾರ ಅಲ್ಲ ಕೇಳೋದು, ಅದಕ್ಕೋಸ್ಕರ
1: ನಮಸ್ತೆ.
0: ಓ
1: ನಮಸ್ತೆ ಮಹಾಮಾಯಿ.
0: ಓಕೆ
1: ಓಕೆ,
0: ಓಕೆ, ಖಂಡಿತ ಖಂಡಿತ ಪ್ರಸಾರ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸತೀಶ್ ಅವರೇ. ಎಸ್, ಓಕೆ. ಸತೀಶ್ರ ಅವರು ಕರೆ ಮಾಡಿದ್ರು, ನಮಸ್ತೆ ಸ್ತು ಮಹಾಮಾಯೆ ಅನ್ನುವಂಥ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತೀನಿ. ಹಾಗೆಯೇ ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡ್ಬೋದು. 6364240499 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತ ಕೇಳ್ಬೋದು. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
2: ದಿನೇಶ್ ಅಂತ ಸರ್, ಕಾಸರಗೋಡು.
0: ದಿನೇಶ್ ಕಾಸರಗೋಡು, ಸಂಗೀತಗಾರರು? ಸಂಗೀತ ಕ್ಲಾಸ್ ಎಲ್ಲ ಮುಗಿಯಿತಾ?
2: ಸಂಗೀತ ಮುಗಿಯಿತು ಸರ್, ಅದು ಒಂದು ವಾರ ಆಯ್ತು.
0: ಒಂದೆರಡು ವಾರ ಆಯ್ತು ಅಲ್ವಾ? ಹಾಗೆ ನಿಮ್ಮ ಹಾಡುಗಳು ಕೂಡ ಹೇಗಿರುತ್ತೆ ಅಂದ್ರೆ, ಎಲ್ಲ ರೀಸೆಂಟ್ ಬರುವಂತ ಕೆಲವೊಂದಿಷ್ಟು ಹಾಡುಗಳು ಹೇಗಿರುತ್ತೋ, ಸೊ ಅದನ್ನೇ ಜಾಸ್ತಿಯಾಗಿ ಕೇಳ್ತಾ ಇರ್ತೀರಿ ಅಲ್ವಾ? ಓಕೆ ಓಕೆ, ತುಂಬಾ ಸಂತೋಷ. ಒಂದು ಲೈನ್ ಯಾವ್ದಾದ್ರು ಒಂದು ಹಾಡು ಹಾಡಿ.
2: ಯಾವ್ದು
0: ಕೂಡ ಆಗ್ಬಹುದು.

0: ಕಳಿಗಳ ಹೆಸರಾಂತ ಸಂಚಲನ ಪ್ರೀತಿಯ.
1: ವಾವ್, ಸೂಪರ್, ತುಂಬ ಚೆನ್ನಾಗಿ ಹಾಡಿದ್ರಿ. ನೋಡಿ, ನಿಮ್ಮಂಥ ಸಂಗೀತಗಾರರು ನಮ್ಮ ಜೊತೆಗಿದ್ದಾರೆ, ನಮ್ಮ ಕೇಳುಗರ ವರ್ಗದಲ್ಲೂ ಕೂಡ ಇದ್ದಾರೆ ಅಂತ ನೋಡುವಾಗ ತುಂಬ ಖುಷಿ ಆಗುತ್ತೆ. ಸಂಗೀತವನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ರಿ, ಆದರೂ ಕೂಡ ಸಂಗೀತದ ಈ ಕೊನೆಯ ಅವಸರದಲ್ಲಿ, ಅಂದರೆ ಸಂಗೀತ ಕ್ಲಾಸ್ ಎಲ್ಲ ಮುಗಿದಿದೆಯಲ್ವಾ? ಓಕೆ, ಆದರೂ ಕೂಡ ಎಷ್ಟು ಚೆನ್ನಾಗಿ ಸ್ವರಬದ್ಧವಾಗಿ ತುಂಬ ಚೆನ್ನಾಗಿ ಹಾಡಿದ್ದೀರಿ ನೋಡಿ. ಸೊ ತುಂಬ ಖುಷಿ ಆಯಿತು, ಖುಷಿ ಆಯಿತು. ಯಾವ ಹಾಡು ಕೊಡಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ? ಎಂದು ಬರೆದ ಅದೇ ಹಾಡು ಬೇಕಿತ್ತಾ? ಓಕೆ, ಆ ಮೂವಿ ನೋಡಿದ್ದೀರಾ?
0: ಇಲ್ಲ ಸರ್, ಸಾಂಗ್ ಕೇಳಿದ್ದೆ.
1: ಓ, ಸಾಂಗ್ ಮಾತ್ರ ಕೇಳಿದ್ದು. ಆ ಒಂದು ಮೂವಿ ನೋಡಿಬಿಡಿ, ತುಂಬ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ.
0: ಹೌದು,
1: ಚೆನ್ನಾಗಿದೆ. ಸೊ ಆ ಟೈಮಲ್ಲಿ ಅದು ಥಿಯೇಟರ್ನಲ್ಲಿ ಬಂದಿತ್ತಲ್ವಾ, ಅದೇ ಸಮಯದಲ್ಲಿ ನೋಡಿರ್ತಿದ್ರೆ ಇನ್ನೂ ಕೂಡ ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ಆ ಒಂದು.
0: ರಿಷಬ್ ಶೆಟ್ಟಿ ಮತ್ತೆ ರಾಜೀವ್ ಶೆಟ್ಟಿ ಅವರು.
1: ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು
0: ಒಳ್ಳೆಯದು.
1: ಗರುಡ ಗಮನ, ವೃಷಭ ವಾಹನ, ಆ ಒಂದು
0: ಟ್ರೈಲರ್ ನೋಡಿದ್ರೆ ಒಂಥರ ಇದು ಅಂತ.
1: ಇಲ್ಲ, ತುಂಬ ಚೆನ್ನಾಗಿತ್ತು ಅವರ ಗೆಳೆತನದ ಒಂದು ಸಂದರ್ಭ ಏನಿದೆ, ಕಟ್ಟಿಕೊಡುವಂಥ ಸನ್ನಿವೇಶ ಏನಿರುತ್ತೋ, ಸೊ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಎಸ್, ಓಕೆ, ಖಂಡಿತ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಡನ್ನು ನಾನು ಖಂಡಿತ ಪ್ರಸಾರ ಮಾಡ್ತೀನಿ. ಎಸ್, ಓಕೆ, ಧನ್ಯವಾದಗಳು ದಿನೇಶ್ ಅವರೇ. ಕೇಳುಗ್ರೆ ನೋಡಿ, ನಮ್ಮ ದಿನೇಶ್ ಸುಳ್ಳೆ ಪದವು ಯಾವತ್ತೂ ಕೂಡ ಎಸ್ ಎಮ್ ಎಸ್ ಮಾಡ್ತಿರ್ತಾರೆ, ಆದರೂ ಕೂಡ ತುಂಬ ಚೆನ್ನಾಗಿ ಹಾಡಾಡಿದರು ನೋಡಿ. ಸೊ ಅವರಿಗೋಸ್ಕರ ಅವರು ಕೇಳಿರುವಂಥ ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಧನ್ಯೋಸ್ಮಿ, ಧನ್ಯೋಸ್ಮಿ.
1: ನಾನು ಈ ಗ್ರಾಮ ದೇವತೆ. ಈ ಸಮಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿರುವ ನಿನ್ನನ್ನು ಶಿಕ್ಷಿಸುತ್ತೇನೆ.
0: ಶಿಕ್ಷಿಸು ತಾಯಿ, ನಾನು ಸಿದ್ಧನಾಗಿದ್ದೇನೆ.
1: ಎಲ್ಲವೋ ಬಾಲಕ, ಎಷ್ಟು ನಿರ್ಭಯ ನಿನಗೆ.
0: ಹೌದು ತಾಯಿ, ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿಯ ಭಯ.
1: ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ?
0: ಖಂಡಿತವಾಗಿಯೂ ಭಯವಿಲ್ಲ.
1: ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿ ಬಿಡುತ್ತೇನೆ.
0: ತಾಯಿ, ಈ ನಿನ್ನ ಲೀಲಾವಿಲಾಸವನ್ನು ಕಂಡು ನಗುವಂತಾಗಿದೆ. ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆಲ್ಲಿ ಅದು? ಕುಪುತ್ರೋ ಜಾಯೇತ ಕ್ವಚದಪಿ ಕುಮಾತ ನ ಭವತಿ. ಮಾತೆಯಾದವಳು ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೆ. ಧನ್ಯನಾದೆ ತಾಯೇ.

0: ಶಂಕರ, ನೀನು ಸರ್ವಜ್ಞ, ಸರ್ವ ಮಂತ್ರಜ್ಞ, ಸರ್ವ ಯಂತ್ರಜ್ಞ. ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಪಾವನವಾಗುವುದು. ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ.
1: ಧನ್ಯೋಸ್ಮಿ ತಾಯೇ. ಮೂಕಾಂಬಿಕೆ, ಸ್ವರ್ಣ ರೇಖಾಂಕಿತ ಲಿಂಗದ ರಹಸ್ಯವೇನೆಂದು ತಿಳಿಸುವೆಯಾ?
0: ಸ್ವರ್ಣ ರೇಖಾಂಕಿತ ಜ್ಯೋತಿರ್ಲಿಂಗವು ಪಾರ್ವತೀ ಪರಮೇಶ್ವರರ ಪ್ರತ್ಯಕ್ಷ ಸಾಕ್ಷಿ. ದೇವಿ ದಾಕ್ಷಾಯಣಿಯು ದಕ್ಷನ ನಿಂದೆಯಿಂದ ದೇಹತ್ಯಾಗ ಮಾಡಿ ಪರಶಿವನಿಂದ ಬೇಡ

0: ಯಶೋತ್ರುಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ ಕುಂ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ಕಾರ ಸರ.
0: ನಮಸ್ಕಾರ ನಮಸ್ಕಾರ, ಯಾರು ಮಾತನಾಡ್ತಿರೋದು?
1: ನಾ ವಿಜಯಪುರದಿಂದ ನವಾಜ್ ಅಂತೀರಿ ಸರ.
0: ವಿಜಯಪುರದಿಂದ ನವಾಜ್ ರವರೇ, ಹೇಗಿದ್ದೀರಿ ಸರ್?
1: ಆರಾಮದ ಸರ್, ನೀವು ಆರಾಮದಿರಿ ಸರ?
0: ನಾವು ಕೂಡ ಆರಾಮ ಸರ್, ನೀವು ಹೇಗಿದ್ದೀರಾ? ಆರಾಮಲ್ವಾ?
1: ಹಾ, ಎಲ್ಲ ಆರಾಮ ಇರುವುದ್ರಿ ಸರ್. ಯಾಕಪ್ಪ ಅಂದ್ರೆ ಖುಷಿ ಖುಷಿಯಿಂದ ಹುಡುದ್ರಿ, ಆರಾಮದಿಂದ ಹುಡುದ್ರಿ, ಜೀವನದಾಗ ಏನಾದ್ರಿ ಸರ್? ಇರುವುದು ನಾಲ್ಕು ದಿನ ಸುಖವಾಗಿದ್ದು ಶಿಸ್ತಾಗಿ ಎಲ್ಲಾರು ಕೂಡ ಮಾತಾಡ್ಕೋತ, ಯಾಕಂದ್ರೆ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳಕ್ ಬಹಳ ಇಂಟ್ರೆಸ್ಟ್ ರೀ ಸರ್. ಹಾ, ಯಾಕಪ್ಪ ಅಂದ್ರೆ ಪ್ರತಿಯೊಬ್ರು ಕರೆ ಮಾಡ್ತಾರ್ರಿ, ಕಾಲ್ ಮಾಡಿ ಕಿಶಿಯಿಂದ ಎಲ್ಲ ಪ್ರತಿಯೊಂದು ಗೀತೆ ಕೇಳ್ತಾರ, ಹಿಂದಿ, ತಮಿಳು, ತೆಲುಗು, ಕನ್ನಡ.
0: ಹೌದು ಹೌದು,
1: ಹಿಂಗಾಗಿ ಖುಷಿ ಆಗ್ತದ್ರಿ ಸರ್.
0: ಹೇಗಿದೆ ಸರ್, ನಿಮ್ಮ ಹತ್ತಿರನೇ ಅಲ್ವಾ ವಿಜಯಪುರದಲ್ಲ?
1: ಹತ್ತಿರ ಅದಲ್ರಿ ಸರ್. ವಿಜಯಪುರ ಏನ ಕ್ಲೈಮೇಟ್ ಎಲ್ಲ ಚೇಂಜ್ ಸರ್, ಮಳಿ ಎಲ್ಲ ಏನಿಲ್ಲ, ಬಿಸಿಲು ಜೋರಾದ್ರಿ ಸರ್.
0: ಹಿಂಗಾಗಿ
1: ಸಮೀಪ ವಿಜಯಪುರಕ್ಕೆ ಹೋಗ್ತಾರ ನಾವು ಯಾವ್ದು ಕರೆ ಸಂತಿ ಪ್ಯಾಟಿ ಏನಾರು ಮಾಡ್ಬೇಕಾದ್ರ
0: ಬೆಳೆ ಎಲ್ಲ ತುಂಬಾ ಕಡಿಮೆ ಆಗಿದೆ.
1: ಹೋರ್ ಸರ್, ಮಳಿ ಕಡಿಮೆ ಆಗ್ಯದ್ರಿ ಒಟ್ಟ
0: ಅಲ್ವಾ?
1: ಹೌದು.
0: ಹೆಚ್ಚಾಗಿ ಯಾವ ಬೆಳೆ ಇದ್ ಮಾಡ್ತೀರಿ?
1: ನಮ್ ಕಡೆ ನೋಡಿ ಸರ್, ಮೆಕ್ಕೆಜೋಳ ಬೆಳೀತಾರ್ರಿ.
0: ಮೆಕ್ಕೆಜೋಳ?
1: ಹಾ, ಮೆಕ್ಕೆಜೋಳ, ತೊಗರಿ, ಗೋಧಿ, ಜೋಳ, ಸಜ್ಜಿ, ಇದೆಲ್ಲ ತರ ಬೆಳೀತಾರೆ ಸರ್. ದ್ರಾಕ್ಷಿನೂ ಬೆಳೀತಾರೆ ಕೆಲವೊಬ್ರು, ಕಬ್ಬ. ಹಿಂಗಾಗಿ ಎಲ್ಲ ತರ ಬೆಳಿ ಬೆಳಿತಾರೆ ನಮ್ ಕಡೆ ಸರ್.
0: ಹೌದು, ನಿಮ್ಗೆ ಇದು ಗೋಲ್ಗುಮಟ್ಟದ ಹತ್ತಿರನೇ ಅಲ್ವಾ ನಿಮ್ದು?
1: ಹೌದ್ರಿ ಸರ್, ಗೋಲ್ಗುಮಟ್ಟದ ದೂರ ಆಗ್ತದ್ರಿ, ಆದ್ರೆ ಹೋಗ್ತೇವ್ರಿ ಗೋಲ್ಗುಮಟ್ಟಕ್ಕೆ, ನಮ್ಗೆ ಹತ್ತಿರ ಎಲ್ಲ ಇಲ್ಲೇ ಇದ್ದಂಗೆ ರೀ ಸರ್.
0: ಓಕೆ ಓಕೆ, ಯಾರಾದ್ರೂ ಬಂದಿದ್ರಾ ನಮ್ಮ ಕೇಳುಗರಲ್ಲಿ ಯಾರಾದ್ರೂ ಪೈಕಿ?
1: ನಮ್ಗೆ ಕೇಳುಗರ ಅಂದ್ರೆ ಈ ಕಡೆ ಮಂಗಳೂರು ಕಡೆ ಅವ್ರು ಒಬ್ರು ಬಂದಿದ್ರಿ, ರವಿಕುಮಾರ್ ಅಂತ ಹೇಳಿ. ಅವ್ರು ಗೋಳಗುಮಟ್ಟ ನೋಡ್ಕೊಂಡು ಈ ಕಡೆ ಪಂಡರ್ಪುರ, ತುಳಜಾಪುರ ನಮ್ಮ ಊರ ಮೇಗಿಂದ ಹೋದ್ರಿ, ಭೇಟಿಯಾಗಿ ಹೋದ್ರಿ ನಮಗ.
0: ನಿಮ್ದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ, ಕೆಲವೊಂದು ಅರ್ಥ ಆಗ್ತಾ ಇಲ್ಲ ಕೆಲವೊಂದು ಪದಗಳು, ಆದ್ರೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀವಿ.
1: ನಿಮ್ ಭಾಷೆಗೆ ಸ್ವಲ್ಪ ಫರಕ್ ಆಗ್ತದ್ರಿ ಸರ್?
0: ಹೌದು, ನೀವು ಸ್ಪೀಡ್ ಸ್ಪೀಡ್ ಆಗಿ ಮಾತನಾಡ್ತಿದ್ದೀರಲ್ವಾ? ನಾವು
1: ಹೌದ್ರಿ, ನಮ್ಮ ಕಡೆ ಸ್ಪೀಡ್ ಮಾಡ್ರಿ ಯಾಕಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದಂದ್ರಿ, ನಾವು ಮಾತಾಡಿದ್ರು ನಮ್ದು ಎಲ್ಲಕ್ಕಿಂತ ಸ್ಪೀಡ್ ರೀ ಸರ್. ಯಾಕೆ ನಾವ್ ರೇಡಿಯೋದಾಗ ಮಾತಾಡೋದ್ ರೂಢಿ ಆಗಿ ಬಿಟ್ಟಾದ್ರಿ, ಹೊರಗುನು ಹಂಗೆ ಮಾತಾಡ್ತೇನ್ರಿ ನಾ.
0: ಹೌದು ಹೌದು ಹೌದು ಹೌದು,
1: ಹಿಂಗಾಗಿ ಅದೊಂದು ರೂಢಿ ಆಗಿ ಬಿಟ್ಟಾರೆ.
0: ಓಕೆ, ಯಾವ ಹಾಡು ಕೊಡ್ಲಿ ಮಲ್ಲಿಕ್ರ ಅವರೇ?
1: ನಮಗ ನೋಡ್ರಿ ಸರ್, ಇವತ್ತ ಇದು ರೀ ರಂಗನಾಯಕಿ ಚಿತ್ರದ ಅಂದ್ರಿ ಸರ್. ಎಂತ ನಿನ್ನಂದ ಎಂತ ಆನಂದ ಅಂತ ಹೇಳಿ ಆದ್ ನೋಡ್ರಿ, ದೇವಿ ಮ್ಯಾಗ ಬಂದ ನಮ್ಮ ಆರತಿ ಅವ್ರ ಅಭಿನಯ ಇದ್ರಿ.
0: ಒಂದು ಹಾಡು ಹಾಡು ಹಾಡಬಹುದಲ್ಲ, ಒಂದು ಲೈನ್
1: ಅದು ಬರಲ್ರಿ ಸರ್ ಹಾಡು. ಯಾಕಪ್ಪ ಅಂದ್ರ ಅದು ಎಂತ ನಿನ್ನಂದ ಅಂತ ಹೇಳಿ ಒಂದು ಆದ್ರಿ ಸರ್, ಅದು ನೆನಪು ಬರಲ್ರಿ ಹಾಡು ಬಹಳ.
0: ಯಾವ ಮೂವಿದು ಹಾಡು
1: ಅದು? ರಂಗನಾಯಕಿದ್ರಿ ಸರ್.
0: ರಂಗನಾಯಕಿ?
1: ಹೌನ್ರಿ ಸರ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ, ನಮಸ್ಕಾರ ಸರ್. ನಮಸ್ಕಾರ
0: ನಮಸ್ಕಾರ ನಮಸ್ಕಾರ. ಎಸ್, ಓಕೆ, ನಮ್ಮ ಮಲ್ಲಿಕ್ರವರು ಕರೆ ಮಾಡಿದ್ರು. ಸೊ ಹಾಗಿನ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀವಿ. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ನಮಸ್ಕಾರ ರೀ ಸರ್.
2: ನಾ ಮತ್ತೊಮ್ಮೆ ಮಾಡಿದ್ದೆ ಸರ್.
0: ಮತ್ತೊಮ್ಮೆ ಮಾಡಿದ್ರಾ?
2: ಕುಸುಮಾಕರ್
0: ಕೊಟ್ಟಾರ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್?
2: ಕೊಟ್ಟಾರದಿಂದ ಸರ್.
0: ಕೊಟ್ಟಾರದಿಂದ? ನೀವು ಯಾವಾಗ ಉತ್ತರ ಕರ್ನಾಟಕಕ್ಕೆ ಹೋಗಿದ್ರಿ ಸರ್?
2: ನಾವೆಲ್ಲ ಅವರದೆಲ್ಲ ಮಾತು ಕೇಳಿ ಕೇಳಿ ನಾವು ಕೂಡ ಕಲ್ತಿದ್ದೇವೆ ಸ್ವಲ್ಪ.
0: ನಿಮಗೆ ಬಾಯಿ ಹಾಟ್ ಆಗಿ ಬಿಟ್ಟಿದೆಯಾ ಸರ್?
2: ಹೌದೌದು.
0: ಓಕೆ,
2: ಮತ್ತೆ
0: ನಾ ಸ್ಟಾರ್ಟಿಂಗ್ ಆಗಿನೇ ಅನ್ಕೊಂಡೆ ಸರ್, ನೀವು ಮಲ್ಲಿಕ್ರವರು ಮತ್ತೆ ಕಾಲ್ ಮಾಡಿದ್ರ ಅಂತ. ಮತ್ತೆ ನೋಡೋಗುತ್ತಾಯ್ತು, ಇದು ನಮ್ಮ ಕುಸುಮಾಕರ ಕೊಟ್ಟಾರ ಅವರು ಅಂತ.
2: ಹೌದೌದು, ಅವರು ಕ್ಷಮಿಸಲಿ ಕೇಳಿದ್ರೆ.
0: ಯಾವ್ದು ಸರ್?
2: ಅವರು ಕ್ಷಮಿಸಲಿ ಅಂತ ಕೇಳಿದ್ರೆ.
0: ಓಕೆ, ಇಲ್ಲ, ಅವರು ತುಂಬಾ ಚೆನ್ನಾಗಿ ಅದನ್ನ ಕೇಳ್ಕೊಂಡು ತುಂಬಾ ಖುಷಿ ಪಡ್ತಾನೆ ಇರ್ಬೋದು ಈಗ.
2: ಹೌದೌದು,
0: ಎಸ್.
2: ನಮ್ಗೆ ಒಂದು ಯಾರ್ದಾದ್ರು ಈಗ ಅವರು ಮಾತಾಡ ಅವರ ಹೆಸರಪ್ಪ ನೆನಪಾಗ್ತದೆ ಯಾರು ಕಾಲ್ ಮಾಡುವಾಗ.
0: ಹೌದೌದೌದು,
2: ಇಲ್ಲಿ ಎಲ್ಲ ಹೇಳುದು ಅಲ್ಲ, ಎಲ್ಲರಿಗೂ ಆಗ್ತದೆ ಹಾಗೆ, ಎಲ್ಲ ಕೇಳುವರಿಗೆ. ನಾವು ಕೂಡ ಇಲ್ಲಿ ನೋಡಿ, ನೀವು ನಮ್ಗಿಂತ ಅದು ಅವ್ರ ಅಲೋ ಹೇಳುವಾಗಲಿ ಇಲ್ಲಿ ಹೇಳ್ತೇವೆ, ಇಲ್ಲಿ ಕೇಳು ಕೇಳು ಅವ್ರು ಹೇಳ್ತಾರೆ. ಅವ್ ಹೇಗೆ ಹೇಳುದು, ಅದು ನಮ್ ಕೇಳಿ ಕೇಳಿ ಹಾಗೆ ಗೊತ್ತಾಗಿದೆ. ಅದೆಲ್ಲರಿಗೂ ನಮ್ದು ನಾ ಫೋನ್ ಮಾಡುವಾಗ ಬೇರೆಯವರಿಗೆ ಹಾಗೆ ಆಗ್ತದೆ.
0: ನಿಜ ನಿಜ ನಿಜ, ಅವರು ಕೂಡ ಅನ್ಕೊಳ್ಬಹುದು ಕನ್ನಡ ಮಂಗಳೂರಿನವರು ಕನ್ನಡ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ನೋಡಿ, ಎಷ್ಟು ಸ್ಪೀಡ್ ಆಗಿ ಅವರು ಮಾತನಾಡ್ತಿದ್ದಾರೆ ನೋಡಿ ಅಂತ.
2: ಹೌದು ಕಂಡ ಬಟ್ಟೆ.
0: ಹೌದೌದು,
2: ಹಾಗೆಲ್ಲ ನಮ್ಗೆ ಆಗುದಿಲ್ಲ.
0: ನಿಜ ನಿಜ,
2: ಹೇಳ್ತಾರೆ ಅದು. ನಾವೊಂದು 5 ನಿಮಿಷದಲ್ಲಿ ಮಾತಾಡುದು, ಅವ್ರು 1 ನಿಮಿಷದಲ್ಲಿ ಮಾತಾಡಿ ಮುಗಿತಾರೆ.
0: ಮುಗಿಸುತ್ತಾರೆ.
2: ನನ್ಗೆ
0: ಯಾವ ಹಾಡು ಕೊಡ್ಲಿ ಸರ್ ನಿಮಗೆ ಗೊತ್ತು?
2: ಜಾನಿ ಮೇರ ನಾಮ್ ಚಿತ್ರದ್ದು, ಕಿಶೋರ್ ಕುಮಾರ್ ಅವರು ಹಾಡಿದ್ದು.
0: ಯಾವ ಹಾಡು?
2: ಪಲ್ ಭರ್ ಕೇ ಲಿಯೇ ಕೋಯಿ ಹಮೇ ಪ್ಯಾರ್ ಕರ್ ಲೇ.
0: ಒಂದು ಹಾಡಿ ಹಾಡಿ ಸರ್ ಸ್ವಲ್ಪ, ಒಂದು ಲೈನ್
2: ಹಾಡ್ದು ಅದೇ ಅಷ್ಟೇ ಅದು. ಪಲ್ ಭರ್ ಕೇ ಲಿಯೇ ಕೋಯಿ ಹಮೇ ಪ್ಯಾರ್ ಕರ್ ಲೇ, ಟೆಂಗ್ ಟೆಂಗ್ ಜೂಟಾ ಹಿ ಸಹಿ, ದೋ ದಿನ್ ಕೇ ಲಿಯೇ ಕೋಯಿ ಹಮೇ ಪ್ಯಾರ್ ಕರ್ ಲೇ, ಜೂಟಾ ಹಿ ಸಹಿ ಅಂತ.
0: ಓಕೆ, ಅದು ಟೈಮ್ ಟೈಮ್ ಎಲ್ಲಿಂದ ಬಂತು ಸರ್?
2: ಯಾವ್ದು ಅದು ನೀವು ಮಾಡಿದ್ದು? ಒಳ್ಳೆ ಹೌದು, ಒಳ್ಳೆ ಮ್ಯೂಸಿಕ್ ಅದು ಉಂಟು.
0: ಹೌದು, ನಾ ಸಾಹಿತ್ಯದಲ್ಲಿ ಟೈಮ್ ಟೈಮ್ ಎಲ್ಲಿಂದ ಬಂತು ಅಂತ ನೋಡಿದ್ರೆ
2: ಅದು ಹೇಮಮಾಲಿನಿ ಅವರನ್ನು ಅವನು ಹಗ್ ಮಾಡು.
0: ಓಕೆ ಓಕೆ ಓಕೆ, ಎಸ್
2: ಓಕೆ ಸರ್,
0: ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಕುಸುಮಕರ ಕೊಟ್ಟಾರರವರು ಒಂದು ಹಾಡನ್ನು ಕೂಡ ಕೇಳಿದ್ದಾರೆ, ಪಲ್ ಭರ್ ಕೇ ಲಿಯೇ. ಈ ಒಂದು ಹಾಡು ಕಿಶೋರ್ ಕುಮಾರ್ ಅವರು ಹಾಡಿರುವಂಥ ಈ ಒಂದು ಹಾಡನ್ನು ಕೇಳಿರುವಂಥದ್ದು. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಮೂಡಿ ಬರ್ತಾ ಇದೆ. ಮತ್ತು ನಮ್ಮ ನವಾಜ್ರವರು ಕೂಡ ಒಂದು ಹಾಡನ್ನು ಕೂಡ ಕೇಳಿದರು. ಸೊ ಅವರಿಗೋಸ್ಕರ ಒಂದು ಹಾಡು ಕೂಡ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಯಶೋತ್ರಗಳೇ ಕೇಳ್ತಾ ಇರೋದು ಇದ್ರೆ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ, ಕೊನೆಯ ಕರೆಯು ಕೂಡ ಹೌದು. ಹಲೋ
1: ಹಲೋ
2: ಹಲೋ
0: ಹಲೋ, ನಮಸ್ತೆ ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ಸೋಮಶೇಖರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್?
2: ವಿಜಯನಗರ ಡಿಸ್ಟ್ರಿಕ್ಟ್ ಸರ್, ಹಗರಮಳೆ ತಾಲೂಕು ಅಂಪಸಾಗರ.
0: ಓಕೆ, ಸಾಗರದಿಂದ, ನಮ್ಮ ವಿಜಯನಗರದಿಂದ ಅಲ್ವಾ? ಓಕೆ, ಹಂಪೆ ಹಂಪೆ ನಮ್ಮ ಕೃಷ್ಣದೇವರಾಯರ ಸ್ಥಳ. ಓಕೆ ಓಕೆ, ಕೃಷ್ಣದೇವರಾಯವರದ್ದು ಮೊನ್ನೆ ತಾನೇ ಒಂದು ಪುಸ್ತಕ ಓದ್ತಾ ಇದ್ದೆ. ಸೊ ಆ ಜಾಗದ ಬಗ್ಗೆ ಎಲ್ಲ ತುಂಬಾ ಕೇಳುವಾಗ ಮೈ ಜುಮ್ಮನಿಸ್ತಾ ಇತ್ತು, ಒಂದೊಂದು ಚರಿತ್ರೆಗಳು ಅಲ್ಲಿನ ಬಗ್ಗೆ. ಓಕೆ, ಮತ್ತೆ ಹೇಗಿದ್ದೀರಿ ಸರ್? ವಿಜಯನಗರ ಎಲ್ಲ ಯಾವ ರೀತಿಯಲ್ಲಿದೆ? ಮತ್ತೆ ನಮ್ಮ ನವಾಜ್ರವರು ಕೂಡ ಅದೇ ಭಾಗದಿಂದ ಅಲ್ವಾ? ನಿಮ್ಮಲ್ಲ ಸ್ನೇಹಿತರ ನವಾಜ್ ನವಾಜ್ರವರು ಒಬ್ರು ಕರೆ ಮಾಡ್ತಾರೆ.
2: ನವಾಜ್ ಅವರು ವಿಜಯಪುರ ಬರುತ್ತೆ ಸರ್, ಅವ್ರದ್ದು ನಮ್ದು ವಿಜಯನಗರ ಬರುತ್ತೆ.
0: ಓಕೆ ಓಕೆ ಓಕೆ, ಅವ್ರದ್ದು ವಿಜಯಪುರ.
2: ಅವರು ಗುಮ್ಮಟಗಿರಿ ಸರ್ ಅವ್ರದ್ದು.
0: ಎಸ್ ಎಸ್ ಎಸ್ ಎಸ್, ಹೌದು ಹೌದು ಹೌದು,
2: ನಮ್ದು ಇದು ಹಂಪೆ.
0: ಹಂಪೆ ಅಲ್ವಾ,
2: ಗುಮ್ಮಟನಗಿರಿ ಅವ್ರದ್ದು.
0: ಏನ್ ಮಾಡ್ಕೊಂಡಿದ್ದೀರಾ ಸರ್ ತಾವು?
2: ನಮ್ದು ಟ್ರಾವೆಲಿಂಗ್ ಸ್ಟೋರ್ ಇದೆ ಸರ್.
0: ಓಹೋ ಹೌದಾ? ಓಕೆ ಓಕೆ, ಚೆನ್ನಾಗಿ ನಡೀತಾ ಇದೆಯಾ?
2: ಚೆನ್ನಾಗಿದೆ ಸರ್.
0: ಓಕೆ ಓಕೆ, ಆಗ್ಲಿ, ಯಾವ ಹಾಡು ಕೊಡ್ಲಿ ಸರ್? ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು.
2: ನಮಗೆ ವಿಜಯವಾಣಿ ಚಿತ್ರದಿಂದ ಸರ್. ಮಧುಮಾಸ ಚಂದ್ರಮ.
0: ಮಧುಮಾಸ ಚಂದ್ರಮ. ಓಕೆ, ಈ ಹಾಡು ತುಂಬಾ ಇಷ್ಟನಾ?
2: ಬಹಳ ಚೆನ್ನಾಗಿದೆ ಸರ್ ಅದು ಕೇಳಕ್ಕೆ.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ.
2: ಓಕೆ ಸರ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಓಕೆ, ನಮ್ಮ ಸೋಮಶೇಖರ ಇವರು ವಿಜಯನಗರದಿಂದ ಕರೆ ಮಾಡಿದ್ರು. ವಿಜಯವಾಣಿ ಮೂವಿಯಿಂದ ಮಧುಮಾಸ ಚಂದ್ರಮ ಈ ಒಂದು ಹಾಡನ್ನು ಕೇಳಿದ್ದಾರೆ. ಹಾಗೆಯೇ ಕೇಳುಗ್ರಿ, ಇದು ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ ಎಂದಿನಂತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ನಮ್ಮ ನಿಲಯದಿಂದ ಕೂಡ ಮೂಡಿ ಬರ್ತಾನೆ ಇರುತ್ತೆ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ವಾರಕ್ಕೊಬ್ಬರು ವಿಶೇಷವಾದಂಥ ಅತಿಥಿ ಜೊತೆ ಅವರ ಜೀವನದ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇರುವವರು ಶ್ರೀಮತಿ ವಿನೀತಾ ಕೆ ರೈ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ಧನ್ಯವಾದ.
0: ಶ್ರೋತೃಗಳೇ, ವಿನೀತಾ ಕೆ ರೈ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರ ಜೀವನದ ಒಂದಿಷ್ಟು ಮೈಲುಗಲ್ಲುಗಳನ್ನು ಒಮ್ಮೆ ಪರಿಚಯ ಮಾಡುವಂತ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇನೆ, ಕೇಳ್ತಾ ಬನ್ನಿ. ಶ್ರೀಮತಿ ವಿನೀತಾ ಕೆ ರೈ ಮಂಗಳೂರಿನ ರೋಶ್ನಿ ನಿಲಯ ಕಾಲೇಜಿನಲ್ಲಿ ಸುಮಾರು 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. BSW ವಿಭಾಗದ ಮುಖ್ಯಸ್ಥೆಯಾಗಿ, ಕಾಲೇಜಿನ ಪರೀಕ್ಷಾಂಗ ಕುಲಸಚಿವರಾಗಿ ಶ್ರೀಮತಿ ವಿನೀತಾ ರೈ ಅವರ ಸೇವೆ ಅನನ್ಯ. ಅದು ಮಾತ್ರ ಅಲ್ಲದೆ ಶ್ರೀಮತಿ ವಿನೀತಾ ರೈ ಅವರು ತನ್ನನ್ನು ತಾನು ಸಮಾಜಮುಖಿಯಾಗಿ ಗುರುತಿಸಿಕೊಂಡದ್ದು NSSನ ಮೂಲಕ. ಹೌದು, ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ತಾನು ಕಾಲೇಜಿನಲ್ಲಿ ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ NSS ಸಂಯೋಜನಾಧಿಕಾರಿಯಾಗಿ ಸುಮಾರು 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ಅದು ಮಾತ್ರ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಯೂತ್ ರೆಡ್ ಕ್ರಾಸ್ನ ನೋಡಲ್ ಆಫೀಸರ್ ಆಗಿ ಕೂಡ ವಿನೀತಾ ರೈ ಅವರು ಸೇವೆಯನ್ನು ಸಲ್ಲಿಸಿದವರು. ಯಾವಾಗಲೂ ಸಮಾಜಕ್ಕೆ ತುಡಿಯುವಂಥ ಮನಸ್ಸು, ಯುವ ಸಮುದಾಯವನ್ನು ಸರಿಯಾದಂಥ ದಾರಿಯಲ್ಲಿ ಮುನ್ನಡೆಸಬೇಕು ಅನ್ನುವಂಥ ತುಡಿತವನ್ನು ಇಟ್ಟುಕೊಂಡಿರುವಂಥ ಶ್ರೀಮತಿ ವಿನೀತಾ ರೈ ಅವರು ನಾಡಿನಾದ್ಯಂತ ಗುರುತಿಸಿಕೊಂಡವರು. ಅದರಲ್ಲೂ ಕೂಡ ರಾಷ್ಟ್ರೀಯ ಸೇವಾ ಯೋಜನೆ NSSನ ಬೆಸ್ಟ್ NSS ಪ್ರೋಗ್ರಾಂ ಆಫೀಸರ್ ಆಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಇದು ಮಾತ್ರ ಅಲ್ಲದೆ ರಾಜ್ಯ ರಾಷ್ಟ್ರ ಮಟ್ಟದ ಅವೆಷ್ಟೋ ಪುರಸ್ಕಾರಗಳು ವಿನೀತಾ ರೈ ಅವರಿಗೆ ಸಂದಿರುತ್ತದೆ. ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿಕೊಂಡು ಪರಿಸರ ಜಾಗೃತಿಯ ಕಾರ್ಯಕ್ರಮಗಳು, ಮಾದಕ ವ್ಯಸನ ಮುಕ್ತ ಸಮಾಜಕ್ಕಾಗಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳ ಶೈಕ್ಷಣಿಕ ಬಲವರ್ಧನೆಗೆ ಬೇಕಾದಂಥ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದವರು ವಿನೀತಾ ರೈ ಅವರು. ಇವತ್ತಿಗೂ ಕೂಡ ಯಾರಾದರೂ ಸಹಾಯವನ್ನು ಕೇಳಿದರೆ ತನ್ನೆಲ್ಲ ಶ್ರಮವನ್ನು ವಹಿಸಿ ಸಹಾಯವನ್ನು ಮಾಡುವುದರೊಂದಿಗೆ ಅದೆಷ್ಟೋ ನೊಂದ ಹೃದಯಗಳಿಗೆ ಸಾಂತ್ವನ ಹೇಳಿದವರು ಇವರು. ಈಗ ನಿವೃತ್ತ ಜೀವನದಲ್ಲಿದ್ದರೂ ಕೂಡ ತನ್ನ ಪ್ರವೃತ್ತಿಗೆ ಯಾವುದೇ ಕುಂದು ಇರದ ರೀತಿಯಲ್ಲಿ ತನ್ನನ್ನು ತಾನು ಅತ್ಯಂತ ಸಕ್ರಿಯವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವ ಶ್ರೀಮತಿ ವಿನೀತಾ ಕೆ ರೈ ಅವರು ಇವತ್ತಿನ ಈ ದಿನ ನಮ್ಮ ಜೊತೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿದ್ದಾರೆ ಅನ್ನೋದೇ ಸಂತೋಷ. ಬನ್ನಿ, ವಿನೀತಾ ರೈ ಅವರ ಜೊತೆ ಮಾತಾಡೋಣ. ಅವರ ಸಮಾಜಮುಖಿ ವ್ಯಕ್ತಿತ್ವವನ್ನು ಅವರ ಮಾತುಗಳಿಂದಲೇ ಕೇಳೋಣ.
2: ಎಸ್, ಪ್ರೀತಿಯ ಕೇಳುಗರೆ, ವಿನೀತಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಬೇಕಾಗಿದೆ, ಅವರ ಜೀವನದ ಪ್ರಯಾಣ ಹಾಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳುವಂಥ ಸಮಯ. ಮೇಡಮ್, ಮೊದಲನೇದಾಗಿ ನಿಮ್ಮ ಬಾಲ್ಯದ ಜೀವನವನ್ನು ನೆನಪು ಮಾಡಿಕೊಳ್ಳೋದಾದ್ರೆ, ಎಲ್ಲೋ ನಾನು ಓದಿದ್ದೇನೆ ನೀವು ಕರಾಟೆ ಪಟು ಕೂಡ ಆಗಿದ್ರಿ ಅನ್ನೋದನ್ನು, ಒಮ್ಮೆ ಬಾಲ್ಯವನ್ನು ನೆನಪು ಮಾಡಿಕೊಳ್ಳೋದಾಗಿ ಹೇಗೆ ನೆನಪು ಮಾಡಿಕೊಳ್ತೀರಿ ಮೇಡಮ್?
1: ಬಾಲ್ಯವು ಹಳ್ಳಿ ಪ್ರದೇಶದಲ್ಲಿ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ, ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಂದೆಯವರು ಆಯುರ್ವೇದ ವೈದ್ಯ ಪದ್ಧತಿಯನ್ನು ಬಹಳಷ್ಟು ಅಲ್ಲಿ ಪ್ರೋತ್ಸಾಹಿಸುತ್ತಾ ಅವರು ಅದನ್ನು ಫಾಲೋ ಮಾಡ್ತಾ ಇದ್ರು. ಮತ್ತು ಆ ದಿನಗಳಲ್ಲಿ ನನ್ನ ತಂದೆಯವರು ಆ ಪ್ರದೇಶದಲ್ಲಿ ಎಷ್ಟೋ ಜನರಿಗೆ ಹಾವು ಕಡಿತ ಆದಾಗ ಎಷ್ಟೋ ಜೀವಗಳನ್ನು ರಕ್ಷಿಸಿದಂತಹ, ಮತ್ತು ಆ ಹಳ್ಳಿ ಪ್ರದೇಶದಲ್ಲಿ ವಿದ್ಯೆ ಅಷ್ಟೊಂದು ಇಲ್ಲದಂತಹ ಸಂದರ್ಭದಲ್ಲಿ ಕಾಯಿಲೆಗಳಿಗೆಲ್ಲ ಮನೆಗೆ ಬರ್ತಾ ಇದ್ದಾಗ ನಮಗೆ ತಂದೆಯವರ ಆ ಸೇವೆಯನ್ನು ನೋಡಿ ಆ ಸೇವೆಗೆ ಒಂದು ಬಲ ಸಿಕ್ಕಿದ ಹಾಗೆ, ಆಗ ಒಂದು ಸ್ಫೂರ್ತಿ ಸಿಕ್ಕಿದ ಹಾಗೆ ಆಗ್ತಾ ಇತ್ತು. ಹಳ್ಳಿ ಪ್ರದೇಶ, ಅದರ ಜೊತೆ ಜೊತೆಗೆ ಕೃಷಿಯ ಕುಟುಂಬ, ಅಡಿಕೆ, ತೆಂಗು, ಮಾವು, ಹಲಸು, ಇಂಥದ್ದೆಲ್ಲ ಬಾಲ್ಯದಲ್ಲೇ ಅನುಭವ.
2: ನಿಮ್ಮ ಎಜುಕೇಶನ್ ಎಲ್ಲ ಎಲ್ಲಿ ನೀವು ಕಲಿತ್ರಿ?
1: ನಾವು ನಮ್ಮ ಊರಿನಲ್ಲೇ ಬಹಳ ಚೆನ್ನಾಗಿ ಸರ್ವೋದಯ ಹೈಸ್ಕೂಲ್ ಸುಳ್ಯಪ್ಪದವು ಅಂತ ಹೇಳಿ ಪುತ್ತೂರು ತಾಲೂಕಿನಲ್ಲಿ ಬರ್ತದೆ, ಅಲ್ಲಿ SSLCವರೆಗೆ, ಆಮೇಲೆ PUCಯ 2 ವರ್ಷವನ್ನು ಶ್ರೀ ಭುವನೇಂದ್ರ ಕಾಲೇಜ್ ಕಾರ್ಕಳದಲ್ಲಿ ಮಾಡಿದೆ. ಆಮೇಲೆ ನನ್ನ ಗ್ರಾಜ್ಯುಯೇಷನ್ BAಯಲ್ಲಿ ಸೈಕಾಲಜಿ, ಕ್ರಿಮಿನಾಲಜಿ ಮತ್ತು ರೂರಲ್ ಡೆವಲಪ್ಮೆಂಟ್ ತಗೊಂಡು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ಮಂಗಳೂರಿನಲ್ಲಿ, ಮತ್ತು ಅದಾದ ಮೇಲೆ MSW ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯದಲ್ಲಿ ಮುಗಿಸಿದಂತಹ ಒಂದು ಹೆಗ್ಗಳಿಕೆ ನನಗಿದೆ.
2: ಅಲ್ಲೇ ನೀವು ಜಾಯಿನ್ ಆಗ್ತೀರಿ?
1: ಆಮೇಲೆ 1 ವರ್ಷ ನಾನು ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದು, ಆಮೇಲೆ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನ್ ಲಯಕ್ಕೆ ನನ್ನ

0: ಪ್ರೇರವರು. ನಮ್ಮ ಸ್ಥಾಪಕ ಪ್ರಾಂಶುಪಾಲರ ಬಹಳ ಒಂದು ಮುಂದಾಳುತ್ವದಲ್ಲಿ ಅವರ ಈ ವರ್ಷ 100ನೇ ಅವರ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಅವರ ಮುತುವರ್ಜಿಯಲ್ಲಿ ಈ ಕಾಲೇಜಿನ ಈ ಸೋಷಿಯಲ್ ವರ್ಕ್ ಎಜುಕೇಶನ್ ಏನು, ಆರಂಭದಲ್ಲಿ ಮೈಸೂರು ಯೂನಿವರ್ಸಿಟಿಯೊಂದಿಗೆ, ಆಮೇಲೆ ಮುಂದಿನ ದಿನಗಳಲ್ಲಿ ಮಂಗಳೂರು ಯೂನಿವರ್ಸಿಟಿಯೊಂದಿಗೆ ಅಫಿಲಿಯೇಷನ್ ಆಗಿಕೊಂಡು ಆಗ MSW ಇಂದ ಆರಂಭ ಆಗಿ ಆಮೇಲೆ BSW ಮತ್ತೆ BA ಇಂಥ ಕಾರ್ಯ, ಮತ್ತೆ MSc ಕ್ರಿಮಿನಾಲಜಿ ಅಂಡ್ ಫೋರೆನ್ಸಿಕ್ ಸೈನ್ಸ್, MSc ಕೌನ್ಸಿಲಿಂಗ್, ಹೀಗೆ ಎಲ್ಲ ತರದ
1: ಭಾರತದಲ್ಲಿ ರೋಶನಿಲೆ MSW ಬಹಳ ದೊಡ್ಡ ಹೆಸರಿದೆ ಅಂತ.
0: ಹೌದು, ಖಂಡಿತ BSW ಮತ್ತೆ MSW
1: ಹೆಸರಿದೆ. ಓಕೆ ಓಕೆ, ಈ ರೀತಿ ಅಲ್ಲಿ ಆರಂಭ ಆಯ್ತು. ಓಕೆ, ಸೊ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಕಲಿತು ಹೋಗಿದ್ದಾರೆ, ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದಾರೆ.
0: ಹೌದು.
1: ಸೊ ಏನು ಬೇರೆ ಸಬ್ಜೆಕ್ಟ್ ಅನ್ನು ಕಲಿಸುವುದಕ್ಕೂ MSW BSW ಅನ್ನು ವಿದ್ಯಾರ್ಥಿಗಳಿಗೆ ಕಲಿಸುವುದಕ್ಕೂ ಏನಂತ ದೊಡ್ಡ ವ್ಯತ್ಯಾಸ?
0: ಈ ಸೋಷಿಯಲ್ ವರ್ಕಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಮ್ಮ ನಿಜ ಜೀವನದ ಆ ಒಂದು ಅನುಭವ ಅಲ್ಲಿ ನಮಗೆ ಬರ್ತದೆ. ಬೇರೆದ್ರಲ್ಲಿ ನಮಗೆ ಕೆಲವೊಮ್ಮೆ ಅನಿಸ್ತದೆ, ಏನೋ ಒಂದು ಥಿಯರಿ, ನಾಳೆ ಲೈಫಿಗೆ ನಮಗೆ ಅದು ಅಷ್ಟು ಪ್ರಯೋಜನಕ್ಕೆ ಬರ್ತದ ಅಂತ ಹೇಳುವ ಪ್ರಶ್ನೆಗಳು ಕೆಲವೊಮ್ಮೆ ಬರ್ತದೆ. ಆದ್ರೆ ಇದು ಹಾಗಲ್ಲ. ಪ್ರತಿಯೊಂದು ವಿಷಯವನ್ನು ನಾವು ಏನು ಕಲಿತೇವೆ ಈ ಸೋಷಿಯಲ್ ವರ್ಕ್ ಎಜುಕೇಶನ್ ಅಲ್ಲಿ, ಅದು ಪ್ರತಿಯೊಂದು ನಮ್ಮ ಜೀವನದ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಮಗೆ ಉಪಯೋಗ ಆಗುವಂತಹ ವಿಷಯಗಳೇ. ಅದು ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಅಥವಾ ಸೋಷಿಯಲ್ ಪಾಲಿಸಿ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಸೋಷಿಯಲ್ ಗ್ರೂಪ್ ವರ್ಕ್ ಇರ್ಬೋದು, ಸೋಷಿಯಲ್ ಕೇಸ್ ವರ್ಕ್ ಇರ್ಬೋದು, ಕಮ್ಯುನಿಟಿ ಆರ್ಗನೈಸೇಷನ್ ಅಂತ ಹೀಗಿರ್ಬೋದು, ಎಲ್ಲವೂ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದು ಖಂಡಿತವಾಗಿ ಉಪಯೋಗಕ್ಕೆ ಬರ್ತದೆ. ಕೆಲವರು ಕೇಳುದುಂಟು, ಹೆತ್ತವರು, ಇದು ಕಲಿತು ಕೆಲಸ ಸಿಗ್ತದಾ ಅಂತ. ಕೆಲಸ ಖಂಡಿತ ಸಿಗ್ತದೆ. ಮನಸ್ಸಿದ್ದವರಿಗೆ, ತನ್ನ ಮನೆಯನ್ನು ಬಿಟ್ಟು ಹೊರಗೆ ಹೋಗಿ ನಾನು ಕೆಲಸ ಮಾಡಬೇಕು ಅಂದಿದ್ದವರಿಗೆ ಖಂಡಿತವಾಗಿಯೂ ಕೆಲಸ ಸಿಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಕೆಲವರಿಗೆ ಕೆಲಸ ಮಾಡಲಿಕ್ಕೆ ಬೇಡ, ಮನೆಯಲ್ಲೇ ಇರ್ತೇವೆ, ಅದನ್ನು ಡಿಗ್ರಿ ಬೇಕು ಅಂತ ಬರುವವರಿಗೂ ಸಹ ಇದು ಒಳ್ಳೆಯದೇ. ಯಾಕೆಂದ್ರೆ ತಮ್ಮ ಕುಟುಂಬ ಜೀವನವನ್ನು ನಡೆಸಲಿಕ್ಕೂ ಸಹ ಎಲ್ಲದಕ್ಕೂ ತಮಗೆ ಈ ಒಂದು ಡಿಗ್ರಿಯಲ್ಲಿ ತುಂಬಾ ಬೇಕಾದಂತಹ ಹಲವು ವಿಚಾರಗಳು ಇದರಲ್ಲಿ ಬರ್ತದೆ. ಆದ ಕಾರಣ ಅದು ಪ್ರೊಫೆಷನ್ ಆಗಿಯೂ ಸಹ ಅಥವಾ ನೀವು ಮನೆಯಲ್ಲೇ ಕೂತ್ಕೊಳ್ಳುವವರಾಗಿದ್ರೂ ಸಹ ಈ ಒಂದು ಎಜುಕೇಶನ್ ತುಂಬಾ ಜೀವನದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಪ್ರಯೋಜನಕ್ಕೆ
1: ಬರ್ತದೆ ಅಂತ. ಈಗ ನಾನು ಮಾಹಿತಿಗಾಗಿ ಕೇಳುದ, ನಿಜ ನಿಮ್ಮ ಮಾತನ್ನು ಕೇಳ್ತಾ ಇರಬಹುದು, ಈ BSW MSW ಮಾಡ್ತಾ ಇರಬಹುದು, ಆಫ್ಟರ್ PUC ಇದನ್ನು ಮಾಡುವಂತದ್ದು.
0: PUC ಆದ ಮೇಲೆ 3 ವರ್ಷದ BSW ಡಿಗ್ರಿ ಕೋರ್ಸ್, ಆಮೇಲೆ ಯಾವುದೇ ಒಂದು ಗ್ರಾಜ್ಯುಯೇಷನ್ ಆದ ಮೇಲೆ 2 ವರ್ಷದ ಪೋಸ್ಟ್ ಗ್ರಾಜ್ಯುಯೇಷನ್ MSW.
1: ಈಗ MSW ಆಗಬೇಕು ಅಂತ ಹೇಳಿದ್ರೆ BSW ಆಗಲೇಬೇಕು ಅಂತಿದ್ಯಾ?
0: ಇಲ್ಲ, ಯಾವುದೇ BSc, BCOM, BA ಗ್ರಾಜ್ಯುಯೇಟ್ ಸಹ MSW ಸೇರ್ಬಹುದು. PUC ಅಲ್ಲಿ ಬಂದವರು BSW ಸೇರ್ಬಹುದು, ಅಥವಾ BA, BCOM, BSc ಹೀಗೆ ಹೋಗ್ತಾರೆ.
1: ಓಕೆ ಓಕೆ. ಒಟ್ಟು ನಾನು ನಿಮ್ಮ ಹತ್ರ ಕೇಳೋದು ಮ್ಯಾಮ್, ಈ 35 ವರ್ಷಗಳ ಈ ನಿರಂತರ ಪ್ರಯಾಣದಲ್ಲಿ ನೀವು ಕಲ್ತಿರುವಂತದ್ದು ಏನು ಅಂತ, ಏನು ಪ್ರಮುಖವಾಗಿ ಆ ಒಂದು ಸಂಸ್ಥೆಯ ಮೂಲಕ ಕಲ್ತರಿ ಅಂತ ಹೇಳಿದ್ರೆ ಯಾವ್ದನ್ನ ನೆನಪು ಮಾಡಿಕೊಳ್ತೀರಿ ಅಂತ?
0: ಆ ಸಂಸ್ಥೆಯಲ್ಲಿ ನಾನು ಕಲ್ತಂತದ್ದು ಸಿಂಪ್ಲಿಸಿಟಿ, ಮತ್ತು ಜನರಿಗೆ ಸ್ಪಂದಿಸುವಂತದ್ದು, ಮತ್ತು ಜನರೊಂದಿಗೆ ಹೊಂದಿಕೊಂಡು ಬದುಕುವಂತದನ್ನು ಈ ಸಮಾಜ ಸೇವೆಯಲ್ಲಿ ನಾನು ತುಂಬಾ ಕಲ್ತಿದೆ. ಹೇಗೆ ಹೊಂದಿಕೊಂಡು 10 ಜನರೊಟ್ಟಿಗೆ ಹೇಗೆ ಬಾಳ್ಬೇಕು, ನಾವು ಹೇಗೆ ಸಮಾಜಮುಖಿಯಾಗಿ ಇನ್ನೊಬ್ಬರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ನಾವು ಸ್ಪಂದನೆ ಮಾಡಬೇಕು, ಯಾವ ಸಮಯದಲ್ಲಿ ನಮ್ಮ ಒಂದು ಸಹಾಯವನ್ನು ನಿರೀಕ್ಷೆ ಮಾಡುವಾಗ ನಾವು ಯಾವ ರೀತಿಯಾಗಿ ನಮ್ಮ ಪ್ರತಿಕ್ರಿಯೆ ಇರಬೇಕು, ಸಮಾಜದಲ್ಲಿ ನಾವು ಹೇಗೆ ಬಾಳಬೇಕು, ಇದು ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಂತಹ ಒಂದು ಸಬ್ಜೆಕ್ಟ್ ಕೋರ್ಸ್.
1: ಕೇಳುಗರೆ, ನಮ್ಮ ಜೊತೆ ಶ್ರೀಮತಿ ವಿನೀತಾ ರೈ ಅವರಿದ್ದಾರೆ. ಅವರ ವಿಚಾರಗಳನ್ನು ಇನ್ನೂ ಕೂಡ ಮಾತಾಡಲಿಕ್ಕಿದೆ. ನಿಮಗೂ ಕೂಡ ಕರೆಯನ್ನು ಮಾಡಬಹುದು, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಅನ್ನೋದನ್ನು ಹೇಳ್ತಾ, ಇನ್ನು ವಿನೀತಾ ರೈ ಅವರು ನಮಗೆಲ್ಲ ಬಹಳ ಆಪ್ತವಾಗಿದ್ದು, ನೀವು NSSನ ಮೂಲಕ NSS ಆಫೀಸರ್ ಆಗಿದ್ದುಕೊಂಡು ನೀವು ಮಾಡಿದಂಥ ಕೆಲಸ ಬಹಳ ದೊಡ್ಡದು. ಸೊ NSSನ ಈ ಪ್ರಯಾಣದ ಬಗ್ಗೆ ಹೇಳೋದೇ ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಕೇಳಬೇಕು, ನೀವು ಬಾಲ್ಯದಲ್ಲಿ ಕರಾಟೆ ಪ್ಲೇಯರ್ ಕೂಡ ಆಗಿದ್ರಿ ಅಂತ, ಸೊ ಅದರ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್, ಯಾವಾಗೆಲ್ಲ, ಏನು ವಿಷಯ?
0: ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿಯಲ್ಲಿ ಕಲಿತಾ ಇರುವಾಗ ನಮ್ಮ ಕಾಲೇಜಿನಲ್ಲಿಯೇ ಈ ಒಂದು ಕರಾಟೆ ಶಿಕ್ಷಣಕ್ಕೆ ನಮಗೆ ಅವಕಾಶ ಸಿಕ್ಕಿತು. ಆಮೇಲೆ 4.5 ವರ್ಷದ ಟ್ರೈನಿಂಗ್ ಆದ ಮೇಲೆ ಒಮ್ಮೆ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಕರಾಟೆ ಚಾಂಪಿಯನ್ಶಿಪ್ ಇತ್ತು, ಅದರಲ್ಲಿ ನಾನು ಭಾಗವಹಿಸಿ ಆಗ ರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯ ಆ ಒಂದು ಸ್ಪಾರಿಂಗ್ ಅಂತ ಏನು ಹೇಳ್ತೇವೆ ಅದರಲ್ಲಿ ನಾನು ಪ್ರಶಸ್ತಿಯನ್ನು, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಭಾಗ್ಯ ನನ್ನದಾಗಿತ್ತು.
1: ನಂತರ ಬಿಟ್ರಿ ಕರಾಟೆ,
0: ಆಮೇಲೆ ಅದನ್ನು ಮುಂದುವರಿಸ್ತಾ ಇದ್ದೆ, ಅದನ್ನು ಕಲಿಸ್ತಾ ಇದ್ದೆ.
1: ಇನ್ನು NSS ನ ಹತ್ರ ನಾವು ಬರೋದೇ ಆದ್ರೆ, NSS ಅನ್ನುವಂಥದ್ದು ಹೇಗೆ ನಿಮಗೆ ಬಹಳ ಆಪ್ತ ಆಯ್ತು, ಹೇಗದು

0: ಸೋಷಿಯಲ್ ವರ್ಕಿಗೂ ಎನ್ಎಸ್ಎಸ್ಗೂ ತುಂಬಾ ನಂಟು. ಹಾಗಿರುವಾಗ ನಮ್ಮ ಸೋಷಿಯಲ್ ವರ್ಕ್ ಎಜುಕೇಶನ್ ಅಲ್ಲಿ ಏನನ್ನು ನಾವು ಕಲ್ತಿದ್ದೇವೆ ಮತ್ತೆ ಎನ್ಎಸ್ಎಸ್ ನಲ್ಲಿ ಇರುವಂತಹ ಅದರ ತತ್ವಗಳೆಲ್ಲ ಏನುಂಟು ತುಂಬಾ ಹತ್ತಿರ ಇತ್ತು. ಹಾಗಾಗಿ ನನಗೆ ಎನ್ಎಸ್ಎಸ್ ನನ್ನ ನನಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಮಾಡುವುದು ಏನೂ ಕಷ್ಟ ಆಗಲಿಲ್ಲ. ವಿದ್ಯಾರ್ಥಿಗಳು ಕಾಲೇಜಿನಿಂದ ಆಗಲಿ ಪ್ರಾಂಶುಪಾಲರಾಗಲಿ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲರ ಸಹಕಾರ ಇತ್ತು. ಮತ್ತೆ ಯಾವುದೋ ಒಂದು ಹಳ್ಳಿಯಲ್ಲಿ ಹೋಗಿ ನಾವು ಕ್ಯಾಂಪ್ಗಳನ್ನು ಶಿಬಿರಗಳನ್ನು ಆಗ ಆರಂಭದಲ್ಲಿ ಹತ್ತು ದಿನದ ಶಿಬಿರ ಇತ್ತು. ಆಮೇಲೆ ಈಗ ಅದು 7 ದಿನದ ಶಿಬಿರ ಆಗಿದೆ. ಆ ಶಿಬಿರಕ್ಕೆ ನಮಗೆ ಊರಿನವರ ಸಹಕಾರ ಬೇಕು. ಅದಕ್ಕೆ ಎಲ್ಲ ಹೋದಲ್ಲಿ ಅದು ಮೂಡುಬಿದ್ರೆಯಲ್ಲಿ ಆಗಿರ್ಬೋದು, ಬೆಳ್ತಂಗಡಿಯಲ್ಲಿ ಆಗಿರ್ಬೋದು, ಸುಳ್ಯದಲ್ಲಿ ಆಗಿರ್ಬೋದು, ಕೊಣಾಜೆಯಲ್ಲಿ ಎಲ್ಲ ನನಗೆ ಒಂದೊಂದು ವರ್ಷದ ಕ್ಯಾಂಪಿನ ನೆನಪುಗಳು ಈಗ ಕಣ್ಣೆದುರಿಗೆ ಬರ್ತಾ ಇದೆ. ಯಾಕಂದ್ರೆ ಜನರ ಸಹಕಾರ ಅಷ್ಟೊಂದು ಚೆನ್ನಾಗಿದೆ. ನಾವು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡ್ತೇವೆ ಆ ರೀತಿಯಲ್ಲಿ ಅವರ ಸಹಕಾರ ನಮಗೆ ಸಿಗ್ತದೆ. ನಾವು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದಾಗ ನನಗೆ ಒಂದು ನೆನಪಿದೆ. ಒಂದು ಹಳ್ಳಿಯಲ್ಲಿ ಹೋದಾಗ ಅಲ್ಲಿ ಬೆಳ್ತಂಗಡಿಯಲ್ಲಿ ಎಂಚಿನ ಮಲ್ಪೇರಿ ಈ ಜೋಕ್ಲು, ಈ ಮಕ್ಕಳೆಲ್ಲ ಬಂದು ಏನ್ ಮಾಡ್ತಾರೆ, ಇವರಿಂದ ಏನ್ ಆಗ್ಲಿಕ್ಕಿಲ್ಲ ಅಂತ ನಂಬ್ಲಿಕ್ಕಿಲ್ಲ. ಆ ಶಾಲೆಯಲ್ಲಿಯೇ ಶಾಲೆಯ ಕಾಂಪೌಂಡ್ ವಾಲ್ ಒಂದು ಸೈಡ್ ಕಟ್ಟಿದ್ದು, ಒಂದು ಪ್ಲೇ ಗ್ರೌಂಡ್ ಅನ್ನು ಪೂರ್ತಿಯಾಗಿ ರೆಡಿ ಮಾಡಿದ್ದಲ್ಲಿ ಮತ್ತೆ ಅದರ ಮೇಲೆ ಒಂದು ಬಾವಿಯನ್ನು ತೋಡಿದ್ದು. ಇಷ್ಟು ಒಂದು ಕ್ಯಾಂಪಿನಲ್ಲಿ ಆಗಿ ಆಮೇಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲರೂ ಶಾಲೆಯ ಮ್ಯಾನೇಜ್ಮೆಂಟ್ ಕಮಿಟಿಯವರೆಲ್ಲರೂ ಸೇರಿ ಅದಕ್ಕೆ ಅಡಿಯಲ್ಲಿ ಕಲ್ಲು ಸಿಕ್ಕಿತ್ತು ಪಾದೆ, ಅದನ್ನು ಓಡಿಸಿ ಮತ್ತೆ ಅದರಲ್ಲಿ ನೀರು. ಈಗಲೂ ಆ ಸೈಡಿಗೆ ಹೋದಾಗ ಶಾಲೆಯ ಶಿಕ್ಷಕರು ನನಗೆ ಹೇಳ್ತಾರೆ, ಮೇಡಮ್ ನೀವೆಲ್ಲ ಹೊತ್ತು ತೋಡಿದಂತ ಬಾವಿಯೊಮ್ಮೆ ನೀರು ಕುಡಿದು ಹೋಗಿ ಇಲ್ಲಿ ಅಂತ ಹೇಳ್ತಾರೆ. ಅಷ್ಟೊಂದು ಪ್ರೀತಿ. ಆ ಸೈಡಿಂದ ಹೋಗುವಾಗ, ಮೂಡುಬಿದ್ರೆಯ ಸೈಡಿಗೆ ಹೋಗುವಾಗ, ಅಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ನಾವೆಲ್ಲ ಸೇರಿ ಆ ವಿದ್ಯಾರ್ಥಿಗಳೊಂದಿಗೆ ಸೇರಿ ಮಾಡಿದಂತಹ ಕೆಲಸಗಳು ಈಗ ನನ್ನ ಕಣ್ಣೆದುರಿಗೆ ಕಾಣುವಾಗ ಒಂದು ತೃಪ್ತಿ ಬರ್ತದೆ.
1: ಬದುಕಿನಲ್ಲಿ ನೀವು ಎನ್ಎಸ್ಎಸ್ ಹೇಳುವಾಗ ನನ್ಗೆ ಕೂಡ ಕ್ಯಾಂಪ್ಗಳು ನೆನಪಾಯಿತು. ನಾವೇನಾದ್ರೂ ಬದುಕಿನಲ್ಲಿ ಸ್ವಲ್ಪ ಈಗ ಮಾತಾಡ್ತೇವೆ, ನಮ್ಮ ನಾವು ರೂಪಿಸಿಕೊಂಡಿದ್ದೇವೆ ಅಂತ ಹೇಳಿದಕ್ಕೆ ಕಾರಣ ಎನ್ಎಸ್ಎಸ್ನ ಪಾಲು ಬಹಳ ದೊಡ್ಡದಿದೆ. ಸೊ ಎಸ್, ನಾವು ಮಾತಾಡ್ತಾ ಇದ್ವಿ ಎನ್ಎಸ್ಎಸ್ನ ಬಗ್ಗೆ. ಇನ್ನು ರೋಶ್ನಿಯ ಎನ್ಎಸ್ಎಸ್ನ ಒಂದು ನೀವು ಹೆಡ್ ಆಗಿ ಅದರ ಮುಖ್ಯಸ್ಥರಾಗಿ ಮುಂದುವರಿಸಿ ನಂತರ ಪೂರ್ತಿ ಯೂನಿವರ್ಸಿಟಿ ಮಂಗಳೂರು ವಿಶ್ವವಿದ್ಯಾನಿಲಯದ ನೀವು ಎನ್ಎಸ್ಎಸ್ ಕೋಆರ್ಡಿನೇಟರ್ ಆಗ್ತೀರಿ. ಅದು ಸಣ್ಣ ವಿಷಯ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಸುಮಾರು 100 ಚಿಲ್ಲರೆ ಕಾಲೇಜುಗಳು ಅದರಲ್ಲಿ ಬರ್ತಿತ್ತು ಅನ್ಸುತ್ತೆ ಅಲ್ವಾ ಸಮಯದಲ್ಲಿ? 320 ಕಾಲೇಜುಗಳು,
0: 220
1: ಅದೇ ಮಡಿಕೇರಿವರೆಗೂ ಕೂಡ ಅದರ ವ್ಯಾಪ್ತಿಯಲ್ಲಿ,
0: ಕನ್ನಡ ಉಡುಪಿ ಮತ್ತು
1: ಕೊಡಗು ಜಿಲ್ಲೆಯವರು ಕೂಡ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಆ ಒಂದು ಅನುಭವ ಮ್ಯಾಮ್, ಬಹಳ ಆಕ್ಟಿವ್ ಆಗಿ ನೀವು ತುಂಬಾ ಕೆಲಸ ಮಾಡಿದವರು, ನಾವು ಬಹಳ ಹತ್ತಿರದಿಂದ ನೋಡಿದವರು, ಅದರ ಬಗ್ಗೆ ಏನ್ ಹೇಳ್ತೀರಿ?
0: ಇಲ್ಲಿ ಎನ್ಎಸ್ಎಸ್ನ ಮಂಗಳೂರು ವಿಶ್ವವಿದ್ಯಾಲಯ ಸಹಕಾರ ಅಂತ ಹೇಳಿದ್ರೆ, ಅಲ್ಲಿ ಅನುಭವ ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನಲ್ಲಿ ಮಾಡುವಾಗ ನಮ್ಮದೇ ವಿದ್ಯಾರ್ಥಿಗಳು ಸಣ್ಣ ಮಟ್ಟದಲ್ಲಿ ಇರ್ತದೆ. ಆದರೆ ವಿಶ್ವವಿದ್ಯಾನಿಲಯ ಅಂತ ಹೇಳುವಾಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಾಲೇಜುಗಳ ಕೋಆರ್ಡಿನೇಷನ್ ಮಾಡಬೇಕು, ಮತ್ತೆ ಆರಂಭದಲ್ಲಿ ಆ ಎಲ್ಲ ಕಾಲೇಜಿನ ಆಫೀಸರ್ಸ್ಗಳನ್ನು ಮೀಟ್ ಆಗಬೇಕು, ಅವರ ಸಭೆ ಕರಿಬೇಕು, ಮತ್ತೆ ಪ್ರತಿಯೊಂದು ಕಾಲೇಜಿನಿಂದ ವಿದ್ಯಾರ್ಥಿಗಳ ರೆಪ್ರೆಸೆಂಟೇಟಿವ್ಸ್ ಅನ್ನು ಕರೆದು ವರ್ಷದ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಅವರಿಗೆ ಶಿಬಿರಗಳನ್ನು ಮಾಡಿ ಅವರಲ್ಲಿ ನಾಯಕತ್ವ ಶಿಬಿರ ಅದನ್ನೆಲ್ಲ ನಾವು ಆರ್ಗನೈಸ್ ಮಾಡಿ ಅವರಿಗೆ ಹೇಗೆ ಅವರವರ ಕಾಲೇಜಿನಲ್ಲಿ ಎನ್ಎಸ್ಎಸ್ ಅನ್ನು ಮುಂದುವರಿಸಬೇಕು ಅಂತ ಹೇಳುವ ಆ ಟ್ರೈನಿಂಗ್ ಕೊಡುವಾಗ ನಮಗೆ ಸಾಧಾರಣ 330-340 ವಿದ್ಯಾರ್ಥಿಗಳು ಒಂದು ಕ್ಯಾಂಪಿನಲ್ಲಿ ಒಟ್ಟಿಗೆ ಸೇರ್ತಿದ್ರು. ಎಲ್ಲರೂ ಹೇಳ್ತಾರೆ 50-60 ಮಕ್ಕಳು ಒಂದು ಕಾಲೇಜಿನದ್ದು ಸೇರಿದಾಗ ಅವರನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ ಅಂತ. ಆದರೆ ಆ 340 ಮಕ್ಕಳನ್ನು ಚಂದದಲ್ಲಿ ಮ್ಯಾನೇಜ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆ ವಿದ್ಯಾರ್ಥಿಗಳು ಎಲ್ಲವನ್ನು ಹೇಳಿದ ಹಾಗೆ ಕೇಳ್ತಾರೆ ಅಂತಲ್ಲ, ಆದರೆ ಮ್ಯಾನೇಜಬಲ್, ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು, ಅವರಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇತ್ತು, ಹೇಳಿದನ್ನು ಅರ್ಥ ಮಾಡಿಕೊಳ್ತಿದ್ರು. ಹೀಗಾಗಿ ನಮಗೆ ವಿಶ್ವವಿದ್ಯಾನಿಲಯದಿಂದ ವೈಸ್ ಚಾನ್ಸಲರ್ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಅಥವಾ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಎಲ್ಲರ, ಅಥವಾ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗ್ತಾ ಉಂಟು, ನಾವು ಹೀಗೆ ಕೇಳಿದೆವು ಒಳ್ಳೇದಾಗ್ತಾ ಉಂಟು ಅಂತ ಹೇಳುವುದನ್ನು ಕೇಳುವಾಗ ಇನ್ನೂ ಸಂತೋಷ. ಮತ್ತೆ ನಮ್ಮ ಎನ್ಎಸ್ಎಸ್ ಆಫೀಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ 100 ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ಅವರು ಅಷ್ಟೇ ಬಹಳ ಚೆನ್ನಾಗಿ ಅನುಭವದವರು. ಅವರ ಸಹಕಾರ ಮತ್ತು ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಪ್ರೋಗ್ರಾಮ್ ಆಫೀಸರ್ಸ್ ಎಲ್ಲ ಒಟ್ಟಾಗುವಾಗ ಏನಾದ್ರು ಒಂದು ಸಾಧಿಸಬಹುದು. ಅಲ್ಲಿ ಆದದಿಷ್ಟೇ, ಒಬ್ಬರಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. 10 ಜನ ಸೇರಿದಾಗ ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ತುಂಬಾ ಒಳ್ಳೊಳ್ಳೆಯ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಆದದ್ದು 10 ಜನ ಸೇರಿದಾಗ
1: ಅಂತ. ಸೊ ನಿಮ್ಗೆ ಅನ್ಸುತ್ತ ಮ್ಯಾಮ್, ಮಕ್ಕಳಲ್ಲಿ ಕೆಲಸ ಮಾಡುವಂತ ಒಂದು ಮನಸ್ಥಿತಿ ಈಗ್ಲೂ ಕೂಡ ಇದೆ ಅಂತ ಅನ್ಸುತ್ತಾ, ಅಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ನಿಮ್ಗೆ ಅನ್ಸಿದ?
0: ಈಗ ನೋಡಿದಾಗ ಕೆಲಸ ಮಾಡುವಂತಹ ಮನೋಸ್ಥಿತಿ ಕಡಿಮೆ ಆಗ್ತಾ ಉಂಟು. ಅದಕ್ಕೆ ಅಂತಹ ಕ್ಯಾಂಪ್ಗಳಲ್ಲಿ ಪ್ರೇರಣೆ ಸಿಗ್ತದೆ. ಮನೆಯಲ್ಲಿ ಒಂದು ಊಟ ಮಾಡಿದ ತಟ್ಟೆಯನ್ನೂ ತೊಳೆಯದ ಮಕ್ಕಳು ಕ್ಯಾಂಪಿಗೆ ಬಂದಾಗ ಅವರ ತಟ್ಟೆಯನ್ನು ಅವರೇ ತೊಳೆದುಕೊಳ್ಬೇಕು, ಅವರ ರೂಮನ್ನು ಅವರು ಕ್ಲೀನ್ ಮಾಡಿಕೊಳ್ಬೇಕು. ಹೆಚ್ಚಾಗಿ ನಾವು ಶ್ರಮದಾನದ ಮುಖಾಂತರ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡುವಾಗ ಅಲ್ಲಿ ಅವರು ತಮ್ಮನ್ನು ತಾವು ಶ್ರಮದಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಆಗ ಸ್ವಲ್ಪ ಅವರಿಗೆ ಕ್ಲೀನಿನೆಸ್ ಇರ್ಬೋದು, ಕೊಟ್ಟು ಪಿಕ್ಕಾಸು ಹಿಡಿದಿರ್ಬೋದು, ಕತ್ತಿ ಹಿಡಿಯೋದಿರ್ಬೋದು, ಸಣ್ಣ ಸಣ್ಣ ಮಟ್ಟಿನಲ್ಲಿ ಅವರ ಸಾಧ್ಯ ಇದ್ದಷ್ಟು ಮಟ್ಟಿನಲ್ಲಿ ಒಬ್ಬರು ಇನ್ನೊಬ್ಬರ ನೋಡಿ ಕಲಿತಾರೆ. ಅದು ಆಗುದಿಲ್ಲ ಅಂತಲ್ಲ, ನಾನು ಯಾಕೆ ಮಾಡಬೇಕು ಅಂತೊಂದು ಮನೋವೃತ್ತಿ ಇರ್ತದೆ. ಹಿಂದೆ ಮನೆಯಲ್ಲಿ ತುಂಬಾ ಮಕ್ಕಳಿದ್ರು, ಹಳ್ಳಿಯ ವಾತಾವರಣ ಇತ್ತು, ಕಷ್ಟ ಇತ್ತು, ಆಗ ಮಕ್ಕಳು ಮಾಡ್ತಿದ್ರು. ಈಗ ಹಾಗೆಲ್ಲ, ಇರುವುದೇ ಒಂದೇ ಎರಡು ಮಕ್ಕಳು, ಅದನ್ನು ವೆಹಿಕಲಲ್ಲಿ ಆಟೋ ರಿಕ್ಷಾದಲ್ಲಿ ಶಾಲೆಗೆ ಕಳಿಸುದು ನಡೆದು ಗೊತ್ತಿಲ್ಲ. ಇಂಥ ಮಕ್ಕಳಿಗೆ ಈ ಕ್ಯಾಂಪಿನಲ್ಲಿ ಬಂದಾಗ ಒಮ್ಮೆಗೆ ಕಷ್ಟ ಆಗ್ತದೆ. ಆ ಕ್ಯಾಂಪ್ಗಳು ನಿಜವಾಗಿ ಮಕ್ಕಳನ್ನು ಆ ಜೀವನಕ್ಕೆ ತಯಾರು ಮಾಡ್ತದೆ. ಸರಿಯಾಗಿ ಆ ಶಿಬಿರವನ್ನು ಆಯೋಜನೆ ಮಾಡಿದರೆ, ಅಲ್ಲಿ ಉತ್ತಮ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಸಿಕ್ಕಿದಾಗ ಖಂಡಿತವಾಗಿಯೂ ಆ ವಿದ್ಯಾರ್ಥಿಗಳಲ್ಲಿ ಆ ರೀತಿಯಾದಂತಹ ಒಂದು ಜಡತ್ವ ಅದನ್ನೆಲ್ಲ ತೆಗಿಲಿಕ್ಕೆ ಇಂತಹ ಶಿಬಿರಗಳು, ರಾಷ್ಟ್ರೀಯ ಸೇವಾ ಯೋಜನೆಯಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ
1: ಒಳ್ಳೆಯದಾಗುತ್ತೆ ಅಂತ. ಇನ್ನು ಈಗ ನೀವು ನಿವೃತ್ತಿ ಜೀವನದಲ್ಲಿದ್ದೀರಿ, ಸೊ ನಿವೃತ್ತಿ ಅಂತ ಹೇಳೋದಕ್ಕಿಂತಲೂ ಜೀವನದ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಅದನ್ನ. ಸೊ ಹೇಗೆ ಅನಿಸ್ತಾ ಇದೆ, ನೀವು ಟೀಚಿಂಗ್ ಅನ್ನು ಮಿಸ್ ಮಾಡಿಕೊಳ್ತಾ ಇದೀರಾ ಹೇಗೆ ಅಂತ? ಮಕ್ಕಳನ್ನು ಮಿಸ್ ಮಾಡಿಕೊಳ್ತಾ ಸ್ಟೂಡೆಂಟ್
0: ಟೀಚಿಂಗ್ ಮಿಸ್ ಆಗ್ತದೆ, ಮಕ್ಕಳನ್ನು ಮಿಸ್ ಆಗ್ತದೆ, ಕೊಲೀಗ್ಸ್ ಅನ್ನು ಮಿಸ್ ಆಗ್ತದೆ ಎಲ್ಲ. ಆದ್ರೆ ಅದು ಒಂದು ಇದ್ದದೆ, ಅದು ಮೂವ್ ಆಗ್ಬೇಕು, ಹಾಗೆ ಹೋಗ್ತಾ ಇರ್ಬೇಕು. ಆದ್ರೆ ಈಗ ಏನು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತ ಇತ್ತು, ಆಗ ಮಾಡಲಿಕ್ಕೆ ಆಗದಂತಹ ವಿಚಾರಗಳು. ಈಗ ನನಗೆ ಎಷ್ಟೋ ಕಾಲ್ಗಳು ಬರ್ತದೆ, ಎಷ್ಟೋ ಜನ ಸಹಾಯವನ್ನು ಕೇಳಿಕೊಂಡು ಬೆಳಗ್ಗಿನಿಂದ ರಾತ್ರಿವರೆಗೆ ಫೋನ್ಗಳು ಬರ್ತಾ ಇರ್ತದೆ. ಹಾಗಾಗಿ ಅದನ್ನು ನಾನು ಸೀರಿಯಸ್ ಆಗಿ ತಗೊಂಡು ನನ್ನಿಂದ ಆಗುವಂತಹ ಸೇವೆಯನ್ನು, ನನಗೆ ಒಳ್ಳೆ ಮತ್ತೆ ಕೋಆರ್ಡಿನೇಷನ್ ಉಂಟು, ನನಗೆ ಬೇಕಾದಾಗ ಬೇರೆ ಬೇರೆ ಫ್ರೆಂಡ್ ಸರ್ಕಲ್ ಎಲ್ಲ ಇದೆ,
1: ಸೇರಿಕೊಂಡು
0: ಎಲ್ಲ ತರದ ಕಾಂಟ್ಯಾಕ್ಟ್ಸ್ ಇದೆ. ಹಾಗಾಗಿ ಅಂತಹ ಸಮಸ್ಯೆಗಳು ಸಿಕ್ಕಿದಾಗ ಅದನ್ನು ಪರಿಹರಿಸುವುದು ಅಂತ ಒಂದು ದೊಡ್ಡ ಸಮಸ್ಯೆ ಆಗುದಿಲ್ಲ.
1: ಓಕೆ ಓಕೆ, ಖಂಡಿತ. ನನಗೀಗ್ಲೂ ನೆನಪಿದೆ, ನಮ್ಮದೊಂದು ಟೀಮ್ ಅನ್ನ ಕಟ್ಕೊಂಡಿದ್ವಿ ನಾವು, ಬ್ಲಾಕ್ ಅಂಡ್ ವೈಟ್ ಟೀಮ್, ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿ, ಅಮರ್ ಜವಾನ್ ಅಂತ ಹೇಳಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಟೌನ್ ಹಾಲಲ್ಲಿ. ಆಗ ನಾನು ನಿಮ್ಗೆ ಕಾಲ್ ಮಾಡಿದ್ದೆ, ಮೇಡಮ್ ನಿಮ್ಗೆ ನನಗೆ ವಿದ್ಯಾರ್ಥಿಗಳನ್ನ ಕಲಿಸಿಕೊಡ್ಬೋದಾ ಅಂತೇಳಿ. ನೀವು ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಒಂದೊಂದು ಕಾಲೇಜ್ಗಳಿಂದ 50-50 ಮಕ್ಕಳನ್ನು ನನಗೆ ಏನು ಅರೇಂಜ್ ಮಾಡಿಕೊಟ್ಟಿದ್ರಿ, ಟೌನ್ ಹಾಲ್ ಫುಲ್ ಆಗಿತ್ತು. ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಈ ರೀತಿ ಅನೇಕರಿಗೆ ನೀವು ಕೇಳಿದಾಗ ಸ್ಪಂದನೆಯನ್ನು ಕೊಟ್ಟಂಥ ಗುಣ ಇದೆಯಲ್ಲ, ಅದು ನಂತರ ಮಾಡಿದಂಥ ರೀಸೆಂಟ್ ಮಾಡಿದಂಥ ಶ್ರಮಯ ವಜಯತೆ ಎಲ್ಲವೂ ಕೂಡ ನಿಮ್ಮ ಕೋಆರ್ಡಿನೇಷನ್ ಅಥವಾ ಅದೊಂದು ಅಚ್ಚುಕಟ್ಟುದನ್ನು, ಅದು ತುಂಬ ಇಂಪ್ರೆಸ್ ಆಗಿರುವಂತದ್ದು ಮ್ಯಾಮ್. ಸೊ
0: ಬಹಳ ಒಳ್ಳೆಯ ಕಾರ್ಯಕ್ರಮ, ಯಾಕಂದ್ರೆ ಆ ದೇಶಭಕ್ತಿಯನ್ನು ನಮ್ಮ ಮಕ್ಕಳಲ್ಲಿ ಜಾಗೃತಿ ಮಾಡುವಂತಹ ಕಾರ್ಯಕ್ರಮ ಅದಾಗಿತ್ತು ನೀವು ಟೌನ್ ಹಾಲ್ ಅಲ್ಲಿ ಮಾಡಿದಂಥದ್ದು. ಅದು ನಿಜವಾಗಿ ಪ್ರತಿ ವರ್ಷ ಅಂತದ್ದು ನಮ್ಮ ಮಕ್ಕಳಿಗೆ ಅಂತಹ ಒಂದು ಎಕ್ಸ್ಪೋಷರ್ ಬೇಕು ಅಂತ ನನಗೆ ಅನಿಸ್ತದೆ.
1: ಖಂಡಿತ ಖಂಡಿತ,
0: ಧನ್ಯವಾದಗಳು ಅಂತ ಒಂದು ಅವಕಾಶ ಕೊಟ್ಟಿದ್ದೀರಿ.
1: ಇಲ್ಲ ಮ್ಯಾಮ್, ನಿಮ್ಮೆಲ್ಲ ಸಹಕಾರದಿಂದ ಅದು ಯಶಸ್ವಿ ಆಗಿತ್ತು. ನಾನು ನಿಮ್ಮ ಹತ್ರ ಕೇಳೋದು, ನಾನು ಹೇಳೋದು ಕೇಳಿದ್ದೇನೆ, ನೀವು ಅನೇಕ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕೂಡ ಬಹಳ ದೊಡ್ಡ ರೀತಿಯ ನಿಮ್ಮಿಂದ ಆಗುವಂತಹ ಸಹಾಯವನ್ನು ನೀವು ಮಾಡಿದವರು ಅಂತ. ಸೊ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಗತ್ಯ ನೆರವು ಬೇಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಒಬ್ಬ ಶಿಕ್ಷಕಿಯಾಗಿ?
0: ಹೆಚ್ಚಾಗಿ ಗ್ರಾಮೀಣ ಭಾಗದಿಂದಂತಹ ವಿದ್ಯಾರ್ಥಿಗಳಲ್ಲಿ ಒಂದು ಕೀಳರಿಮೆ ಇರ್ತದೆ. ಈ ಮಂಗಳೂರಿನಲ್ಲಿ ಪೇಟೆಗೆ ಬಂದಾಗ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ಆಗುದಿಲ್ಲ, ಇಂಗ್ಲಿಷೇ ಮಾತಾಡ್ಬೇಕಾ, ಕನ್ನಡದಲ್ಲಿ ಪರೀಕ್ಷೆ ಬರಿಬಹುದಾ, ಕನ್ನಡದಲ್ಲಿ ಮಾತನಾಡಬಹುದಾ, ಹೀಗೆ ತುಂಬಾ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಕೀಳರಿಮೆ ಇರ್ತದೆ. ಅಂತಹ ವಿದ್ಯಾರ್ಥಿಗಳು ನಮಗೆ ಬಹಳ ಅಚ್ಚುಮೆಚ್ಚು. ಅವರನ್ನು ಮುಂದೆ ತಂದು, ಅವರು ಈಗಲೂ ನನಗೆ, ಇವತ್ತು ಗುರು ಪೂರ್ಣಿಮಾ, ಇವತ್ತು ಅಂತಹ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಎಷ್ಟೋ ವರ್ಷದ ಹಿಂದಿನ ವಿದ್ಯಾರ್ಥಿಗಳು, ಬೆಳಗ್ಗಿನಿಂದ ಶುರುವಾಗಿದೆ ಮೇಡಮ್ ನಿಮ್ಮ ಹಿಂದಿನ ಸಹಾಯ ಹಸ್ತ ನಮಗೆ ನೆನಪಿದೆ ನಿಮ್ಮ.
1: ನನ್ನ ಕಡೆಯಿಂದ ನಿಮಗೆ ಗುರು ಪೂರ್ಣಿಮಾದ ಶುಭಾಶಯಗಳು.
0: ಶುಭಾಶಯಗಳು. ಹಾಗಾಗಿ ಅದನ್ನು ವಿದ್ಯಾರ್ಥಿಗಳು ನೆನಪಿಸಿಕೊಳ್ತಾರೆ, ಯಾಕೆಂದ್ರೆ ಅವರಿಗೆ ಆ ಕೀಳರಿಮೆಯಿಂದ ಹೊರಗೆ ಬರಲಿಕ್ಕೆ ಇಂಗ್ಲಿಷ್ ಮಾತ್ರ ಅಲ್ಲ, ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಬರಿ, ನಿಧಾನವಾಗಿ ಬಂದ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಇಂಗ್ಲಿಷಲ್ಲಿ ಬರೆದು ಬರೆದು ಮಾತಾಡಿ 10 ಜನರೊಂದಿಗೆ ಮಾತಾಡುವಾಗ ಧೈರ್ಯ ಬರ್ತದೆ. ಹಾಗೆ ಹೇಳುವಾಗ ಅವರಿಗೆ ಒಂದು ರೀತಿಯಲ್ಲಿ ಒಂದು ಏನು ಪ್ರೋತ್ಸಾಹ ಸಿಗ್ತದೆ. ಮತ್ತೆ ಇನ್ನೊಂದು ಬೇಕಾದಂಥದ್ದು, ಎಷ್ಟೋ ವಿದ್ಯಾರ್ಥಿಗಳು ಅವರಿಗೆ ಕಲಿಯುವಾಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ತದೆ, ಆಗ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್, ಅವರಿಗೆ ಆರ್ಥಿಕವಾಗಿ ನನ್ನ ಕೈಲಾದ ಸಹಾಯ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡೋನರ್ಸ್ ಇಂದ ಸಹಾಯ, ಅಥವಾ ನಾನೊಂದು ತುಂಬಾ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರೆ ಅರ್ನ್ ವೈಲ್ ಯು ಲರ್ನ್ ಅಂತ, ಅಂದ್ರೆ ವಿದ್ಯಾರ್ಥಿಗಳು ಕಲಿತಾ ಇರುವಾಗಲೇ ಸುತ್ತಮುತ್ತದ ಪ್ರದೇಶದಲ್ಲಿ ಎಷ್ಟೋ ಮಕ್ಕಳಿಗೆ ಟ್ಯೂಷನ್ ಬೇಕಾಗ್ತದೆ. ಆಗ ಒನ್ ಟು ಒನ್ ಟ್ಯೂಷನ್, ನಾನಲ್ಲಿ ಟ್ಯೂಷನ್ ಅಂದ್ರೆ ಒಂದು 50-60 ಮಕ್ಕಳನ್ನು ಸೇರಿಸುವಂತದಲ್ಲ, ಒಂದು ಮಗುವಿಗೆ ಒಂದು ಟೀಚರ್. ಹಾಗಾಗಿ ಈ ಮಕ್ಕಳಿಗೆ ತುಂಬಾ ವಿದ್ಯಾರ್ಥಿಗಳಿಗೆ ಯಾರಿಗೆ ನಿಜವಾಗಿ ಆರ್ಥಿಕ ಸಂಕಷ್ಟ ಉಂಟ ಅವರಿಗೆ ನಾನು ಇಂತಹ ಒಂದು ಟ್ಯೂಷನ್ ಕೊಡುವಂತಹ ಅರೇಂಜ್ಮೆಂಟ್ ಮಾಡ್ತಿದ್ದೆ. ಈಗಲೂ ಅದನ್ನು ಮುಂದುವರಿಸ್ತಾ ಇದ್ದೇನೆ. ಆ ಕಾಲ್ಗಳು ಈಗಲೂ ಬರ್ತದೆ, ಮೇಡಮ್ ನಮಗೊಂದು ಟ್ಯೂಷನ್ಗೆ ಜನ ಮಾಡಿಕೊಡಿದ. ನಾನು ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಹುಡುಕಿ ತೆಗೆದು, ಅರ್ಹರು ಯಾರಿದ್ದಾರೆ ಆ ಸಬ್ಜೆಕ್ಟ್ ಕಲಿಸ್ಲಿಕ್ಕೆ ಯಾರು, ಅದನ್ನೆಲ್ಲ ಹುಡುಕಿ ಅವರಿಗೆ ಅದನ್ನು ಅರೇಂಜ್ ಮಾಡ್ತೇನೆ. ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ಅವರ ಫೀಸನ್ನು ಅವರೇ ಕಟ್ಟಿ ಕಟ್ಟಲಿಕ್ಕೆ ಸ್ವಲ್ಪ ಹೆತ್ತವರಿಗೂ ಆ ಮಕ್ಕಳಿಗೂ ಉಪಯೋಗ ಆಗ್ತಾವೆ.
1: ಮತ್ತೆ ಎಷ್ಟೋ ಈ ಹೆಣ್ಣು ಮಕ್ಕಳಿಗೆ ಅವರದೇ ಆದಂತಹ ಅನೇಕ ವೈಯಕ್ತಿಕ ಸಮಸ್ಯೆಗಳು, ತೊಂದರೆಗಳು ಎಲ್ಲವೂ ಇರ್ತದೆ. ಆ ಸಂದರ್ಭದಲ್ಲೂ ಕೂಡ ಈ MSW ಅಥವಾ ಕೌನ್ಸಿಲಿಂಗ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಅಲ್ವಾ?
0: ಹೌದು, ಖಂಡಿತ.
1: ಸೊ ಇಂಥದನ್ನು ಕೂಡ ನೀವು ನಿಭಾಯಿಸಿದ್ದೀರಿ ಅನೇಕ ಸಂದರ್ಭಗಳಲ್ಲಿ.
0: ಎಷ್ಟೋ ಸಂದರ್ಭಗಳಲ್ಲಿ, ಅದು ಕಾಲೇಜಿನ ವಿದ್ಯಾರ್ಥಿಗಳು ಇರ್ಬೋದು, ಹೊರಗಿನಿಂದಲೂ ಬೇರೆಯವರು ಇರ್ಬೋದು. ನನಗೆ ಒಂದು ನೆನಪು ಬರ್ತಾ ಉಂಟು ಈಗ ನೀವು ಹೇಳುವಾಗ, ಹೆಣ್ಣಿನ ಸಮಸ್ಯೆ ಅಂತ. ಕುಡಿದಂತಹ ಗಂಡ ಹೆಂಗಸಿಗೆ ಉಪದ್ರ ಮಾಡುವ ಎಲ್ಲಿಯವರೆಗೆ ಅಂದ್ರೆ ಹಾವನ್ನು ತಂದು ಅವಳ ಮೇಲೆ ತೋರಿಸ್ತಾ ಇದ್ದಾರೆ. ನನಗೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹಣ ಬೇಕೀಗ, ಕೊಡು ಹಣ ಅಂತೇಳಿ ಹಾವನ್ನು ತಂದು ಅವಳಿಗೆ ತೋರಿಸಿದಾನೆ. ಆ ರೀತಿಯಾಗಿ ಬಲಾತ್ಕಾರದಿಂದ ಹಣವನ್ನು ವಸೂಲು ಮಾಡುವಂತಹವರು, ಆ ತರದವರೆಗಿನ ಕುಡಿತದ ಚಟದಿಂದ ಸಮಸ್ಯೆಗೊಳಗಾದವರು ನಮ್ಮ ವಿದ್ಯಾರ್ಥಿಗಳು, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿಗೆ, ಅದು ಕುಟುಂಬದಿಂದಲೇ ಇರ್ಬೋದು ಹೊರಗಿನಿಂದ ಇರ್ಬೋದು, ಆಗ ಎಲ್ಲ ಅವರಿಗೆ ಒಂದು ಬೆಂಬಲವಾಗಿ ನಿಂತು ಅವರಿಗೆ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಒಂದು ಧೈರ್ಯವನ್ನು ಕೊಟ್ಟು ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳುವಂತೆ ಅವರಿಗೆ ಒಂದು ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡಿದಂತಹ ಸಂತೃಪ್ತಿ ತಂದಲ್ಲ
1: ಅಲ್ವಾ? ಅಲ್ವಾ. ಸೊ ಒಟ್ಟಿನಲ್ಲಿ ನಾನು ಹೇಳುದು, ಮ್ಯಾಮ್, ಬೇರೆ ಬೇರೆಯವರಿಗೆ ಯಾವ ಯಾವ ರೀತಿಯ ಬೆಂಬಲವನ್ನ ಕೊಡ್ತೀವ ಗೊತ್ತಿಲ್ಲ, ಆದ್ರೆ ಈ ಮನಸ್ಸಿಗೆ ಒಂದು ಧೈರ್ಯವನ್ನು ತುಂಬುವುದಿದೆಯಲ್ಲ, ವ್ಯಕ್ತಿಗೆ ಧೈರ್ಯವನ್ನು ತುಂಬುವುದು, ಮನಸ್ಥೈರ್ಯವನ್ನು ಹೆಚ್ಚಿಸೋದು, ಇದು ಆಗ್ಬೇಕಾದಂತ ಬಹಳ ಪ್ರಥಮ ಕಾರ್ಯ ಅಂತ ಅನ್ಸುತ್ತೆ ಅಲ್ವಾ?
0: ಆತ್ಮವಿಶ್ವಾಸ ಇಲ್ಲದೇ ಇದ್ರೆ, ನನ್ನಲ್ಲೇ ನನಗೆ ನಂಬಿಕೆ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮೇಲೆ ಬೇರೆಯವರಿಗೆ ನಂಬಿಕೆ ಇಲ್ಲದೇ ಇರಬಹುದು, ಅದು ನಗಣ್ಯ. ನನ್ನ ಮೇಲೆ ನನಗೆ ನಂಬಿಕೆ ಇದ್ರೆ ನಾನು ಏನನ್ನು ಸಾಧಿಸಬಹುದು. ಅಂತಹ ಒಂದು ಆತ್ಮಸ್ಥೈರ್ಯವನ್ನು ಆ ಮಕ್ಕಳಲ್ಲಿ ನಾವು ತುಂಬಬೇಕಾಗಿದೆ. ಅದನ್ನು ನಿರಂತರವಾಗಿ ಶಿಕ್ಷಕರಾಗಿದ್ದು ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಅದನ್ನು ಶಿಕ್ಷಕ ವೃತ್ತಿಯಿಂದ ನಿವೃತ್ತ ಆದ್ರೂ ಸಹ ನನಗೆ ಸಿಕ್ಕಿದಂತಹ ಬೇರೆ ಬೇರೆ ಅವಕಾಶಗಳಲ್ಲಿ ಅದನ್ನು ನಾನು ಮುಂದುವರಿಸ್ತಾ ಇದ್ದೇನೆ.
1: ಅಲ್ವಾ, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ನೀವು ಆಕ್ಟಿವ್ ಇದ್ದೀರಿ ಅಲ್ವಾ?
0: ಹೌದು.
1: ಸೊ ಭಗಿನಿ ಸಮಾಜ ಜೊತೆಯೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ.
0: ಸಾಧಾರಣ ಎಲ್ಲ ತುಂಬಾ ಮಂಗಳೂರಿನ ಪ್ರಮುಖ ಸಂಸ್ಥೆಗಳೊಂದಿಗೆ ಎಲ್ಲ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ. ಹಲವಾರು NGOಗಳೊಂದಿಗೆ ಕಾಂಟ್ಯಾಕ್ಟ್ ಇದ್ದೇನೆ, ಅದು ಪರಿಸರದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಸ್ಥೆಗಳಿರ್ಬೋದು, ಎಲ್ಲದರೊಂದಿಗೆ ನಾನು ಸಹಾಯ ಹಸ್ತವನ್ನು ಮಾಡಿಕೊಂಡು ಅವರು ನನ್ನನ್ನು ಅಪ್ರೋಚ್ ಆಗ್ತಾರೆ, ನಾನು ಅವರನ್ನು ಅಪ್ರೋಚ್ ಆಗ್ತೇನೆ. ಹೀಗೆ ನಮ್ಮದೊಂದು ಮ್ಯೂಚುವಲ್ ಹಾಗೆ ಏನು, ಅವರು ಇದಕ್ಕೆ ನಾವು ಸಪೋರ್ಟ್ ಮಾಡೋದು, ಅವರು ನಮಗೆ ಸಪೋರ್ಟ್ ಮಾಡೋದು, ಈ ರೀತಿಯಾಗಿ ಒಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಒಂದು ಸ್ವಲ್ಪ ಪ್ರೋತ್ಸಾಹ ಇದ್ರೆ ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಅಂತಹ ಪ್ರೋತ್ಸಾಹದ ಮಾತು ಅಥವಾ ನಮ್ಮಿಂದಾಗುವ ಕೈಲಾದ ಸಹಾಯ, ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ.
1: ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್, ಈಗ ಯುವ ಸಮುದಾಯಗಳು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿದೆ ಅನ್ನುವಂತ ಮಾತನ್ನು ಎಲ್ಲ ಕಡೆಯಲ್ಲಿ ನಾವು ಕೇಳ್ತೇವೆ. ನಿಮ್ಗೆ ಯಾವ ಪ್ರಮುಖ ವಿಷಯಗಳು ಇವತ್ತು ಯುವ ಸಮುದಾಯವನ್ನು ದಾರಿ ತಪ್ಪಿಸಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ?
0: ದಾರಿ ತಪ್ಪುವಂತಹ ವಿಚಾರ ಅಂದ್ರೆ, ಒಂದು ಈ ಮೊಬೈಲ್ನ ಅತಿಯಾದ ನೋಡುವಿಕೆಯಿಂದ ಅವರಿಗೆ ತಮ್ಮ ಸುತ್ತಮುತ್ತಲು ಏನು ಆಗ್ತಾ ಇದೆ ಅಂತ ಹೇಳುವ ಅರಿವೇ ಇಲ್ಲ. ಮತ್ತೆ ಅದರಲ್ಲಿ ಬೇಕಾದ ಬೇಡದ ಎಲ್ಲವನ್ನು ನೋಡಿ ಅದರಿಂದ ಸ್ವಲ್ಪ ದಾರಿ ತಪ್ಪುವಂತಹ ಅವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ಮೊಬೈಲ್ನದೊಂದು ಕಂಟ್ರೋಲ್, ಅದರ ಪ್ರಾಪರ್ ಯೂಸ್, ಅದರ ದುರ್ಬಳಕೆ ಆಗದೆ ಸದ್ಬಳಕೆ ಆದರೆ ಖಂಡಿತವಾಗಿ ಆ ಮೊಬೈಲ್ನಿಂದ ನಾವು ಎಷ್ಟೋ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಆದರೆ ಅದು ಏನೋ ಒಂದು ಸ್ವಲ್ಪ ಎಡವುತ್ತಾ ಇದೆ, ಅಲ್ಲಿ ಎಡವುತ್ತಾ ಇದೆ ಅಂತ ನನಗೆ
1: ಅನಿಸ್ತಾ ಇದೆ ಅಂತ. ಇನ್ನು ಪರಿಸರ ಸ್ವಚ್ಛತೆ ಈ ವಿಷಯದ ಬಗ್ಗೆ ಕೂಡ ನೀವು ಬಹಳ ದೊಡ್ಡ ಕೆಲಸವನ್ನು ಮಾಡಿದವರು. NSS ನಲ್ಲೂ ಕೂಡ ಪರಿಸರ ಸಂರಕ್ಷಣೆ ಸ್ವಚ್ಛತೆ ಅದೆಲ್ಲ ಬಹಳ ಪ್ರಮುಖವಾದಂತ ಭಾಗನೇ. ಆದ್ರೂ ಕೂಡ ಹೊರಗೆ ಕೂಡ ನೀವು ಅದರಲ್ಲಿ ಆಕ್ಟಿವ್ ಆದವರು. ಒಂದು ಯಾವುದೋ ಅವಾರ್ಡ್ ನಂಗೆ ಗೊತ್ತಿಲ್ಲ, ಪ್ಲಾಸ್ಟಿಕ್ ಸಮಥಿಂಗ್ ಏನು ಅಲ್ವಾ, ಸೊ ಅದಕ್ಕೂ ನೀವು ಭಾಜನರಾದವರು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮ್ಯಾಮ್?
0: ಆಗ 1999 ನಮ್ಮ ಮಂಗಳೂರಿನಲ್ಲಿ ನಗರ ಪಾಲಿಕೆಯಲ್ಲಿ ಆಗ ಈಗ ಇರುವಂತೆ ಮನೆ ಮನೆಯಿಂದ ಕಸವನ್ನು ಒಟ್ಟು ಮಾಡುವಂತ ಸ್ಥಿತಿ ಇರಲಿಲ್ಲ. ಈಗಲೂ ಅಲ್ಲಲ್ಲಿ ಒಮ್ಮೊಮ್ಮೆ ದಿನಾ ಮನೆಯಿಂದ ಕಸ ಕೊಂಡೋದ್ರು ಅಲ್ಲಲ್ಲಿ ಬಿಸಾಡುವವರು ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ವಿಪರೀತವಾಗಿ ಜನಗಳಿಗೆ ಎಲ್ಲಿ ಹಾಕುದು ಅಂತ ಗೊತ್ತಿಲ್ಲ. ಆ ಕಸದ ಬುಟ್ಟಿ ಇದ್ರು ಸಹ ಅದರ ಹೊರಗೆ ಹಾಕುದು, ರೋಡಿನಲ್ಲಿ ಎಲ್ಲ ಕಂಡಲ್ಲಿ ತೋಡಿನಲ್ಲಿ ಎಲ್ಲ ಕಡೆಯಲ್ಲಿ ಕಸ ಇರ್ತಿತ್ತು. ಆಗ ನಾವು ಮನೆ ಮನೆಗಳಿಗೆ ತೆರಳಿ ಜನರಲ್ಲಿ ಆ ಅವೇರ್ನೆಸ್ ಅನ್ನು ಹುಟ್ಟಿಸಿ ಅದನ್ನು ಹೇಗೆ ಸರಿಯಾಗಿ ಡಿಸ್ಪೋಸ್ ಮಾಡಬೇಕು, ಯಾಕೆ ಮಾಡಬೇಕು, ಇದರ ಅವೇರ್ನೆಸ್, ಪ್ಲಾಸ್ಟಿಕ್ನ ಬಳಕೆ ದುರ್ಬಳಕೆ ಇದರ ಬಗ್ಗೆ ಮಾಹಿತಿ, ಎರೆಹುಳ ಗೊಬ್ಬರ, ಪೈಪ್ ಕಂಪೋಸ್ಟ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನೆಯ ತ್ಯಾಜ್ಯವನ್ನು ಹೇಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು, ಇದನ್ನೆಲ್ಲ ಬಗ್ಗೆ ಮನೆ ಮನೆಗಳಿಗೆ ಹೋಗಿ ಸಾವಿರಾರು ಮನೆಗಳಿಗೆ ಭೇಟಿ ಮಾಡಿ ಅವರಲ್ಲಿ ಒಂದು ಮನವರಿಕೆ ಮಾಡುವಂಥದ್ದು, ಹಲವರು ಸಭೆಗಳನ್ನು ಕರೆದು ಅಲ್ಲಿ ಜನರಿಗೆ ಕಾರ್ಯಕ್ರಮವನ್ನು ಮಾಡುವಂಥದ್ದು, ಮತ್ತೆ ಇಲ್ಲಿ ಮನೆ ಮನೆಯಿಂದ ತ್ಯಾಜ್ಯವನ್ನು ಒಟ್ಟು ಮಾಡುವಂಥ ಒಂದು ಕೆಲಸವನ್ನು ಆರಂಭದಲ್ಲಿ ನಮ್ಮ ಶುಚಿತ್ವ ಸಾಧನಾ ಸಮಿತಿ ಅಂತ ಹೇಳಿಕೊಂಡು ನಾವು ಮಾಡಿದ್ದೆವು. ತುಂಬ ಜನ ಕಮಿಟಿ ಮೆಂಬರ್ಸ್ ಎಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ಮಂಗಳೂರು ಮಹಾನಗರ ಪಾಲಿಕೆಯ ಆಗದ ಕಮಿಷನರ್ ಶ್ರೀ ಜೆ ಆರ್ ಲೋಬರ್ ಅವರು ಆಗ ನಮಗೆ ಬಹಳ ಸಪೋರ್ಟ್ ಮಾಡಿದರು, ಇಂತಹ ಒಂದು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ಅಂತ. ಆಗ ಅವರದೊಂದು ಒಂದು ಬ್ಯಾಕಪ್ ಸಹ ನಮಗೆ ಇತ್ತು. ಆಗ ನಾವು ತುಂಬಾ ಚಂದದಲ್ಲಿ ಮನೆ ಮನೆಯಿಂದ ತ್ಯಾಜ್ಯವನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಸಾಧಾರಣ 36 ಕಡೆಗಳಲ್ಲಿ ಮಾಡಿ ಒಂದು ಮಾದರಿಯಾಗಿ ತೋರಿಸಿದೆವು. ಆಮೇಲೆ ಮುಂದಿನ ದಿನಗಳಲ್ಲಿ ಈಗ ನಗರ ಪಾಲಿಕೆ ಅದನ್ನು ಮುಂದುವರಿಸ್ತಾ ಇದೆ, ಅಂದ್ರೆ ಈಗ ನಗರ ಪಾಲಿಕೆಯ ವತಿಯಿಂದಲೇ ಅದು ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದ್ರು ಸಹ ಜನರ ಸಹಕಾರ ಇಲ್ಲದೇ ಇದ್ರೆ ಎಷ್ಟು ಮಾಡಿದ್ರು ಅದು ಅಷ್ಟು ಸ್ವಚ್ಛವಾಗಿ ಮಂಗಳೂರು ಕಾಣ್ತಾ ಇಲ್ಲ. ಜನಗಳು ಇದಕ್ಕೆ ಸ್ಪಂದಿಸಬೇಕು. ಇಷ್ಟೊಂದು ಪ್ರತಿದಿನ ಕೋವಿಡ್ ಟೈಮಲ್ಲಿ ಸಮೇತ ಆ ನಗರ ಪಾಲಿಕೆಯ ಲಾರಿ ಬಂದು ನಮ್ಮ ಮನೆಯ ಕಸವನ್ನು ಕೊಂಡೋಗುವಾಗ ನಮಗೆ ನನ್ನ ಮನೆಯಲ್ಲಿ ಮೀನನ್ನು ಕೊಯ್ದ ಹಾಗೆ ನನಗೆ ಮನೆಯೊಳಗೆ ಇಟ್ಟುಕೊಳ್ಬಾರ್ದು ಅಂತೇಳಿ ಅದನ್ನಲ್ಲಿ ಮಾರ್ಗಕ್ಕೆ ಬಿಸಾಡೋದು, ಇನ್ನೊಂದು ತೋಡಿಗೆ ಬಿಸಾಡೋದು ಮಾಡಿದರೆ ಮತ್ತೆ ನಾವು ಮಂಗಳೂರಿನಲ್ಲಿ ಇನ್ನೊಂದಾಯ್ತು, ಹಾಗಾಯ್ತು, ಫ್ಲಡ್ ಆಯ್ತು, ಇನ್ನೊಂದು ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಒಂದು ಕಾರಣ ನಮ್ಮ ಕಸವನ್ನು ಬೇಕಾಬಿಟ್ಟಿಯಾಗಿ ಬಿಸಾಡಿ ನೀರು ಹೋಗುವಂತಹ ಜಾಗದಲ್ಲಿ ನೀರು ಹೋಗದೆ ಅಲ್ಲಲ್ಲಿ ಬ್ಲಾಕ್ ಆಗಿ ಅದರಿಂದಲೂ ಸ್ವಲ್ಪ ಮಟ್ಟಿಗೆ ನಮಗೆ ಪ್ರವಾಹದ ಭೀತಿ ಕಂಡಿದೆ. ಬೇರೆ ಕಾರಣಗಳು ಇರಬಹುದು, ಇಲ್ಲ ಹೇಳುವುದಿಲ್ಲ, ಆದ್ರೆ ಒಂದು ಕಾರಣ ಇದು. ಆದ ಕಾರಣ ಪರಿಸರ ಸ್ವಚ್ಛತೆಯ ಬಗ್ಗೆ ನಮ್ಮಲ್ಲಿ ಕಾಳಜಿ ಬಹಳಷ್ಟು ನಾವು ಮೂಡಿಸಬೇಕಾಗಿದೆ. ನಿರಂತರವಾಗಿ ಇನ್ನೂ ಅಂತಹ ಒಂದು ರೋಡಿನ ಬದಿಯಲ್ಲಿ ನಾವು ನೋಡ್ತೇವೆ, ಇಷ್ಟಿಷ್ಟು ಕಟ್ಟಿ ಕಟ್ಟಿ ತಂದು ಅಲ್ಲಿ ಹಾಕಿಕೊಂಡು ಹೋಗ್ತಾರೆ. ಅದೇ ಪ್ರದೇಶದಲ್ಲಿ ಕಸವನ್ನು ದಿನನಿತ್ಯ ಕೊಂಡೋಗ್ತಾರೆ. ಹಾಗಿದ್ರು ಯಾಕೆ ಹಾಕ್ತಾರೆ, ಎಲ್ಲಿಂದ ಬೇರೆಯವರು ತಂದು ಹಾಕ್ತಾರಾ, ಒಂದು ಅರ್ಥ ಆಗುದಿಲ್ಲ.
1: ನನಗೂ ಈಗ ನೆನಪಿದೆ, ನಾವು ಈವೆಂಟ್ ಅನ್ನು ಮಾಡುವಾಗ ನನಗೊಂದು ನೀವು ಸಲಹೆ ಕೊಟ್ಟಿದ್ರಿ, ಅಭಿಷೇಕ್ ಸಮೋಸ ಕೊಡಿ, ಏನ್ ಬೇಕಿದ್ರೂ ಕೊಡಿ, ಆದ್ರೆ ನೀರಿನ ಬಾಟ್ಲ್ ಒಂದು ಕೊಡಬೇಡಿ ವಿದ್ಯಾರ್ಥಿಗಳಿಗೆ. ಟೌನ್ ಹಾಲ್ ಹೊರಗಡೆ ನೀರಿನ ವ್ಯವಸ್ಥೆ ಉಂಟು, ಅಲ್ಲಿ ಹೋಗಿ ಮಕ್ಕಳು ಕುಡಿತಾರೆ, ಬಾಟಲ್ ಒಂದು ಕೊಡಬೇಡಿ ಅಂತ. ಆಕ್ಚುಲಿ ಅದು ಅಗತ್ಯ ಅಂತ. ಒಂದು ಕಡೆಯಲ್ಲಿ ಪ್ಲಾಸ್ಟಿಕ್, ಇನ್ನೊಂದು ಕಡೆಯಲ್ಲಿ ನೀರು, ಅದರಲ್ಲಿ ಪೂರ್ತಿ ಕುಡಿಯೋರು ಯಾರು ಇಲ್ಲ ಬಾಟಲ್ ಇಂದ, ಎಲ್ಲ ಸ್ವಲ್ಪ ಕುಡಿದು ಬಿಸಾಡೋರು ಇರೋದು. ಸೊ ಇಂಥ ಜಾಗೃತಿಗಳು ಮೂಡಿಸುವಂತದ್ದು
0: ಎಷ್ಟೋ ಸಮಾರಂಭಗಳಲ್ಲಿ ನಾನು ಅಲ್ಲಿ ಸಮಾರಂಭಗಳಲ್ಲಿ ನಿಂತು ಅಲ್ಲಿ ಮತ್ತೆ ಮತ್ತೆ ಕೇಟರ್ ಹತ್ರ ಹೋಗಿ ಸ್ಪೂನ್ ಕೊಡಿ, ಗ್ಲಾಸ್ ಕೊಡಿ, ಮಜ್ಜಿಗೆಗೊಂದು ಗ್ಲಾಸ್, ಪಾಯಸಕ್ಕೊಂದು ಗ್ಲಾಸ್ ಅಂತ ಕೇಳ್ತಾ ಇರ್ತಾರೆ, ಅಥವಾ ಸ್ಪೂನ್ಗೆ. ಆಗ ನಾನು ಎಷ್ಟೋ ಸಮಾರಂಭಗಳಲ್ಲಿ ಅಲ್ಲಿ ನಿಂತು ನಿಮ್ಮ ಪ್ಲೇಟ್ನಲ್ಲೇ ಪಾಯಸವನ್ನು ಹಾಕಿ ತಿಂದರೆ ಎಷ್ಟು ಟೇಸ್ಟ್, ಅದು ರುಚಿಯಾಗಿರ್ತದೆ. ಗ್ಲಾಸ್ ಒಂದು ತಗೊಂಡಿದ್ದೀರಿ ಅದರಲ್ಲೇ ಮತ್ತೆ ಕುಡೀರಿ, ಅಥವಾ ಇನ್ನೊಂದು ನೀರಿನ ಬಾಟಿಗೆ ಹೋಗಬೇಡಿ, ಅಲ್ಲಿ ಕಾಮನ್ ಆಗಿ ಇಟ್ಟಂತಹ ಒಂದು ಇರ್ತದೆ ಅದರಿಂದಲೇ ಕುಡೀರಿ ಅಂತ ಹೇಳುವ ಒಂದು ಸಣ್ಣ ಮಟ್ಟಿನ ಒಂದು ಪ್ರಯತ್ನವನ್ನು ನನಗೆ ಅದರಲ್ಲಿ ಸಣ್ಣ ಸಣ್ಣ ಸಮಾರಂಭಗಳಲ್ಲಿ ಅಥವಾ ನಮ್ಮ ಕಾಲೇಜಿನ ಇದಕ್ಕೆ ಗೆಸ್ಟ್ಗಳು ಬಂದಾಗ, ವಿದ್ಯಾರ್ಥಿಗಳ ಸಮುದಾಯ ಬಂದಾಗ ಅಲ್ಲಿ ಅದನ್ನು ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ.
1: ಎಸ್ ಎಸ್, ಖಂಡಿತ. ನಾನಿವತ್ತು ಬೆಳಗ್ಗೆ ಗುರು ಪೂರ್ಣಿಮಾ ಲೆಕ್ಕದಲ್ಲಿ ರಾಮಕೃಷ್ಣ ಮಿಷನ್ಗೆ ಹೋಗಿದ್ದೆ. ಅಲ್ಲಿ ಏನು ಕೊಡ್ತಾ ಇದ್ರು ಬೆಳಗ್ಗೆ, ಟೀ ಮತ್ತೆ ಸಮಥಿಂಗ್ ಏನು ಕೊಡ್ತಾ ಇದ್ರು. ಒಬ್ರು ಲೇಡಿ ನಂಗೆ ಬಹಳ ಸಂತೋಷ ಆಯ್ತು, ಅವ್ರ ಬ್ಯಾಗ್ ಇಂದ ಒಂದು ಸಣ್ಣ ಒಂದು ಸ್ಟೀಲಿನ ಲೋಟ ಮತ್ತೆ ಒಂದು ಚಿಕ್ಕ ಒಂದು ಏನ್ ಹೇಳ್ತೀವಿ ನಾವು ಒಂದು ಪಾತ್ರೆಯನ್ನು ತೆಗೆದು ಅಲ್ಲಿಂದಲೇ ತೆಗೊಂಡ್ರು. ಹೋದಲ್ಲೆಲ್ಲ ಅದನ್ನ ಅವ್ರು ಕೊಂಡೋಗ್ತಾರಂತೆ. ಸೊ ಅವ್ರು ಹೇಳೋದು, ನಂದು ಒಬ್ಬಳಿಂದ ಆದ್ರೂ ಒಂದು ಕಡಿಮೆ ಆದ್ರೆ ಒಳ್ಳೇದಲ್ವಾ ಅಂತ. ಸೊ ಇಂಥ ಮನಸ್ಥಿತಿಗಳು ಮೂಡಬೇಕಾದಂತ ಅಗತ್ಯ ಇದೆ ಅಂತ ಅಲ್ವಾ. ಕೇಳುಗರೆ, ನಾವು ವಿನೀತಾರವರ ಜೊತೆ ಮಾತಾಡ್ತಿದ್ದೇವೆ, ಇನ್ನು ಕೂಡ ಅನೇಕ ವಿಷಯಗಳನ್ನ ಮಾತಾಡ್ಲಿಕ್ಕಿದೆ. ನೀವು ಕೂಡ ಕರೆಯನ್ನ ಇನ್ನು ಮಾಡಬಹುದು. ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಾಗೆ ನಿಮ್ಮ ಏನಾದರೂ ವಿಷಯವನ್ನು ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿಯೂ ನೀವು ಈ ಹೊತ್ತಿನಲ್ಲಿ ಹಂಚಿಕೊಳ್ಳಬಹುದು ಅನ್ನೋದನ್ನು ಹೇಳ್ತಾ ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀವಿ. ಅದರ ನಂತರ ಮಾತುಕತೆ ಮುಂದುವರಿಯುತ್ತದೆ. ಕೇಳ್ತಿರೋದು ಸಮಾಜಮುಖಿ, ಇದು ರೇಡಿಯೋ ಸಾರಂಗ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಹೊತ್ತು ನಮ್ಮ ಜೊತೆಗೆ ಇರುವವರು ಸಮಾಜಮುಖಿ ವ್ಯಕ್ತಿತ್ವವಾಗಿರುವಂತಹ ಶ್ರೀಮತಿ ವಿನೀತಾ ರೈವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಕೂಡ ಕರೆಯನ್ನು ಮಾಡಬಹುದು. ನಿಮ್ಮಲ್ಲೂ ಕೂಡ ಏನಾದರೂ ಮಾತಿದ್ರೆ, ಏನಾದರೂ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ. ಮೇಡಮ್, ಅನೇಕ ನಿಮ್ಮ ಈ ಜೀವನದ ಪ್ರಯಾಣದಲ್ಲಿ ಅನೇಕ ವಿಷಯಗಳನ್ನು, ಅನೇಕ ಸಂಗತಿಗಳನ್ನು ಬಹಳ ಹತ್ತಿರದಿಂದ ನೋಡಿದವರು, ಯಾವುದಾದ್ರು ಒಂದು ಇನ್ಸಿಡೆಂಟನ್ನು ನೆನಪು ಮಾಡಿಕೊಳ್ಬೇಕಾಗುತ್ತೆ, ಯಾವಾಗ ನನಗೆ ಅದು ನೆನಪಾಗ್ತಾ ಇರುತ್ತೆ ಅಂತ ಹೇಳಿದರೆ, ಯಾವುದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಅಂತ?
1: ನನಗೆ ನನ್ನ ಕಣ್ಣ ಮುಂದೆ ಈಗ ಎರಡು ದೃಶ್ಯಗಳು ನೆನಪು ಬರ್ತವೆ. ಒಂದು, ಹಾಸ್ಟೆಲ್ನ ಜೀವನದಲ್ಲಿರುವಾಗ ರಾತ್ರಿ 1:30 ಹೊತ್ತಿಗೆ ಕಿಟಕಿಯಿಂದ ಯಾರೋ ಬಂದು ಕೈ ಹಾಕುವಂಥದ್ದು. ಆಗ ನಾನು ಹಾಕಿ ಆಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಬಳಿಯಲ್ಲಿ ಹಾಕಿ ಸ್ಟಿಕ್ ಇತ್ತು. ನನ್ನ ರೂಮ್, ನಾವು ಒಟ್ಟು 4 ಜನ ಇದ್ದೇವೆ ರೂಮಿನಲ್ಲಿ. ಆ ಕಿಟಕಿಯ ಬದಿಯಲ್ಲಿರುವವರು ಹಾರಿ ಓಡಿ ಬೊಬ್ಬೆ ಹಾಕಿ ನಮ್ಮನ್ನೆಲ್ಲ ಎಬ್ಬಿಸಿದ್ರು, ಯಾರು ಕಿಟಕಿಯಿಂದ ಕೈ ಹಾಕ್ತಾ ಇದ್ದಾರೆ ಅಂತ. ಆಗ ಏನು ಮಾಡುದು ಅಂತ ಯಾರಿಗೂ, ಎಲ್ಲ ಕೂಗ್ಲಿಕ್ಕೆ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ನನ್ನ ಕೈಯಲ್ಲಿ ಹಾಕಿ ಸ್ಟಿಕ್ ಇತ್ತು. ಹೋಗಿ ಅವನಿಗೆ ಸರಿಯಾಗಿ ಹಾಕಿ ಸ್ಟಿಕ್ಕಿಂದ ಒಂದು ಕೊಟ್ಟು ಅವನಲ್ಲಿಂದ ಓಡಿ ಹೋಗಿದ್ದಾನೆ. ಇದು ರಾತ್ರಿ 1:30. ಅವತ್ತು ಮತ್ತೆಯೂ ವಾರ್ಡನ್ ನನಗೆ ಯಾವತ್ತೂ ಹೇಳುದು, ನಿನ್ನ ಹಾಕಿ ಸ್ಟಿಕ್ ಅನ್ನು ನಾನು ಜೀವನದಲ್ಲಿ ಮರಿಲಿಕ್ಕಿಲ್ಲ, ಅವನನ್ನು ಓಡಿಸಿ ಬಿಟ್ಟಿದ್ಯಲ್ಲ 1:30 ರಾತ್ರಿಗೆ ಅಂತ. ಯಾರಿಗೂ ಧೈರ್ಯವೇ ಇಲ್ಲ, ಏನು ಮಾಡುದು, ಬೊಬ್ಬೆ ಹೊಡೆಯುವುದು ಮಾತ್ರ ಒಂದೇ ಗೊತ್ತಿದ್ದದ್ದು. ಆ ಸಂದರ್ಭದಲ್ಲಿ ಧೈರ್ಯ ಮಾಡಿ ಅವನ ಹತ್ತಿರ ಹೋಗಿ ನಾನೊಂದು ಹಾಕಿ ಸ್ಟಿಕ್ ಅಲ್ಲಿ ಹೊಡೆಯುವಾಗ ಅವನಲ್ಲಿಂದ ಕಾಲ್ಕಿ.
0: ಅಂದ್ರೆ ಈ ಧೈರ್ಯ ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಬೇಕಾಗಿದೆ ಅಂತ.
1: ಹೌದು, ಖಂಡಿತ ಬೇಕಾಗಿದೆ. ಆ ಸಂದರ್ಭವನ್ನು ಎದುರಿಸುವಂತ ಧೈರ್ಯ ಬೇಕು. ಅದು ಇರುವುದಿಲ್ಲ, ಬೊಬ್ಬೆ ಹಾಕಿ ಹೆದರಿಕೊಂಡು ಕೂತ್ರೆ ಸಮಸ್ಯೆ ದೊಡ್ಡದಾಗುವುದೇ ಹೊರತು ಸಣ್ಣದಾಗುವುದಿಲ್ಲ, ಪರಿಹಾರ ಆಗುದಿಲ್ಲ. ಅದಕ್ಕೆ ಧೈರ್ಯ ಮಾಡಬೇಕು. ನಾನು ಹೇಳಿ, ನಾವು ಇಷ್ಟು ಜನ ಇದ್ದೇವೆ ಹಾಸ್ಟೆಲ್ ಅಲ್ಲಿ, ಅವನನ್ನು ಒಬ್ಬನನ್ನು ನಮಗೆ ಓಡಿಸ್ಲಿಕ್ಕೆ ನಮಗೆ ಗೊತ್ತಿಲ್ವ? ಅವರು ಇಷ್ಟು ಜನ, ಒಂದು ಸಾಧಾರಣ 150 ಜನ ಇದ್ದೇವೆ ಹಾಸ್ಟೆಲ್ ಅಲ್ಲಿ. ಅಲ್ಲ, ಅವರೆಲ್ಲ ಮಲಗಿದ್ದಾರೆ, ಆದ್ರೂ ಸಹ ನಾವು ಇಷ್ಟೊಂದು ಜನ ಇಲ್ವೋ, ಅವನು ಏನ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಧೈರ್ಯ ತಗೊಳ್ಬೇಕು ಆ ಸಂದರ್ಭದಲ್ಲಿ. ಇನ್ನೊಂದು, ನನಗೆ ಇನ್ನೊಂದು ಇನ್ಸಿಡೆಂಟ್, ನಾವು ಮೂಡುಬಿದ್ರೆಯಲ್ಲಿ ನನ್ನ ಪ್ರಥಮ NSS ಕ್ಯಾಂಪ್. ಆಗ ಮಧ್ಯಾಹ್ನದ ಹೊತ್ತಾಗಿತ್ತು, ಎಲ್ಲರೂ ವಿದ್ಯಾರ್ಥಿಗಳು ಶ್ರಮದಾನ ಆದ ಮೇಲೆ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಬಂದು ಸ್ನಾನ ಆದವರೆಲ್ಲ ಬಂದು ಊಟದ ಹಾಲ್ನಲ್ಲಿ ಕೂತಿದ್ದಾರೆ. ನಮಗೆ ಜೋರಾಗಿ ಒಂದು ಶಬ್ದ ಕೇಳಿತು, ಏನು ಅಂತ ಗೊತ್ತಿಲ್ಲ. ನನಗೆ ಯಾವಾಗಲೊಂದು ಅಭ್ಯಾಸನ ಕೈಲೊಂದು ಬ್ಯಾಗ್ ಸಹ ಇರ್ತದೆ. ಓಡಿದೆವು, ಏನು ಅಂತೇಳಿ ನೋಡುವಾಗ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಆಗ ಶಾಲಾ ಕಾಲೇಜುಗಳೆಲ್ಲ ಬಿಟ್ಟಂತ ಸಮಯ. ಸುತ್ತ ನೋಡಿದಾಗ ಒಂದು 800 ಜನ ಸೇರಿದ್ದಾರೆ ಅಲ್ಲಿ ಸುತ್ತ. ಅಂದ್ರೆ ಅಲ್ಲಿ ಶಾಲೆ, ಜೂನಿಯರ್ ಕಾಲೇಜು ಎಲ್ಲ ಇತ್ತು. ಹಾಗಾಗಿ ಎಲ್ಲರೂ ಕಾಲೇಜಿಂದ ಹೊರಗೆ ಬರುದು, ಆ ರೋಡಿನಲ್ಲಿರುವಂತ ಬೇರೆ ಜನಗಳು ಎಲ್ಲ. ಹಾಗೆ ಏನಾಗಿದೆ ಹೋಗಿ ನೋಡುವಾಗ ಅಲ್ಲಿ ಒಂದು ಸ್ಕೂಟರ್ ಅಲ್ಲಿ ಹೋಗುವವರಿಗೆ ಒಂದು ಲಾರಿ ಗುದ್ದಿ ಅವರಿಬ್ರು ಮಾರ್ಗದಲ್ಲಿ ಬಿದ್ದಿದ್ದಾರೆ ಸ್ಕೂಟರ್. ಯಾರು ಅವರನ್ನು ಮುಟ್ಟುವುದಿಲ್ಲ, ಯಾರಿಗೂ ಮುಟ್ಟಲಿಕ್ಕೆ ಧೈರ್ಯ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಹತ್ರ ವೆಹಿಕಲ್ ಇಲ್ಲ, ಅವರನ್ನು ಹೋಗಿ ಎಬ್ಬಿಸಿದೆ. ನನ್ನ ಬ್ಯಾಗಿನಲ್ಲಿ ಒಂದು ಬಾಟ್ಲಿ ನೀರಿತ್ತು, ಅವರ ಮುಖಕ್ಕೆ ಸ್ವಲ್ಪ ನೀರನ್ನು ಚುಮುಕಿಸಿದೆ, ಅವರನ್ನು ಹೆಂಗಸನ್ನು ನಾನು ಎಬ್ಬಿಸಿದೆ. ಬೇರೆಯವರ ಹತ್ರ, ಮಕ್ಕಳ ಹತ್ರ ಹೇಳಿದೆ, ಸ್ವಲ್ಪ ಹಿಡೀರಿ ಬನ್ನಿ ಅಂತ. ಮಕ್ಕಳು ಯಾರೂ ಧೈರ್ಯ ಮಾಡುವುದಿಲ್ಲ, ಆಕ್ಸಿಡೆಂಟ್ ಕೇಸಲ್ಲಿ ಹಿಡಿದ್ರೆ ಕಷ್ಟ ಅಲ್ಲ, ನಮಗೆ ನಾಳೆ ತೊಂದರೆ ಆಗ್ತದ, ನಮ್ಮ ಮೇಲೆ ಅಪವಾದ ಬರ್ತದೆ ಅಂತೇಳಿ ಒಂದು ಆ ಟೈಮಲ್ಲಿ ಸಹಜವಾಗಿರ್ತದೆ. ಮತ್ತೆ ಏನ್ ಮಾಡುದು, ಏನಾದ್ರು ಮಾಡಿ ಆಸ್ಪತ್ರೆಗೆ ಕೊಂಡೋಗ್ಬೇಕಲ್ಲ. ಮುಖಕ್ಕೆ ಎಲ್ಲ ನೀರೆಲ್ಲ ಆಯ್ತು, ಹಿಡ್ಕೊಂಡು ಇದ್ದ ವೆಹಿಕಲ್ ಹೋಗುವವರು ಎಲ್ಲರನ್ನು ನಿಲ್ಲಿಸು, ನಾನು ಒಮ್ಮೆ ನಿಲ್ಲಿಸಿ ಅವರನ್ನೊಂದು ಆಸ್ಪತ್ರೆಗೆ ಕೊಂಡೋಗುವಂತ. ಒಟ್ಟಿಗೆ ಎಲ್ಲಿಗೆ ಕಾಲ್ ಮಾಡುದು, ಆಗ ಈಗ ಮೊಬೈಲ್ ಈ ತರದೆಲ್ಲ ಸಿಸ್ಟಮ್ ಎಲ್ಲ ಅಷ್ಟೆಲ್ಲ ಇರ್ಲಿಲ್ಲ. ಮತ್ತೆ ಹೇಗಾದ್ರೂ ಆಸ್ಪತ್ರೆಗೆ ಒಂದು ಹೋಗ್ಲಿಕ್ಕೆ ಒಬ್ರು ಕಾರಿನ ಅವರು ನಿಲ್ಲಿಸಿದ್ರು. ಅವ್ರ ಹತ್ರ ಕೂಗಿ ಹೇಳಿದಾಗ ಅವ್ರು ಹೇಳಿದ್ರು, ನೀವು ನಾನು ಕರ್ಕೊಂಡು ಬಂದು ಬಿಟ್ಟದು ಅಂತ ಹೇಳಬಾರ್ದು, ಕರ್ಕೊಂಡು ಬಿಡ್ತೇನೆ ನಾನು, ಅಲ್ಲಿಂದ ಸೀದಾ ಹೋಗ್ತೇನೆ, ಅಷ್ಟು ಸಾಕು, ನಮಗೆ ಜೀವ ಉಳಿದ್ರೆ ಸಾಕು, ಆಸ್ಪತ್ರೆಗೆ ಮುಟ್ಟುದೇ ನಮಗೆ ಮುಖ್ಯ ಅಂತ ಹೇಳಿ ಕರ್ಕೊಂಡು ಹೋದೆವು. ಮತ್ತೆ ಆ ಹೆಂಗಸನ್ನು ನಾನು ಕರ್ಕೊಂಡು ಹೋದೆ. ಅರ್ಧ ದಾರಿಯಲ್ಲಿ ಹೋಗುವಾಗ ಹೆಂಗಸುಗೆ ಸ್ವಲ್ಪ ಎಚ್ಚರ ಆಗ್ತಾ ಉಂಟು. ನನ್ನ ಗಂಡೆಯಲ್ಲಿದ್ದಾರೆ, ನನ್ನನ್ನು ಬಡಿಲಿಕ್ಕೆ ಅಂದ್ರೆ ಈ ರೀತಿ ದುಡ್ಲಿಕ್ಕೆ ಶುರು ಮಾಡಿದ್ರು. ನನ್ನ ಗಂಡೆಯಲ್ಲಿದ್ದಾರೆ ಅಂತ. ಆಗ ಅವರನ್ನು ನಾವು ಏನ್ ಮಾಡಿದ್ದೆವು, ನಮ್ಮ ಹುಡುಗರಿದ್ರಲ್ಲ, ಅವ್ರ ಹತ್ರ ಹೇಳಿದ್ರೆ ನೀವು ಇನ್ನೊಂದು ವೆಹಿಕಲ್ ಮಾಡಿ ಕರ್ಕೊಂಡು ಬನ್ನಿ ಅಂತ. ಹಾಗೆ ನಾನು ಇದಕ್ಕೆ ಕಾದ್ರೆ ಇವರ ಜೀವ ಉಳಿಸ್ಬೇಕಲ್ಲ, ಎರಡಕ್ಕೂ ಕಾದ್ರೆ ಆಗುದಿಲ್ಲ. ಒಂದು ಕಾರಿನಲ್ಲಿ ಒಬ್ಬರನ್ನು ಕರ್ಕೊಂಡು ಹೋದೆ, ಮತ್ತೆ ಹುಡುಗರು ಏನು ಧೈರ್ಯ ಮಾಡಿ 3 ಹುಡುಗರು ಇನ್ನೊಂದು ಕಾರಿನಲ್ಲಿ ಆ ಗಂಡಸನ್ನು ಮಾತ್ರ ಆಗ್ಲೇ ರೋಡಲ್ಲೇ ಗೊತ್ತಾಗಿದೆ ನಮಗೆ, ಹೋಗಿತ್ತು ಅವರದ್ದು ಅಲ್ಲೇ ಜೀವ ಹೋಗಿದೆ. ಈ ಹೆಂಗಸು ಮತ್ತೆ ಜೀವ ಉಳಿಸುವಂತಹ ಒಂದು ಕೆಲಸ ನಮ್ಮಿಂದ ಆಯ್ತು. ಅದಕ್ಕೆ ನಾನು ಆಗ ಹೇಳುದು ವಿದ್ಯಾರ್ಥಿಗಳಿಗೆ, ಆಮೇಲೆ ಸಹ, ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಯವರೇ ಆಗಿದ್ರೆ ನಾವು ಹಾಗೆ ಹಿಂದೇಟು ಹಾಕ್ತೇವ? ನಮ್ಮ ಮನೆಯವರಿಗೆ ಆ ರೀತಿ ಆದಾಗ ಸಮಾಜದಲ್ಲಿ ಜನ ಹಾಗೆ ಮಾಡಿದ್ರು, ಯಾರೂ ಹತ್ತಿರ ಬರಲಿಲ್ಲ, ಅವರನ್ನು ಎಬ್ಬಿಸಿ ಒಂದು ವೆಹಿಕಲ್ ಮಾಡಿ ಕರ್ಕೊಂಡು ಹೋಗ್ಲಿಲ್ಲ ಅಂತೇಳಿ ನಾವು ಅಪವಾದ ಆಗ್ತೇವೆ, ಯಾರು ಬರಲಿಲ್ಲ ಇಷ್ಟು ಜನ ಇದ್ದು ಅಂತ. ಹಾಗೆ ನಾವು ಆ ಸಂದರ್ಭದಲ್ಲಿ ಯೋಚಿಸಿ ನಮ್ಮ ಒಂದು ಸ್ಪಂದನೆಯನ್ನು ಮಾಡಿದಾಗ ಆ ಒಂದು ಜೀವವನ್ನು ಉಳಿಸಿದಂತಹ ಒಂದು ಸೌಭಾಗ್ಯ
0: ಸಿಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ,
0: ನಮಸ್ತೆ, ಹೇಳಿ, ಯಾರು?
2: ನಮಸ್ತೆ ಸರ್, ಪೂರ್ಣಿಮಾ ಸಾಲೇತೂರಿಂದ
0: ಮಾತಾಡಿ. ಮಾತಾಡಿ ಮೇಡಮ್ ಜೊತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ಪೂರ್ಣಿಮಾ ಮೇಡಮ್.
2: ನಿಮ್ದು ಸಮಾಜಮುಖಿ ಕೆಲಸ ಎಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್. ಈಗ ಒಂದು ಘಟನೆ ಹೇಳಿದ್ರಲ್ಲ, ನಂಗೆ ಕೈ ಕಾಲಡ್ಕ ಬಂತ, ಅಷ್ಟು ಹೆದರಿಕೆ ಆಗಿದೆ ನೀವು ಹೇಳುದು ಕೇಳಿ. ನಿಮ್ಮ ಪರಿಸ್ಥಿತಿ ಅವಾಗ ಹೇಗಿರ್ಬೋದು? ಮತ್ತೆ ನಮ್ಮೂರಲ್ಲಿ ಸಹ ಅದು NSS ಕ್ಯಾಂಪ್ ಎಲ್ಲ ಆಗಿತ್ತು, ತುಂಬಾ ಸಲ ವರ್ಷ ವರ್ಷ ಆಗ್ತಾ ಇತ್ತು ಸಾಲಿಪುರಲ್ಲಿ. ಅದೇ ತುಂಬಾ ಮಕ್ಕಳೆಲ್ಲ ಬಂದು ಎಲ್ಲ ಸ್ವಚ್ಛತೆ ಮಾಡುದು, ಪರಿಸರ ಸ್ವಚ್ಛತೆ ಮಾಡುದು, ಮತ್ತೆ ಸಂಜೆ ಆಗುವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕೊಡುದು ಎಲ್ಲ ಮಾಡ್ತಿದ್ರು. ತುಂಬಾ ಶ್ರಮದಾನ ಎಲ್ಲ ಮಾಡಿ ತುಂಬಾ ಚಂದ ಎಲ್ಲ ಮಾಡ್ತಿದ್ರು ಶಾಲೆ ಆವರಣ ಎಲ್ಲ, ಸುತ್ತಮುತ್ತ ಎಲ್ಲ ರೋಡ್ ಸೈಡ್ ಎಲ್ಲ. ತುಂಬಾ ಖುಷಿ ಆಗ್ತದೆ ಮೇಡಮ್ ಇಂಥ ಕಾರ್ಯಕ್ರಮ, ನೀವು ಬಂದು ಭಾಗವಹಿಸಿ ಅನೇಕ ಮಾಹಿತಿ ಸಹ ಕೊಟ್ಟಿದ್ದೀರಿ, ಮತ್ತೆ ನೀವು ಸಮಾಜಮುಖಿ ಕೆಲಸ ಸಹ ಮಾಡಿದ್ದೀರಿ. ಅಭಿನಂದನೆಗಳು.
1: ಧನ್ಯವಾದಗಳು ಮೇಡಮ್. ನೀವು ಆ NSS ನ ವಿದ್ಯಾರ್ಥಿಗಳು ಮಾಡುವಂತ ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ನೋಡಿದ್ದೀರಿ ಮತ್ತು
2: ಹೋಗ್ತಿದ್ದು ಅಂದ್ರೆ ತುಂಬಾ ಪ್ರತಿ ವರ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದೆರಡು ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೇನೆ, ಅವರ ಜೊತೆ ಇದ್ದೆ ಸ್ವಲ್ಪ.
1: ನಿಮ್ಮಂತವರು ಬೇಕು ಮೇಡಮ್, ಅಂತಹ ಕ್ಯಾಂಪ್ಗಳಾಗುವ ಊರಿನವರು ಸ್ಪಂದನೆ ಮಾಡಬೇಕು.
2: ಹೌದು, ಅವರಿಗೆ ಅಂದ್ರೆ ನೀರಿನ ವ್ಯವಸ್ಥೆ ಇದ್ದು ಎಲ್ಲ ತುಂಬಾ ಕಷ್ಟ ಎಲ್ಲ ಆಗ್ತಿತ್ತು ತುಂಬಾ ಮಕ್ಕಳೆಲ್ಲ ಇರುವಾಗ.
1: ಹೌದು,
2: ಆ ಟೈಮಲ್ಲೆಲ್ಲ ನಾವು ಸ್ವಲ್ಪ ಹೆಲ್ಪಿಗೆ
1: ಹೋಗ್ತಿದ್ವಿ. ಧನ್ಯವಾದಗಳು ಮೇಡಮ್, ಇದು ಒಳ್ಳೆಯ ಕೆಲಸ ನೀವು ಮಾಡಿದ್ದೀರಿ. ನೋಡಿ ಎಷ್ಟೊಂದು ಸಮಾಜಮುಖಿ ಸೇವೆ ನಿಮ್ಮಿಂದ ಆಯ್ತು ನೋಡಿ, ಪೂರ್ಣಿಮಾ ಮೇಡಮ್ ಇಂದ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಕೇಳುಗರೆ, ನೀವು ಕರೆಯನ್ನು ಮಾಡಬೇಕು. ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ, ಅದೇ ನೀವು ಹೇಳ್ತಾ ಇದ್ರಿ ಒಂದು ಇನ್ಸಿಡೆಂಟ್ಗಳು ಈ ಸಂದರ್ಭಗಳಲ್ಲಿ ಆ ರೀತಿಯಲ್ಲಿ ಸ್ಪಂದಿಸುವಂತ ಮನಸ್ಥಿತಿಯನ್ನು ತಯಾರಿಸುವುದು ಕೂಡ ಇವತ್ತಿನ ಇದಿಂದ ಅನಿವಾರ್ಯ ಅಂತ.
1: ಹೌದು,
0: ಇನ್ನೂ ಕೂಡ ಮನಸ್ಸಿನಲ್ಲಿದೆ ಏನಾದರೂ ಆಕ್ಸಿಡೆಂಟ್ ಆದರೆ ನಾವು ಕೊಂಡೋದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ. ಅದು ಇಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸಾರಿ ಸಾರಿ ಕೆಲವು ಸಂದರ್ಭಗಳಲ್ಲಿ ಹೇಳಿದೆ.
1: ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಹೋಗ ನನಗೆ ಒಂದು ಘಟನೆ.
0: ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್ ಎಕ್ಕೂರ್ ಮಾತಾಡೋದು.
0: ಮಾತಾಡಿ ಜಯಪ್ರಕಾಶ್ ಅವರು.
3: ಮೇಡಮ್ ನಮಸ್ತೆ.
1: ನಮಸ್ತೆ.
3: ಮೊದಲನೆಯದಾಗಿ ಗುರು ಪೂರ್ಣಿಮೆಯ ಶುಭಾಶಯಗಳು ನಿಮಗೆ.
1: ಧನ್ಯವಾದಗಳು ಸರ್.
3: ಮೇಡಮ್ ನಾನು ನಿಮ್ಮನ್ನು ಸುಮಾರು ಒಂದು 2000 ಇಸವಿ ಆಗಿರ್ಬೇಕು, ಕೆಲವೊಂದು ಸ್ಪಾಟ್ಗಳಲ್ಲಿ ಈ ಪ್ಲಾಸ್ಟಿಕ್ ಗಾಗಿ ಬಿನ್ ಇಡ್ತಾ ಇದ್ದೀರಿ ನೀವು.
1: ಹೌದು,
3: ಆಗಿಂದ ಪರಿಚಯ ನಿಮ್ಮನ್ನು ನೋಡಿ ನಿಮ್ಮ ಚಟುವಟಿಕೆಗಳನ್ನು ಆಗದಿಂದ ನಾನು ನೋಡ್ತಾ ಇದ್ದೆ ಮೇಡಮ್.
1: ಧನ್ಯವಾದ.
3: ಆನಂತರ ನಿಮ್ಮ ಅದೇ ನೀವು ಹೇಳಿದಿರಲ್ಲ ಈಗ ನೀರಿನ ಬಾಟಲಿಯ ಬಗ್ಗೆ, ಬಟ್ಟೆಗೆ ಪಾಯಸ ಹಾಕಬಹುದು ಅಂತ, ಆ ರೀತಿ ನೀವು ಹೇಳುವುದನ್ನು ಕೂಡ ನಾನು ಕೇಳಿದ್ದೇನೆ ಸಮಾರಂಭಗಳಲ್ಲಿ ಕೂಡ. ಇದು ತುಂಬಾ ಒಳ್ಳೆಯ ವಿಚಾರಗಳು. ಸರ್ಕಾರ ಕೂಡ ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲಿ ಇಡ್ತಾ ಇಲ್ಲ, ಹಾಗೊಂದು ಸರ್ಕ್ಯುಲರ್ ಉಂಟು ಕಾರ್ಯಕ್ರಮ ಮಾಡುವವರಿಗೆ. ಆದ್ರೆ ಬೇಸರದ ಸಂಗತಿ ಏನಂತೇಳಿ, ದೊಡ್ಡ ದೊಡ್ಡ ಸಾಹಿತಿಗಳು ಭಾಗವಹಿಸುವ ಕಾರ್ಯಕ್ರಮದಲ್ಲಿ ನೀರಿನ ಟೀಪಾಯಲ್ಲಿ ನೀರಿನ ಬಾಟಲಿ ಇರ್ತದೆ, ಅವರಿಗೆ ಅಷ್ಟೊಂದು ಗೊತ್ತಾಗ್ಬೇಕಿತ್ತು, ಅದಿರಲಿ. ಆದ್ರೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಇವತ್ತು ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದು ಮಾಧ್ಯಮದ ಮೂಲಕ, ಮತ್ತು ಒಂದಷ್ಟು ಹೆಚ್ಚು ತಿಳಿಯಿತು ನಿಮ್ಮ ಬಗ್ಗೆ. ತುಂಬಾ ಸಂತೋಷ ಆಯ್ತು ಮೇಡಮ್, ನಿಮ್ಗೆ ಒಳ್ಳೇದಾಗಿ.
1: ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
3: ಸರಿ ಮೇಡಮ್.
0: ಎಸ್ ಎಸ್ ಎಸ್, ಪ್ಲಾಸ್ಟಿಕ್ ನ ಬಗೆಗಿನ ಜಾಗೃತಿ ಬಂದಾಗ ಜಯಪ್ರಕಾಶ್ ಎಕ್ಕೂರ್ ಅವರ ಹೆಸರು ಬಹಳ ಮುಂಚೂಣಿ ನಿಲ್ತದೆ. ಅವ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ, ನಿಮಗೆ ಪರಿಚಯವಿರಬಹುದು. ಎಸ್ ವಿಂತ, ನೀವು ಹೇಳ್ತಾ ಇದ್ರಿ, ಏನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದೆ, ಸುಪ್ರೀಂ ಕೋರ್ಟೇ ಹೇಳಿದೆ ಈಗ ಯಾರಿಗೂ ಕೂಡ ಏನು ಕೇಸ್ ಆಗೋದಿಲ್ಲ, ಕೊಂಡೋಗಿ ಏನು ಆಸ್ಪತ್ರೆಗೆ ದಾಖಲಿಸಬಹುದು ಯಾರನ್ನು ಕೂಡ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಂತ ನಿಮ್ಮ ಹೇಳ್ತಾ ಇದ್ದೆ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ
4: ಹಲೋ
0: ಹಲೋ, ನಮಸ್ತೆ ಹೇಳಿ, ಯಾರಿದು?
4: ನಾರಾಯಣ್ ಕುಮಾರ್.
0: ಓಕೆ, ಮಾತಾಡಿ ನಾರಾಯಣ್ ಅವರೇ.
4: ಅಂದ್ರೆ ಈಗ ಪ್ಲಾಸ್ಟಿಕ್ ನಲ್ಲಿ ನೀರಿನ ಬಾಟಲಿ ಎಲ್ಲ ಬರ್ತದೆ, ಎಲ್ಲ ಐಟಮ್ಸ್ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಕೊಂಡೋಗ್ತಾರೆ. ಮೈಕ್ರೋ ಪ್ಲಾಸ್ಟಿಕ್ ಅಂತ ಅಂದ್ರೆ ಅಣು ಇರ್ತದೆ, ಅದು ಕ್ಯಾನ್ಸರ್ ಅನ್ನು ತರ್ತದೆ. ಇದು ನಾವು ನೋಡಿದ್ವಿ ಇಷ್ಟೇ. ಆದ್ರೂ ಈಗ ಎಲ್ಲ ಹೋಟೆಲ್ಗಳಲ್ಲಿ ತಿಂಡಿ ತಿನ್ನೋ ಎಲ್ಲ ಪ್ಲಾಸ್ಟಿಕ್ ಹಾಕಿ ತಿಂತಾರೆ, ಬಿಸಿ ಬಿಸಿ ತಿಂತಾರೆ. ಬಿಸಿ ಬಿಸಿ ಹಾಕಿದಾಗ ಅದ್ರ ಮೈಕ್ರೋ ಅಣು ಎಲ್ಲ ಬರ್ತದೆ, ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ 100%. ಹಾಗೆ ಇದನ್ನ ಅವಾಯ್ಡ್
5: ಮಾಡ್ಬೇಕು
4: ಸರ್ಕಾರ. ಇದಕ್ಕೆ ಒಂದು ತಡೆ ಮಾಡುವಂತ ಒಂದು ಮಾಡಿದ್ದಾರೆ, ಹಿಡಿತಾರೆ ಬಿಡ್ತಾರೆ, ಹಿಡಿತಾರೆ ಬಿಡ್ತಾರೆ, ಅಂಗಡಿಗೆ ರೈಡ್ ಮಾಡ್ತಾರೆ. ಆದ್ರೂ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಆಗಿಲ್ಲ. ಪ್ಲಾಸ್ಟಿಕ್ ಎಂಬುದು ಇದೊಂದು ದೈತ್ಯರಾಗಿ ಮಣ್ಣಿನಲ್ಲಿ ಹೋದ್ರೆ ಮಣ್ಣಿನ ಅಡಿಯಲ್ಲಿ ಕೂಡ ಫಲವತ್ತಾದ ಮಣ್ಣು ಆಗುದಿಲ್ಲ, ಮತ್ತು ದನ ಗಿನ ಏನ ತಿಂದ್ರೆ ಅದು
5: ಪ್ರಾಬ್ಲಮ್ ಅಂತಂದ್ರೆ.
4: ಮೇಡಮ್ ಹೇಳಿದ ಮಾತುಗಳೆಲ್ಲ ನಮ್ಗೆ ಮಾರ್ಗದರ್ಶನ. ಆದಷ್ಟು ಪ್ಲಾಸ್ಟಿಕ್ ಅನ್ನು ಬಳಸುದು ಹಿತಮಿತಿಯಿಂದ ಬಳಸಬೇಕು, ಬಳಸಲೇಬಾರದು ಅಂತ ಹೇಳುದು.
5: ಎಸ್ ಎಸ್ ಎಸ್, ಬಹಳ ಸಂತೋಷ ಸರ್, ಬಹಳ ಸಂತೋಷ. ಹೌದು, ಅವ್ರು ಹೇಳ್ತಿರೋದು ಅದೇ, ಬಿಸಿ ಬಿಸಿ ಹಾಕಿದಾಗ ಅದರ ಮೈಕ್ರೋ ಅಣುಗಳು ಏನಿದೆ ಅದು ಬೇರೆ ಬೇರೆ ರೋಗಗಳನ್ನು ತರುತ್ತೆ ಅಂತ ಅವರು ಹೇಳುವಂತದ್ದು.
1: ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದೀರಿ, ಧನ್ಯವಾದಗಳು.
5: ಧನ್ಯವಾದಗಳು. ಎಸ್ ಮೇಡಮ್, ಇನ್ನು ನೀವು ಹೇಳ್ತಾ, ನಾನು ಒಂದಿಷ್ಟು ನಿಮ್ಮ ಪ್ರೊಫೈಲ್ ಅನ್ನು ನೋಡುವಾಗ ರೆಡ್ ಕ್ರಾಸ್ ಜೊತೆ ಕೂಡ ನೀವು ಬಹಳ ಹತ್ತಿರದಲ್ಲಿ ಜೋಡಿಸಿಕೊಂಡವರು. ರಕ್ತದಾನದ ಏನು ರಕ್ತ ಅನ್ನುವಂಥದ್ದು ಎಷ್ಟು ಅಮೂಲ್ಯ ಅನ್ನುವಂಥದ್ದು ಅಲ್ವಾ? ಸೊ ಇದರ ಬಗ್ಗೆ
1: 5.5 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದ ಯೂತ್ ರೆಡ್ ಕ್ರಾಸ್ ಕೋಆರ್ಡಿನೇಟರ್ಸ್ ಆಗಿದ್ದೆ. ಆಗ ನಾವು ಹೆಚ್ಚಾಗಿ ಅದರಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೆ. ಹೆಚ್ಚಾಗಿ ಕ್ಯಾಂಪ್ ಮಾಡುವುದು ಬಹಳ ಕಡಿಮೆ, ಆದರೆ ನಾವು ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ, ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇಕಾದಾಗ ನಮಗೆ ಕಾಲ್ ಬರ್ತಾ ಇತ್ತು. ಪ್ರತಿ ನಿತ್ಯ ಅಷ್ಟು ಕಾಲ್ಗಳು ಬರ್ತಾ ಇತ್ತು, ಇವತ್ತು ಬ್ಲಡ್ ಇಲ್ಲಿ ಬೇಕು ಅಲ್ಲಿ ಬೇಕು ಅಂತ. ಆಗ ನಾವು ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ಸಂಘಟಿಸಿ ನಾವು ಅವರ ಮುಖಾಂತರ ಬ್ಲಡ್ ಡೊನೇಷನ್ ಮಾಡುದು. ಆಗ ಮೊದಲು ನಾನು ಮಾಡಬೇಕು, ವಿದ್ಯಾರ್ಥಿಗಳ ಮುಂದೆ ನಾನು ಬ್ಲಡ್ ಡೊನೇಷನ್ ಮಾಡಿ ಅವರಿಗೆ ಒಂದು ಸ್ಫೂರ್ತಿ ಆಗಬೇಕು. ನಾವೊಂದು 50 ದಾಟಿದವರು ಬ್ಲಡ್ ಕೊಡುವಾಗ 28 ಪ್ರಾಯದವರು ಕೊಡ್ಲಿಕ್ಕೆ ಏನುಂಟು? ಹಾಗಾಗಿ ಮಕ್ಕಳಲ್ಲಿ ಒಂದು ಆ ರೀತಿಯ ಒಂದು ಬರಬೇಕು ಅಂತ ಹೇಳಿ ನಾವೇ ಒಂದು ಸ್ವತಃ ಡೊನೇಟ್ ಮಾಡಿ ವಿದ್ಯಾರ್ಥಿಗಳನ್ನೊಂದು ಸ್ಫೂರ್ತಿಯನ್ನು ತುಂಬಿ, ಅದು ಬ್ಲಡ್ ಡೊನೇಷನ್ ಇರ್ಬೋದು, ಆರ್ಗನ್ ಡೊನೇಷನ್ಸ್ಗೆ, ಐ ಡೊನೇಷನ್ಸ್ಗೆ, ಇದಕ್ಕೆಲ್ಲ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ತುಂಬಾ ಮಾಡ್ತಾ ಇದ್ದೆವು. ಆರ್ಗನ್ ಡೊನೇಷನ್ ಇರ್ಬೋದು, ಅದು ನಮ್ಮ ಜೀವ ಹೋದ ಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಅದನ್ನು ಆ ಫಾರ್ಮನ್ನು ಫಿಲ್ ಮಾಡುದು ಅದೆಲ್ಲ ಮಾಡಿ ಒಂದು ಮನಸ್ಸು ಮಾಡಿಕೊಂಡಿದ್ದಾರೆ, ಅದನ್ನು ಅವರ ಕುಟುಂಬದವರು ಮುಂದಕ್ಕೆ ಮುಂದುವರಿಸ್ತಾರೆ. ಅಂತಹ ಒಂದು ಮೋಟಿವೇಶನ್ ನಮ್ಮಿಂದ ಆಗಬೇಕು. ಅಂತಹ ಬಹಳಷ್ಟು ಕಾರ್ಯಕ್ರಮಗಳು ಯೂತ್ ರೆಡ್ ಕ್ರಾಸ್ನ ಮುಖಾಂತರ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ, ಅದು ಎಲ್ಲೂ ಅಂಗಡಿಯಲ್ಲಿ ಸಿಗದಂತಹ ಆ ರಕ್ತ, ಅದನ್ನು ತಯಾರಿಸಲಿಕ್ಕೆ ಯಾವುದೇ ಕಾರ್ಖಾನೆಯಲ್ಲಿ ಸಾಧ್ಯ ಇಲ್ಲ. ಅದು ಯಾವುದೇ ಜಾತಿ ಭೇದ ಇಲ್ಲ, ಅದು ಹಿಂದೂಗಳ ರಕ್ತ, ಅದು ಮುಸಲ್ಮಾನ ರಕ್ತ, ರಕ್ತ ರಕ್ತವೇ. ಈ ರಕ್ತವನ್ನು ಕೊಡುವಂತಹ ಒಳ್ಳೆಯ ಒಂದು ಕೆಲಸವನ್ನು ನಾವು ಪ್ರತಿಯೊಬ್ಬರೂ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯವೂ ಸುಧಾರಿಸ್ತದೆ, ಖಂಡಿತವಾಗಿಯೂ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಈಗ ಕೆಲವೊಮ್ಮೆ ನೋಡ್ತೇವೆ ಕೆಲವು ಕಡೆಯಲ್ಲಿ ಆಸ್ಪತ್ರೆಯಲ್ಲಿ ಈಗ ಶಾರ್ಟೇಜ್ ಇದೆ ಅಂತ ಕೆಲವೊಮ್ಮೆ ಹೇಳ್ತಾರೆ. ಯಾಕೆ? ನಾವು ಯಂಗ್ಸ್ಟರ್ಸ್ ಸ್ವಲ್ಪ ಆದಷ್ಟು ಆ ಕೊಡುವಂತಹ ಕೆಲಸವನ್ನು, ದಾನವನ್ನು ಮಾಡಿದಂತಹ ಕೆಲಸವನ್ನು ಮಾಡಬೇಕು. ಮಾಡಿದಾಗ ನಮ್ಮಲ್ಲಿ ಏನು ರಕ್ತ ಕಮ್ಮಿ ಆಗುವುದಿಲ್ಲ, 20-25 ದಿನದಲ್ಲಿ ನಾವು ಮತ್ತೆ ರೀಫಿಲ್ ಆಗಿ ನಮಗೆ ನಿಜವಾಗಿ ಹೇಳುದಿದ್ರೆ ನಾವು ಸಕ್ರಿಯರಾಗಿರ್ತೇವೆ. ನಮಗೆ ಒಂದು ಆ ರೊಟೇಷನ್ ಆದಾಗ ನಮ್ಮಲ್ಲಿ ಆರೋಗ್ಯ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ. ಉದಾಹರಣೆ, ನಾನೇ ಹಲವಾರು ಬಾರಿ ರಕ್ತದಾನವನ್ನು ಮಾಡಿದ್ದೇನೆ. ಯಾವ ರೀತಿಯಲ್ಲೂ ಅದರಿಂದ ಆ ರಕ್ತದಾನ ಮಾಡಿದ್ರಿಂದ ಯಾವುದೇ ಒಂದು ತೊಂದರೆ ಅನುಭವ ಇವತ್ತಿನವರೆಗೆ ನನಗೂ ಆಗಲಿಲ್ಲ, ನಾನು ಯಾರಿಗೆ ಮೋಟಿವೇಶನ್ ಮಾಡಿದ್ದೇನೆ ಅವರಿಗೂ ಆಗಲಿಲ್ಲ. ಬದಲಾಗಿ ಅವರಲ್ಲಿ ಉತ್ತಮ ಆರೋಗ್ಯವನ್ನು ನಾನು ಕಂಡಿದ್ದೇನೆ.
5: ಎಸ್ ಕೇಳುಗರೆ, ವಿನೀತಾ ರಾಯ್ ಜೊತೆ ಮಾತಾಡ್ತಾ ಇದ್ದೇವೆ. ಅನೇಕ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ, ಅನೇಕ ಸ್ಫೂರ್ತಿಯುತ ಮಾತುಗಳು, ಏನು ಇವತ್ತಿನ ಈ ದಿನ ನಮಗೆ ಅಗತ್ಯವಾಗಿ ಬೇಕಾಗಿದೆ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿದೆ, ನೀವು ಕರೆಯನ್ನು ಮಾಡ್ಬೋದು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ತಮ್ಮಲ್ಲೂ ಕೂಡ ಏನಾದರೂ ನಿಮ್ಮ ಅನಿಸಿಕೆಗಳಿದ್ರೆ ಅಥವಾ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕೇಳ್ಬೋದು ಅನ್ನೋದನ್ನು ಹೇಳ್ತಾ, ಇನ್ನು ಮ್ಯಾಮ್ ಯಾವುದಾದ್ರೂ ಹೊಸ ಯೋಚನೆ ಯೋಜನೆಯ ಜೊತೆ ಸೇರಿಸಿಕೊಂಡಿದೆಯಾ, ಏನಾದರೂ ಹೊಸತ್ತೇನಾದರೂ ಇದೆಯಾ ಅಂತ ನಿಮ್ಮ ಹತ್ರ ಕೇಳೋದು.
1: ಹೊಸತ್ತು ಸಂದರ್ಭಗಳು ಬಂದಾಗ ಆಗ ಯೋಚನೆಗಳು ಬರ್ತದೆ, ಒಂದೊಂದು ಸಂದರ್ಭ ಬಂದಾಗ. ಹಾಗೆ ದೊಡ್ಡ ಲಾಂಗ್ ಟರ್ಮ್ ಪ್ಲಾನ್ ಏನು ಮಾಡಲಿಲ್ಲ. ದಿನನಿತ್ಯದ ಹಲವಾರು ಅಡೆತಡೆಗಳು, ಜನರು ಅನುಭವಿಸ್ತಾ ಇರುವಂತಹ ಕಷ್ಟಗಳು ಬಂದಾಗ ಅದರಿಂದಲೇ ನನ್ನ ಕೆಲವರು ಹೇಳುದು, ಈಗ ರಿಟೈರ್ಡ್ ಲೈಫ್ ಆರಾಮವ ಅಂತ ಏನಿಲ್ವ ಅಂತ. ಸತ್ಯವಾಗಿ ಹೇಳಿದ್ರೆ ಕೆಲವೊಂದು ದಿನ ಡ್ಯೂಟಿಗೆ ಹೋಗುವುದಕ್ಕಿಂತ ಜಾಸ್ತಿಯಾಗಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವುದಂದ್ರೆ ಅದಕ್ಕೆ ತುಂಬಾ ನಮ್ಮ ಶ್ರಮ ಬೇಕಾಗ್ತದೆ. ಆ ಶ್ರಮಕ್ಕೆ ಹೋಗಿಸ್ಕೆ ತುಂಬಾ ಟೈಮ್ ಕೊಡಬೇಕಾಗ್ತದೆ. ಆ ಟೈಮ್ ತಗೊಂಡು ನಾವು ಆ ಪೇಷನ್ಸ್ ಇಂದ ಅದನ್ನು ಮಾಡುವಂತಹ ಒಂದು ಕಲೆಯನ್ನು ನಾವು ವೃದ್ಧಿಸಿಕೊಳ್ಬೇಕು. ಅದನ್ನು ಈಗ ಮಾಡ್ತಾ ಇದ್ದೇನೆ. ನನ್ನದೇ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅಂತಲ್ಲ, ಸಮಾಜದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಬರ್ತಾ ಇದೆ. ಎಷ್ಟೋ ಮಹಿಳೆಯರು ಮಕ್ಕಳು ಅದನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ಆಗದೆ ಎಲ್ಲಿಗೆ ಹೋಗುದು, ಏನು ಮಾಡುದು, ಅದಕ್ಕೆ ಹಣ ನನ್ನ ಹತ್ರ ಇಲ್ಲ ಅಂತ ಹೇಳುವ ಆ ಒಂದು ಸ್ಥಿತಿಯಲ್ಲಿ ಇರುವಾಗ ಅವರಿಗೆ ನಾವಿದ್ದೇವೆ, ನಿಮ್ಮ ಬೆಂಬಲವಾಗಿ ನಾವಿದ್ದೇವೆ ಅಂತ ಹೇಳುವ ಆ ಒಂದು ಅವರಿಗೆ ಆತ್ಮವಿಶ್ವಾಸವನ್ನು ಕೊಡುವಾಗ ನಮ್ಮಲ್ಲಿ ಸಂತೋಷ. ಅದೇ ನನಗೆ ಆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುದು. ಅದು ಈಗ ಕಾಲೇಜಿನ ಮಕ್ಕಳಿರ್ಬೋದು, ಹೆಚ್ಚಾಗಿ ನಾನು ಪಿ ಯು ಸಿ ಕಾಲೇಜುಗಳಿಗೂ ವಿಸಿಟ್ ಮಾಡ್ತಾ ಇರ್ತೇನೆ. ಮತ್ತೆ ಹೆಚ್ಚಾಗಿ ಜನರಿಗೆ ಯಾವ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು, ಏನು ಮಾಡಬೇಕು ಆ ಮಾಹಿತಿ ಇಲ್ಲ, ಅಲ್ಲಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡುದು. ಮತ್ತೆ ಎಷ್ಟೋ ಮಕ್ಕಳಿಗೆ ಅವರು ಕಲಿಕೆಯ ವಿಚಾರದಲ್ಲಿ ಆಮೇಲೆ ಜಾಬ್ ಹೇಗೆ ತಗೊಳ್ಳುದು. ಮುಖ್ಯವಾಗಿ ನಾನೀಗ ಒಂದು ಸ್ವಲ್ಪ ದಿನದಿಂದ ಮಾಡ್ತಾ ಇರುವಂತದ್ದು ಏನು ಡಿಫ್ರೆಂಟ್ಲಿ ಏಬಲ್ಡ್ ಏನ್ ಹೇಳ್ತೇವೆ ನಾವು, ಅವರಿಗೆ ಕೆಲಸವನ್ನು ತೆಗೆಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಎನ್ ಜಿ ಒದ ಮುಖಾಂತರ ಹಲವಾರು ಜನರಿಗೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರು ನನಗೆ ಯಾವಾಗಲೂ ಮೇಡಮ್ ಅವರಿಗೊಂದು ಕೆಲಸ ಮಾಡಿಸಿಕೊಡಿ ಅಂತ. ಆಶ್ಚರ್ಯ ಅಂದ್ರೆ ಅವರು ಹೇಳಿದ ಮೇಲೆ ನಾನು ಎರಡು ಮೂರು ಅಂಗಡಿಗಳಲ್ಲಿ ಎಲ್ಲ ಕಡೆ ತುಂಬಾ ಕಡೆ ಮಾತಾಡಿದೆ. ಒಂದು ಮೂರು ಕಡೆ ಓಕೆ ಡಿಫ್ರೆಂಟ್ಲಿ ಏಬಲ್ಡ್ ಇದ್ರೂ ನಾವು ಕೆಲಸಕ್ಕೆ ತಗೊಳ್ತೇವೆ ಅಂತ ಹೇಳುವ ಮನೋಸ್ಥಿತಿಯಲ್ಲಿ ಮುಂದೆ ಬಂದ್ರು. ಆದ್ರೆ ಒಂದು ಫೇಲ್ಯೂರ್, ಅವರ ಅಪ್ಪ ಅಮ್ಮನೇ ಅವರನ್ನು ಕೆಲಸಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಅದು ಏನಾಗಿದೆ ಅಂದ್ರೆ ಅಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಆಗಿದ್ರಲ್ಲ ಮಕ್ಕಳು ಸಣ್ಣಂದಿನಿಂದ ಬೆಳೆದಾಗ ಅವರನ್ನು ಅತಿ ಮುದ್ದು ಮಾಡಿ ಅವರನ್ನು ಸ್ವಲ್ಪ ಹೆದರಿಕೆ ಇರ್ತದೆ ಪೇರೆಂಟ್ಸ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತದ ಅಂತ ಅತಿ ಮುದ್ದು ಮಾಡಿ ಈ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ಎನ್ನ ಮಗೆ ರಾತ್ರಿ ಇಲ್ಲಡೆ ಬರುದು, ಅಲ್ಲಿ ಒಳ್ಳೆ ಅಕಾಮಡೇಷನ್ ಕೊಡ್ತಾರೆ, ನಾನಿದ್ದೇನೆ, ನನ್ಗೆ ಹತ್ತಿರ ಇದೆ, ನಾನು ಡೈಲಿ ಅವರನ್ನು ನೋಡುವಂತ ಸ್ಥಿತಿಯಲ್ಲಿ ಇದ್ದೇನೆ ಹೇಳಿದ್ರು ಸಹ ಹೆತ್ತವರಿಗೆ ಇಲ್ಲ, ಸಂಜೆ 8 ಗಂಟೆಯ ಒಳಗೆ ಅವನು ಮನೆಯಲ್ಲಿ ಇರಬೇಕು, ಆದ್ರೆ ಮಾತ್ರ ಕಳಿಸ್ತೇನೆ. ನೀನು ಬಂಟ್ವಾಳದಲ್ಲಿ ಇದ್ದಿ, ಮಂಗಳೂರಲ್ಲಿ ಕೆಲಸ, ನೀನು 8 ಗಂಟೆಗೆ ಡೈಲಿ ಹೋಗುದಕ್ಕಿಂತ ನಿನ್ನ ಕೆಲಸದ ಆಫೀಸ್ನ ಹಿಂದ್ಗಡೆ ನಿನ್ನ ರೂಮ್, ನಿನಗೆ ಫುಡ್ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ, ಫುಡ್ ಸಮೇತ ಮನೆಯಿಂದ ಮಾಡಿದ ಫುಡ್ ನಿನಗೆ ಕೊಡ್ತಾರೆ, ಅಲ್ಲೇ ಅಕಾಮಡೇಷನ್ ಎಲ್ಲ ಉಂಟು ಅಂತ ಹೇಳುವಾಗ ಸಹ ಇವರು ಮುಂದೆ ಬರ್ತಾ ಇಲ್ಲ. ಅದು ಒಂದು ಚಾಲೆಂಜ್ ಇದೆ, ಅದನ್ನು ಈಗ
5: ಹೆತ್ತವರು ಒಳ್ಳೆಯದಾಯ್ತು. ನಮ್ಮ ರೇಡಿಯೋ ಸಾರಂಗದ ಮೂಲಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವಿಶೇಷ ಚೇತನರಿದ್ದಾರೆ, ಅದು ದೃಷ್ಟಿದೋಷವನ್ನ ಇರುವವರು ಅಥವಾ ಬೇರೆ ಬೇರೆ ವೈಕಲ್ಯತೆ ಇರುವವರು ಅನೇಕರಿದ್ದಾರೆ. ನಿಮ್ಗೆ ಈ ಮಾತು ತುಂಬಾ ಸಹಾಯ ಆಗ್ಬಹುದು, ಮುಂದೊಂದು ನಿಮ್ಮನ್ನ ಸಂಪರ್ಕಿಸಬಹುದು ಅಂತ ನಾನು ಅಂದ್ಕೊಳ್ತೇನೆ. ಎಸ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಕೊನೆಯದಾಗಿ ನಮ್ಗೆ ಕೇಳ್ತಿರುವಂತ ಎಲ್ಲ ಕೇಳುವರಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಈ ಜೀವನ ಅಂತ ಹೇಳುದು ಅತ್ಯಮೂಲ್ಯವಾದಂತಹ ಒಂದು ದೇವರಿಂದ ಸಿಕ್ಕಿದಂತಹ ನಮಗೆ ಕೊಡುಗೆ. ಈ ಜೀವನದಲ್ಲಿ ನಾವು ಸಂತೋಷವಾಗಿ ಇರಬೇಕಿದ್ರೆ ನಮ್ಮ ನೆರೆಕರೆಯಲ್ಲಿ ನಮ್ಮ ಸುತ್ತಮುತ್ತಲು ಇರುವಂತವರನ್ನು ನಾವು ಪ್ರೀತಿಯಿಂದ ಸಂತೋಷದಿಂದ ಇಡುವಂತಹ ಒಂದು ಸಣ್ಣ ಪ್ರಯತ್ನ. ಇದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ, ತುಂಬಾ ಸಮಯ ಖರ್ಚು ಮಾಡಬೇಕಾಗಿಲ್ಲ. ಮೊದಲು ಒಂದು ಮುಖದಲ್ಲಿ ಒಂದು ನಗು, ಒಂದು ಅವರೊಂದಿಗೆ ಒಂದು ಮಾತಾಡುವುದು, ಅವರ ಒಂದು ಸಣ್ಣ ಒಂದು ಸಮಸ್ಯೆಯನ್ನು ಕೂತ್ಕೊಂಡು ಕೇಳುವುದು. ಕೇಳುವವರೇ ಇಲ್ಲ ಈಗ, ಆ ಸಮಸ್ಯೆಗಳಿಗೆ ಒಂದು ಕಿವಿಯನ್ನು ಕೊಟ್ಟು ಆ ಅರ್ಧ ಸಮಸ್ಯೆ ಅಲ್ಲಿ ಪರಿಹಾರ ಆಗ್ತದೆ. ನನ್ನ ಸಮಸ್ಯೆಯನ್ನು ಕೇಳುವವರಿದ್ದಾರೆ ಅಂತ, ಅಥವಾ ನಮ್ಮಿಂದ ಮುಂದಕ್ಕೆ ನಮ್ಮಿಂದ ಆಗುವ ಒಂದು ಸಣ್ಣ ಸಹಾಯವನ್ನು ಮಾಡುವುದು, ನಮ್ಮಿಂದ ಆಗದೇ ಇದ್ರೆ ಬೇರೆ ಯಾರು ಸಹಾಯ ಮಾಡುವವರಿದ್ದಾರೆ ಅವರೊಂದಿಗೆ ಲಿಂಕ್ ಮಾಡಿ ಅವರು ಸಹಾಯ ಪಡೆಯುವ ಹಾಗೆ ಒಂದು ಪ್ರೋತ್ಸಾಹವನ್ನು ಮಾಡಬೇಕು ಅಂತ ಹೇಳುದು. ಆಗ ನಾವು ಸುಖಿಯಾಗಿರೋಣ, ನಮ್ಮ ಸುತ್ತಮುತ್ತಲು ಸುಖಿಯಾಗಿದ್ದಾಗ ಸಮಾಜ ಸುಖಿಯಾಗಿರ್ತದೆ, ಆಗ ನಮಗೆಲ್ಲರಿಗೂ ಈ ಜೀವನವನ್ನು ಆನಂದಿಸಲಿಕ್ಕೆ ಆಗ್ತದೆ ಅಂತ ಹೇಳುದು ನನ್ನ ಪ್ರೀತಿಯ ಮಾತು.
5: ಎಸ್, ಬಹಳ ಸಂತೋಷ. 1 ಗಂಟೆಗಳ ಕಾಲ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಈ ಕಾರ್ಯಗಳು ಒಬ್ಬರಿಗೆ ಸ್ಪಂದಿಸುವಂತ ಕೆಲಸ ಹೀಗೆ ಮುಂದುವರಿಯಲಿ, ಈ ಮೂಲಕವಾಗಿ ಆರೋಗ್ಯಯುತವಾದಂತಹ ಜೀವನ ನಿಮ್ಮದಾಗಲಿ ಅನ್ನೋದು ರೇಡಿಯೋ ಸಾರಂಗನ ಆಶಯ. ಸೊ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟೊತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ವಿನೀತಾ ಕೆ ರೈ ಅವರಿದ್ದರು. ಅನೇಕ ವಿಷಯಗಳನ್ನು ಹಂಚಿಕೊಂಡು ಈ ಕಾರ್ಯಕ್ರಮದ ಎಲ್ಲರೂ ಕೂಡ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ, ಮುಂದಿನ ವಾರ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇದ್ದೀವಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕಲ್ಪನೆ ಮಾಡ್ಕೊಳ್ಳಿ, ಪ್ರವಾಸಕ್ಕೆ ಹೋಗ್ತಾ ಇರ್ತೀರಿ, ನೀವೊಬ್ಬರೇ ಕಾರಲ್ಲಿ ಹೋಗ್ತಾ ಇದ್ರೆ ಪ್ರವಾಸ ಹೆದರಿಕೆ ಬರುತ್ತೆ. ನೀವು ಹಿಮ ಬಿದ್ದಿದೆ, ಜಾರತದ ರೋಡ್ ಒಂದು ಆಗಿದೆ ಬರುತ್ತದೆ, ಆದ್ರೆ ನಿಮ್ ಜೊತೆಗೆ ಒಂದು 50 ಜನ ಬಸ್ ಅಲ್ಲಿದ್ರೆ ಒಬ್ಬರಿಗೊಬ್ಬರು ಧೈರ್ಯ ಕೊಡಿ, ಏನಾಗಲ್ಲ ಇರ್ರಿ, ಹೋಸ್ಟೆಲ್ ಬಂದಿದ್ದು ಏನೂ ಆಗಿಲ್ಲ, ಹೆಂಗೆ ಇತ್ತು ಅಂತ ಯಾರೋ ಹೇಳ್ತಾರೆ, ಒಬ್ರು ಧೈರ್ಯ ಬರ್ತದೆ. ಅದಕ್ಕೆ ಬುದ್ಧ ಮನುಷ್ಯನನ್ನ ಅಜ್ಞಾನ, ಆಸೆಗಳು, ಭ್ರಮೆ, ದುಃಖ ಇವುಗಳೇ ಪಕ್ಕಾಗ ಅವ್ರನ್ನ ಕಂಡಿದ್ದರಿಂದ ಅವನ ಮನುಷ್ಯನ ಒಬ್ಬ ಪರಿಮಿತ ವ್ಯಕ್ತಿ ಅಂತ ಗಮನಿಸಿದ. ವ್ಯಕ್ತಿಗಿರುವಂತಹ ನೋವು ಅವನ ತಟ್ಟಿತು. ಅವ್ರ ದುಃಖಕ್ಕೇನಾದರೂ ಹುಡುಕಬೇಕಲ್ಲ ಅಂತ ಹೋದ. ಅವನವರ ಸಮಗ್ರದಲ್ಲಿ ಒಬ್ಬರು ಅಂತ ಗಮನಿಸಿದ್ರೆ ಏನಾಗ್ತಿರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯ ಒಬ್ಬಂಟಿಗ, ಅವನ ದುಃಖಕ್ಕೇನಾದರೂ ಮಾಡಬೇಕಲ್ಲ ಅಂತ ಹೋದ. ಆ ಮನುಷ್ಯನಿಗೆ ಕೊಡಬೇಕಾದಂತಹ ಜ್ಞಾನ, ಅವನ ಅಪಾರವಾದ ಪ್ರೀತಿ ಕರುಣೆ, ಬುದ್ಧ ನೆನೆಸಬೇಕಾದದ್ದು ಆ ಕರುಣೆಗೋಸ್ಕರ, ಅನುಕಂಪೆಗೋಸ್ಕರ, ಆ ಪ್ರೀತಿಗೋಸ್ಕರ ನೆನೆಸ್ಬೇಕು ನಾವು ಕೊನೆವರೆಗೂ. ಆ ಪ್ರೀತಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಹೋದ. ಅದಕ್ಕೆ ಬಹಳ ಚಂದ ವಿವೇಕಾನಂದ ಹೇಳ್ತಾರೆ, ಬುದ್ಧನ ಒತ್ತು ಇದ್ದದ್ದೆಲ್ಲ ಮನಃಶಾಸ್ತ್ರದ ಮೇಲೆ, ನೈತಿಕತೆ ಮೇಲೆ, ಆದರೆ ಆಧ್ಯಾತ್ಮಿಕ ವಿಜ್ಞಾನದಲ್ಲ. ದೇಹದ ಬಗ್ಗೆ, ದೇಹಕ್ಕಾಗುವಂಥ ತೊಂದರೆಗಳ ಬಗ್ಗೆ, ಮನಸ್ಸಿನ ಬಗ್ಗೆ ಮಾತಾಡಿದ. ಆದ ನಮ್ಮ ಭಾರತೀಯ ಪ್ರಜ್ಞೆ ಇರೋದು ದೇಹ ಮನಸ್ಸುಗಳನ್ನು ದಾಟಿ ಇಂದ್ರಿಯಾತೀತವಾದಂಥ ಶಕ್ತಿ ಕಡೆ ಮನಸ್ಸು ಹೋಗ್ಬೇಕು ನಮ್ದು. ಇದು ದಾಟಿದ್ದೊಂದು ಇದೆ ಅಂತ ಕಳ್ಕೊಳ್ಳುವಂಥ ಮನಸ್ಸು ಭಾರತೀಯ ಮನಸ್ಸು. ಅದನ್ನು ಮಾಡಲಿಲ್ಲ. ಯಾಕಂಗಾಯಿತು ಅಂತ ಒಬ್ಬ ಬರೀತಾರೆ. 29 ವರ್ಷ ಸಂತೋಷದಲ್ಲಿದ್ದನಲ್ಲ ಬುದ್ಧ, ತುಂಬ ಸಂತೋಷದಲ್ಲಿದ್ದ. ದುಃಖ ನೋಡೋ ಅವಕಾಶ ಇರಲಿಲ್ಲ ಅವನಿಗೆ. ಯಾವತ್ತೂ ಒಮ್ಮೆ ದುಃಖ ನೋಡಿದಾಗ ಶಾಕ್ ಆಗಿಬಿಡ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ಏನೋ ಒಂದು ವಸ್ತು ನಿಮಗೆ ಎಂದೂ ಕಾಣಲಾರದ ವಸ್ತು ಕಣ್ಣಿಗೆ ಬಂದರೆ ಬೇರೆಗಾಗ್ಬಿಡಲ್ವಾ? ಆದರೆ ಅಲ್ಲೇ ಇದ್ದ ಜನಕ್ಕೆ ಅದು ಬೇರೆಗೆ ಅಲ್ಲೇ ಅಲ್ಲ, ಅದು ದಿನ ನೋಡ್ತಾರೆ ಅವರು.

0: रेडियो सारंग 107.8 FM।
1: ನಾನು ಒಂದ್ಸಲ ವಾರಣಾಸಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ. ಸಾಕಷ್ಟು ಜನ ಪರದೇಶಿಯರೆಲ್ಲ ಇದ್ರು ಅದರೊಳಗಡೆ, ಏರ್ಕ್ರಾಫ್ಟ್ ಒಳಗೆ, ಏರ್ ಇಂಡಿಯಾ. ಸಾಕಷ್ಟು ಜನ ಫ್ರೀ ಪ್ಯಾಸೆಂಜರ್ಸು ಇರ್ತಿದ್ರು ಅದರೊಳಗೆ ಅನಿಸುತ್ತೆ. ಪ್ಲೇನಲ್ಲಿ ಜಪಾನಿ ಇಷ್ಟು ಜನ ಕೂತಿದ್ದಾರೆ, ಫ್ರೀ ಪ್ಯಾಸೆಂಜರ್ ಯಾರು ಅಂತ ಹೇಳ್ತೀನಿ ಆಮೇಲೆ. ಆ ಹುಡುಗಿ ಕೂತಿದ್ಲಲ್ಲಿ 9-10 ವರ್ಷ ಹುಡುಗಿ, ಓ ಅಂತ ಕಿರ್ಚ್ಕೊಂಡ್ಬಿಟ್ಲು. ಎಲ್ಲರೂ ಗಾಬರಿ, ಏನ ವಾಟ್ ಹ್ಯಾಪನ್ಡ್, ವಾಟ್ ಹ್ಯಾಪನ್ಡ್, ಓ ದೇರ್ ಇಸ್ ಅ ಮಾಸ್ಕಿಟೋ, ದೇರ್ ಇಸ್ ಅ ಮಾಸ್ಕಿಟೋ ಅಂತಾಳೆ. ನಮಗೆ ಚಿತ್ರ, ಅಯ್ಯ ಮಾಸ್ಕಿಟೋ ಒಂದು ಚಾಕರ ಆಡ್ತಾಳಿಕೆ. ನಮ್ಮ ಹುಡುಗರು ಕೇಳಿ ನೋಡಿ, ಪಟ್ ಅಂತ ಹೊಡಿತಾರೆ, ಹಿಂಗೆ ಕೈ ಕೈ ಹೊಡಿತಾರೆ. ಅದನ್ನು ಅವ್ರು ಹೆದರೋದಲ್ಲ, ಮಾಸ್ಕಿಟೋ ಹೆದರು ಓಡೋಬೇಕು ಇವರಿಗೆ. ಹುಡ್ಕಾಡ್ ಹುಡ್ಕಾಡ್ ಬೇಟೆ ಆಡ್ತಾರೆ ನಮ್ಮವ್ರು ಇಲ್ವಾ. ಆ ಹುಡುಗಿಗೆ ಯಾಕೆ ಶಾಕ್ ಆಯ್ತು ನೋಡಿಲ್ಲ ಆಕೆ ಅಂಥದ್ದು ಗೊತ್ತಾಯ್ತಲ್ಲ. ಆಕೆ ಹಿಂಗೆ ವಿಮಾನದಲ್ಲೂ ಸೊಳ್ಳೆ ಓಡಾಡ್ತದೆ ಅಂದ್ರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಸ್ಟರ್ಲೈಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದವರು. ಹಂಗಿದ್ದರಿಂದ ಮಾಸ್ಕಿಟೋ ಶಾಕ್ ಆಯ್ತು ಆಕೆಗೆ. ನಮ್ಮಲ್ಲಿ ಇದ್ರೆ ಶಾಕ್ ಆಗ್ತಿರ್ಲಿಲ್ಲ. ಬುದ್ಧನಿಗಾದದ್ದು ಅದು, ಆ ದುಃಖ ವಯಸ್ಸಾದದ್ದು. ಅವ್ನು ನೋಡ್ದ, ಅವನ ಜೊತೆಗಿದ್ದಂತ ಮನುಷ್ಯ ಇದ್ದ, ಮುಂದೆ ಬರ್ತದೆ ಚಂದಕ ಅಂತ ರಥ ಸಾರಥಿ ಅವನು. ಅವನ ಮನೆಗೆ ಹೋದ, ಅವರ ಅಪ್ಪ ಭದ್ರ, ಆರೋಗ್ಯ ಇಲ್ಲ, 16 ವರ್ಷದಿಂದ ಹಾಸಿಗೆ ಮೇಲೆ ನೋಡ್ಕೊಂಡ್ಬಿಟ್ಟಿದ್ದಾನೆ, ಹಿಂಗಾಕಾಗಿದ್ದ ನಿಮ್ಮಪ್ಪ ಅಂತ ಕೇಳ್ದ. ವಯಸ್ಸಾದ್ಮೇಲೆ ಹಿಂಗೆ ಆಗೋದಪ್ಪ ಅಂದ. ವಯಸ್ಸು ನಮ್ಮಪ್ಪಗಾಗಿಲ್ಲಲ್ಲ, ಮತ್ತೆ ನಮ್ಮಪ್ಪ ಚೆನ್ನಾಗಿದ್ದಾನೆ, ನಿಮ್ಮಪ್ಪ ಸಣ್ಣವನಪ್ಪ ಇನ್ನ, ಅವನಿಗೂ ವಯಸ್ಸು

ಆದರೆ ಬದುಕಿನಲ್ಲಿ ಮಾತ್ರ ತುಂಬ ಸಾಮಾನ್ಯವಾಗಿ ಆಚರಿಸ್ತೇವೆ. ನಮ್ಮ ನುಡಿ ನಡೆ ನಡುವೆ ತುಂಬ ವ್ಯತ್ಯಾಸ ಇದೆ. ಇವತ್ತಿಗೆ ನಾವು ಕಾಣ್ತಿದ್ದೀವಿ, ಅವತ್ತಿಗೆ ತುಂಬ ಇದ್ದಿರಬೇಕದು. ತುಂಬ ಕಂಡುಬಿಟ್ಟ ಬುದ್ಧ. ಎಷ್ಟು ಮೋಸ ಮಾಡ್ತೀವಪ್ಪ ಜನಕ್ಕೆ ನಾವು? ಧರ್ಮದ ಹೆಸರಲ್ಲಿ ಮೋಸ ಮಾಡ್ತೀವಲ್ಲ. ಯಾವುದೋ ಯಜ್ಞ ಅನಿಸ್ತೀವಿ, ದುಡ್ಡು ವಸೂಲು ಮಾಡ್ತೀವಿ, ಯಾವುದೋ ಪೂಜೆ ಅಂತೀವಿ ಮಾಡ್ತೀವಿ, ಹೀಗೆ ಆಗ್ಬಿಟ್ಟಿದೆಯಲ್ಲ ಅಂತ ಅವನಿಗೆ ಕೋಪ ಬಂದರೂ ಬಂದಿರಬೇಕು. ಅವನಷ್ಟೇ ಹೇಳೋದಲ್ಲ, ವಿವೇಕಾನಂದರು ಬರೀತಾರೆ ಇಷ್ಟು ಸ್ಟ್ರಾಂಗ್ ಆಗಿ ಬಹುಶಃ ಹಿಂದೂ ಧರ್ಮವನ್ನು ಯಾರೂ ಟೀಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ವಿವೇಕಾನಂದರು ಮಾತ್ರ ಮಾಡ್ಬೋದು. ನೋ ರಿಲಿಜನ್ ಆನ್ ಅರ್ತ್ ಪ್ರೀಚಿಸ್ ಡಿಗ್ನಿಟಿ ಆಫ್ ಹ್ಯುಮ್ಯಾನಿಟಿ ಇನ್ ಸಚ್ ಎ ಲಾಫ್ಟಿ ಸ್ಟ್ರೇನ್ ಆಸ್ ಹಿಂದೂಯಿಸಂ, ಆ್ಯಂಡ್ ನೋ ರಿಲಿಜನ್ ಆನ್ ಅರ್ತ್ ಟ್ರೆಡ್ಸ್ ಅಪಾನ್ ದ ನೆಕ್ಸ್ ಆಫ್ ದಿ ಪೂವರ್ ಆ್ಯಂಡ್ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಂ. ಅತ್ಯಂತ ಎತ್ತರವಾಗಿ ಮಾತಾಡೋರು ನಾವೇ, ಅತ್ಯಂತ ಹೀನಾಯವಾಗಿ ಮಂದಿನ ಚಿತ್ರಹಿಂಸೆ ಕೊಡೋರು ನಾವೇ. ಈ ಗಮನ ಬುದ್ಧನಿಗೆ ಆಗಿರ್ಬೇಕು, ತುಂಬ ಅಂತರ ಕಂಡಿರ್ಬೇಕು ಅವನು. ಸಾಮಾನ್ಯ ಮನುಷ್ಯರ ದುಃಖ ಸಂಕಟ ಈ ಮಹಾತ್ಮನ ಕರುಣೆಯನ್ನು ಕಲಕಿರ್ಬೇಕು. ಅದಕ್ಕೆ ಅವನೇನು ಮಾಡಿದ, ಈ ದುಃಖ ವೈಯಕ್ತಿಕವಾದದ್ದು, ಅದನ್ನು ನಿವಾರಣೆ ಮಾಡಬೇಕು. ಎಲ್ರಿಗೂ ಕಷ್ಟ ಆಗ್ತಾ ಇದೆಯಲ್ಲ, ತಿದ್ದೋದು ಹೇಗೆ ಅಂತ ಶುರು ಮಾಡಿದ.

0: You're listening to Radio Sarang, 107.8 FM.
1: ರಾಮಕೃಷ್ಣ ಅವರು ಒಳ್ಳೆಯ ಅಭಿಪ್ರಾಯ ಕೊಡ್ತಾರೆ ಬುದ್ಧಿಸಂ ಬಗ್ಗೆ. ಅವ್ರು ಹೇಳೋದೇನೆಂದ್ರೆ, ಬುದ್ಧ ಉಪನಿಷತ್ತಿನ ಜ್ಞಾನಕಾಂಡವನ್ನು ವಿರೋಧ ಮಾಡಲಿಲ್ಲ, ಜ್ಞಾನಕಾಂಡ ವಿರೋಧ ಮಾಡಲಿಲ್ಲ. ಅವನು ಏನು ಮಾಡಿದರೂ ಕೂಡ ಈ ವೇದದ ಕರ್ಮಕಾಂಡಗಳನ್ನು ಟೀಕೆ ಮಾಡಿದ. ಈ ಶಾಸ್ತ್ರ ವಿಧಿಗಳಿದ್ದಾವೆ, ಕ್ರಿಯೆಗಳು ಮಾಡ್ತೀವಲ್ಲ, ಇದರ ಬಗ್ಗೆ ಅವನ ಟೀಕೆ ಇತ್ತು. ಅಲ್ಲಿ ಕಂದಾಚಾರ ಜಾಸ್ತಿ ಇದೆ, ಮೂಢನಂಬಿಕೆ ಜಾಸ್ತಿ ಇದೆ ಅಂತ ಅನಿಸ್ತು ಅವನಿಗೆ. ಆದ್ದರಿಂದ ಉಪನಿಷತ್ತುಗಳ ಮಾತು, ಇನ್ಫ್ಯಾಕ್ಟ್ ಭುಜ ಅಂದರೆ ಉಪನಿಷತ್ತುಗಳು ಈ ಕರ್ಮಕಾಂಡವನ್ನು ಅವರೇ ಬೈದಿದ್ದಾರೆ, ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಬೈದಿದ್ದಾರೆ. ನಮ್ಮ ಭಗವದ್ಗೀತೆಯಲ್ಲೇನೆ ಅದನ್ನು ಎರಡನೇ ಅಧ್ಯಾಯದಲ್ಲಿ ವೇದವಾದರತರು ಅಂತ ಕರೀತಾನೆ ಕೃಷ್ಣ. ಅಂದರೆ ವೇದಗಳ ಬಗ್ಗೆ ಮಾತಾಡ್ತಾರೆ, ಅರ್ಥ ಆಗಲಾರದೆ ಮಾತಾಡ್ತಾರೆ ಅಂತ. ಇದು ಆಗಿನ ಕಾಲದಲ್ಲಿ ಭಗವಂತ ಕಂಡಿದ್ದಾನೆ ವೇದವಾದರತರು ಅಂತ. ಅಂದರೆ ವೇದಗಳನ್ನು ಬರೀ ಬೈಪಾಟ್ ಮಾಡಿಕೊಂಡು ಹೇಳ್ತಾರೆ ಹೊರತಾಗಿ ಅದರ ಒಳಗಿನ ಶಕ್ತಿ ಗೊತ್ತಿಲ್ಲ ಅಂತ. ಇಂಥವ್ರು ಆಗಲೇ ಇದ್ದಿರ್ಬೇಕು. ಅದನ್ನು ಕಂಡು ಆತನಿಗೆ ಬೇಜಾರಾಗಿ ಮಾಡಿದ ಅಂತ. ಈ ಮಾತನ್ನು ನಾನು ಹೇಳಬೇಕಾದ ಇವತ್ತು ಬಹಳ ಮುಖ್ಯ. ಶಾಶ್ವತವಾದಂಥ ಆತ್ಮದ ಕಲ್ಪನೆ ನಿಬ್ಬಾಣ ಅಂತ. ನಿಬ್ಬಾಣ ಅಂದರೆ ಬಲಿ ಭಾಷೆಯಲ್ಲಿ ನಿರ್ವಾಣ. ನಿರ್ವಾಣ ಹೊಂದುವಂಥದ್ದು ಈ ಲಕ್ಷಣ. ಇದರ ಬಗ್ಗೆ ಬುದ್ಧ ಹೆಚ್ಚು ಹೇಳಲಿಲ್ಲ. ನಿನ್ನೆ ಕೂಡ ಹೇಳಿದ್ದೆ ನಾನು, ಈ ಸಂತೋಷ ಸಿಕ್ತು ಅಂತ ಹೇಳ್ತಾನಲ್ಲ, ಜ್ಞಾನೋದಯ ಆಯಿತು, ಜ್ಞಾನೋದಯದ ಲಕ್ಷಣ ಏನು ಅಂತ ಅನ್ನೋದನ್ನು ಬುದ್ಧ ವಿವರಣೆ ಮಾಡಲಿಲ್ಲ. ಅವನು ಶಿಷ್ಯರು ಮಾಡಲಿಲ್ಲ. ಹೀಗೆ ಮಾಡದೇ ಇರೋದ್ರಿಂದ ವೇದಾಂತದ ಸತ್ಯಗಳ ಬಗ್ಗೆ ಮೌನ ಇಟ್ಕೊಂಡಾಗ ಊಹಾಪೋಹಗಳು ಶುರು ಆಗ್ತವೆ. ಅದೇನಿರಬೇಕು, ಗೆಸ್ ವರ್ಕ್ ಶುರು ಆಗ್ತದೆ. ಅದಕ್ಕೆ ಸಮರ್ಥವಾದಂಥ ಅರ್ಥ ಕೊಡೋದಕ್ಕೆ ಮಾಸ್ಟರೇ ಇಲ್ಲ. ಈಗ ಬುದ್ಧ ಬದುಕಿದ್ದಾಗ ತೊಂದರೆ ಇಲ್ಲ, ಯಾವಾಗ ಮಹಾಗುರು ಇಲ್ವೋ ಅವನ ಸತ್ಯ ಅರ್ಥವಾಗದೆ ಹೋದಾಗ ನನ್ನ ಮುಗಿನ ನೇರಕ್ಕೆ ಸತ್ಯ ಹೇಳ್ಕೊಂಡು ಹೋಗ್ತೇನೆ ನಾನು. ಹೀಗಾಗಿ ಏನಾಯ್ತು ಗೊತ್ತಾ, ಈ ವ್ಯವಸ್ಥೆಯನ್ನು ಒಡೆದು ಹಾಕ್ಬಿಡ್ತಾ ಊಹಾಪೋಹಗಳು. ಅದೇ ರೀತಿ ಬೌದ್ಧ ಮತದಲ್ಲಿ ಬುದ್ಧ ಹೋಗಿ 400-500 ವರ್ಷಗಳಲ್ಲಿ ಅದು ಒಡೆದು 18 ತುಂಡುಗಳಾಯಿತು. ಬೌದ್ಧ ಧರ್ಮ ಆತ ಕಟ್ಟಿದಂಥ ಅದು 18 ತುಂಡುಗಳಾಗಿಬಿಡ್ತು.

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ರೇಡಿಯೋ ಸಾರಂಗ್ 107.8 FM.
2: ತಮಾಷೆ ನೋಡಿ, ಯಾವ ಬುದ್ಧ ಮೂರ್ತಿ ಪೂಜೆ ಬೇಡ ಅನ್ನೋ ಅವನೇ ದೊಡ್ಡ ಮೂರ್ತಿಯಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ವಿವೇಕಾನಂದರು ಬರೀತಾರೆ, ಅವ್ರು ಮಾತ್ರ ಬರೆಯೋಕೆ ಸಾಧ್ಯಪ್ಪ ಇದನ್ನು. ದಿ ಅರ್ಲಿಯರ್ ಬುದ್ಧಿಸ್ಟ್ಸ್ ಇನ್ ದ ರೇಜ್ ಅಗೇನ್ಸ್ಟ್ ಕಿಲಿಂಗ್ ಅನಿಮಲ್ಸ್, ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳೋಕೆ ಹೋದಂತ ಪರಿಸ್ಥಿತಿಯಲ್ಲಿ, ಹ್ಯಾಡ್ ಡಿನೌನ್ಸ್ ಸ್ಯಾಕ್ರಿಫೈಸಸ್ ಆಫ್ ದ ವೇದಾಸ್, ಮನೆಯಲ್ಲಿ ಮಾಡುವಂತಹ ಯಜ್ಞ ಕಾರ್ಯಗಳನ್ನ ತೆಗೆದುಬಿಡಬೇಕು ಅಂತ ಹೇಳಿದ. ಯಾಕಂದ್ರೆ ಬಲಿ ಪಶು ಕೊಡ್ತಾ ಇದ್ರು, ಬಲಿ ಕೊಡ್ತಾರೆ ಅಂತ. ಮುಂದೆ ಏನಾಯ್ತು, ದೇರ್ ವಾಸ್ ಎ ಫೈರ್ ಬರ್ನಿಂಗ್ ಅಂಡ್ ದಟ್ ವಾಸ್ ಆಲ್ ದಿ ಪ್ಯಾರಫರ್ನೇಲಿಯಾ ರಿಕ್ವೈರ್ಡ್. ಎಷ್ಟೋ ಮನೆಗಳಲ್ಲಿ ಪ್ರಾಣಿ ಹಿಂಸೆ ಇರಲಿಲ್ಲ, ಯಜ್ಞ ಮಾತ್ರ ಇತ್ತು, ಅದು ಕೂಡ ನಿಂತು ಹೋಯ್ತು. ಯಜ್ಞ ನಿಲ್ಲಿಸ್ಬಿಡ್ಬೇಕು, ಯಾರು ಬೇಡ ಅಂತ ಶುರುವಾಯ್ತು. ದೀಸ್ ಸ್ಯಾಕ್ರಿಫೈಸಸ್ ವರ್ ಅಬ್ಲಿಟ್ರೇಟೆಡ್ ಅಂಡ್ ದರ್ ಪ್ಲೇಸ್ ಕೇಮ್ ಗಾರ್ಜಿಯಸ್ ಟೆಂಪಲ್ಸ್, ಗಾರ್ಜಿಯಸ್ ಸೆರೆಮನೀಸ್ ಅಂಡ್ ಗಾರ್ಜಿಯಸ್ ಪ್ರೀಸ್ಟ್ಸ್ ಅಂಡ್ ಆಲ್ ದಟ್ ಯು ಸೀ ಇನ್ ಇಂಡಿಯಾ ಇನ್ ಮಾಡರ್ನ್ ಟೈಮ್ಸ್. ನೀವು ದೇವಸ್ಥಾನ ಬೇಡ, ಯಜ್ಞ ಬೇಡ ಅಂದಂತಹ ಬುದ್ಧ ಧರ್ಮದೊಳಗೇನೆ ಅತ್ಯಂತ ಸಮೃದ್ಧವಾದಂತಹ ದೇವಸ್ಥಾನಗಳು ಬಂದು, ಅತ್ಯಂತ ಸಮೃದ್ಧವಾದಂತಹ ವಿಗ್ರಹಗಳು ಬಂತು. ಅದಕ್ಕೆ ಅವ್ರು ಚಂದ ಹೇಳ್ತಾರೆ, ಐ ಸ್ಮೈಲ್ ವೆನ್ ಐ ರೀಡ್ ಬುಕ್ಸ್ ರಿಟನ್ ಬೈ ಸಮ್ ಮಾಡರ್ನ್ ಪೀಪಲ್ ಹೂ ಆಟ್ ಟು ಹ್ಯಾವ್ ನೋನ್ ಬೆಟರ್ ದಟ್ ದಿ ಬುದ್ಧ ವಾಸ್ ದ ಡಿಸ್ಟ್ರಾಯ್ ಆಫ್ ಬ್ರಾಹ್ಮಿಕನ್ ಐಡೋಲಟ್ರಿ. ಆತ ಈ ವೇದಾಂತ ಧರ್ಮದ ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿದವನು, ತೆಗೆದುಹಾಕಿದ ನೆನಪಿರಬೇಕು ಅವರಿಗೆ. ಲಿಟಲ್ ಡು ದೆ ನೋ ದಟ್ ಬುದ್ಧಿಸಮ್ ಕ್ರಿಯೇಟೆಡ್ ಬ್ರಾಹ್ಮಿನಿಸಮ್ ಅಂಡ್ ಐಡೋಲಟ್ರಿ ಇನ್ ಇಂಡಿಯಾ. ಬುದ್ಧಿಸಮೇ ಮತ್ತೆ ಪುರೋಹಿತ ಶಾಹಿಯನ್ನು ವಾಪಸ್ ತಗೊಂಬಂತು. ಯಾಕಂದ್ರೆ ಆ ಗುಡಿಗಳಲ್ಲಿ ಪೂಜೆ ಮಾಡಬೇಕಲ್ಲ, ಬುದ್ಧನ ವಿಗ್ರಹ ಕೂಡಿಸಿದ್ದಾರೆ. ನನಗನ್ಸು ಮಟ್ಟಿಗೆ ಪ್ರಪಂಚದ ಅತ್ಯಂತ ಬೆಲೆ ಬಾಳುವ ಮೂರ್ತಿಗಳು ಇವತ್ತೇನಾದರೂ ಇದ್ರೆ ಬುದ್ಧನ ಮೂರ್ತಿಗಳೇ. ಕಾಂಪಿಟೇಷನ್ ಮೇಲೆ ಕೂಡಿಸೋದು, ಇಷ್ಟೇ ಎತ್ತರ ಬುದ್ಧ, ಇಷ್ಟೇ ಎತ್ತರ ಬುದ್ಧ ಅಂತ, ಅದೊಂದು ಹುಚ್ಚು ಕಾಂಪಿಟೇಷನ್ ಆಗಿಬಿಟ್ಟಿದೆ. ಎಲ್ಲಕ್ಕಿಂತ ನಾವೇ ಎತ್ತರ ಅಂತ, ಎಲ್ಲದ ಎತ್ತರ ಅದಕ್ಕಿಂತ ದೊಡ್ಡದು ಮಾಡಬೇಕು ಅಂತ. ಬುದ್ಧನ ಮೂರ್ತಿಗಳು ದೊಡ್ಡ ದೊಡ್ಡದು, ಆ ಏನು ಬಂಗಾರದ ಮೂರ್ತಿಗಳು, ಹಸ್ತಿದಂತದ ಮೂರ್ತಿಗಳು ಅವೆಲ್ಲ ಕೂಡಿಸಿಟ್ಟಿದ್ದಾರೆ. ಅಂದರೆ ಯಾವುದನ್ನು ಬೇಡ ಅಂತ ಬುದ್ಧ ಅನ್ನೋ, ಯಾವುದೋ ಒಂದು ಸಿನಿಮಾ ನೋಡಿದ್ದೆ ನಾನು, ಹಂಗೆ ಇತ್ತು. ದೇವರು ಬೇಡ ಅಂದವನು ಅವನೇ ದೇವರಾಗಿ ಕೂತ್ಕೊಂಡ್ಬಿಡ್ತಾನೆ.

0: रेडियो सारंग 107.8 FM।
1: Thus, in spite of preaching of mercy to animals, in spite of sublime ethical religion, in spite of the hair-splitting discussions about the existence or non-existence of a permanent soul, the whole building of Buddhism tumbled down to piecemeal. ಯಾವಾಗ ಆತ್ಮದ ಸತ್ಯತೆ ಬಗ್ಗೆ, ಎಕ್ಸಿಸ್ಟೆನ್ಸ್ ಬಗ್ಗೆ, ಇರುವಿಕೆ ಬಗ್ಗೆ ನಿಮಗೆ ಡೌಟ್ ಇದೆ ಅಂದಾಗ, ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು, ಇರೋದಾದ್ರೆ ಹೀಗಿರ್ತದೆ ಅಂತ ಹೇಳಿ ಬರೀ ಚರ್ಚೆಗಳಾಗಿ ಒಡೆದು ಚೂರಾಯಿತು. ಆ್ಯಂಡ್ ದ ರೂಯಿನ್ ವಾಸ್ ಸಿಂಪ್ಲಿ ಹೈಡಿಸ್. ಇದನ್ನು ಮಾತು ಎಲ್ಲ ನೆನೆಸ್ಕೋಬೇಕು ನಾವು. ವಿವೇಕಾನಂದ ಎಷ್ಟು ವಿಚಾರ ಮಾಡಿ ಬರೆದಿರ್ಬೇಕು. ದ ಮೋಸ್ಟ್ ಹೈಡಿಯಸ್ ಸೆರೆಮನೀಸ್, ಅತ್ಯಂತ ಕೀಳಾದ ಸಮಾರಂಭಗಳು, ದ ಮೋಸ್ಟ್ ಹಾರಿಬಲ್ ಆ್ಯಂಡ್ ಮೋಸ್ಟ್ ಅಬ್ಸೀನ್ ಬುಕ್ಸ್ ದಟ್ ಹ್ಯೂಮನ್ ಹ್ಯಾಂಡ್ಸ್ ಎವರ್ ರೋಟ್, ಅತ್ಯಂತ ಅಶ್ಲೀಲವಾದಂಥ ಪುಸ್ತಕಗಳು, ಆ್ಯಂಡ್ the obscene books that human minds had ever wrote or human brains ever conceived, the most bestial forms that ever passed under the name of religion. Pashuprayavadantha kriyegalu shuruvaayitu. All have been the creation of this degraded Buddhism. Degraded Buddhism. Buddhana bagge complaint illa Vivekanandarige. Adu yaa matte kelisibittive antandre adondu hideous bestial form aagibittu anta berithare. Adra munde avaru heltare, the Tartars and the Baluchis and all hideous races of mankind came to India and became Buddhists. Tartars, Baluchistan dinda jana bandru, hosa dharma serkonbitru ellaru. Serkonbitte enaitu? Became Buddhist and assimilated with us and brought their national customs, and the whole of our national life became a huge page of the most horrible and the most bestial customs. Avarella tandu eno serskondu poorthi haal maadi bitradana. ಅದಕ್ಕೆ ಹೇಳ್ತಾರೆ, ದಟ್ ವಾಸ್ ದಿ ಇನ್ಹೆರಿಟೆನ್ಸ್ ದಿಸ್ ಬಾಯ್ ಶಂಕರ ಗಾಟ್ ಫ್ರಮ್ ದಿ ಬುದ್ಧಿಸ್ಟ್ಸ್, ಅಂಡ್ ಫ್ರಮ್ ದಟ್ ಟೈಮ್ ಟು ದಿಸ್ ದ ಹೋಲ್ ವರ್ಕ್ ಇನ್ ಇಂಡಿಯಾ ಈಸ್ ಅ ರೀಕಾಂಕ್ವೆಸ್ಟ್ ಆಫ್ ದಿಸ್ ಬುದ್ಧಿಸ್ಟ್ ಡಿಗ್ರೇಡೇಷನ್ ಬೈ ದಿ ವೇದಾಂತ. ಅವತ್ತಿಂದ ಇಲ್ಲಿವರೆಗೂ ಶಂಕರಾಚಾರ್ಯರಿಂದ ಶುರು ಆಗಿ ಇಲ್ಲಿವರೆಗೂ ನಡೆದದ್ದೇನು ಅಂದರೆ, ನಮ್ಮ ಒರಿಜಿನಲ್ ವೇದಾಂತ ಏನಿತ್ತು ಅದು ಎಲ್ಲಿ ಕೆಟ್ಟು ಹೋಯ್ತೋ ಅದನ್ನು ಮತ್ತೆ ಪುನರುತ್ಥಾನ ಮಾಡಬೇಕು ಪರಿಸ್ಥಿತಿ ಬಂತು. ಅದಕ್ಕೆ ಶಂಕರಾಚಾರ್ಯರು ದೊಡ್ಡವರಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮುಂದೆ, ಶಂಕರ ಕೇಮ್ a great philosopher and showed that, this is most important for us to remember, great philosopher and showed that real essence of Buddhism and that of Vedanta are not very different, but that the disciples did not understand the master and have degraded themselves, denied the existence of the soul and of God and have become atheists. Bhachanda Shankaracharya bandu helidru, Vedanta da hadi bere alla, Buddhist da hadi bere alla, eradu onde. ಎರಡು ಒಂದೇ ಇದ್ದು ಅದನ್ನು ಶಂಕರಾಚಾರ್ಯ ಪ್ರಯತ್ನ ಮಾಡಿದ್ದಂದ್ರೆ, ಅವತ್ತಿಂದ ಇವತ್ತಿನವರೆಗೂ ಎಲ್ಲಿ ವೇದಾಂತ ಕೆಟ್ಟ ಹೋಗಿತ್ತೋ ಅದನ್ನು ಪುನರುತ್ಥಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ, ಶಿಷ್ಯರಿಗೆ ಆ ಪರಮ ಗುರುವಿನ ಹೃದಯ ಅರ್ಥವಾಗದೆ ಅದನ್ನು ಕೆಳದರ್ಜೆ ಗಳಿಸಿಬಿಟ್ರು ಅಂತ ಆದದ್ದು. ಇದು ಬುದ್ಧನ ತಪ್ಪಲ್ಲ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಬುದ್ಧನ ಬಗ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬಹಳ ದೊಡ್ಡ ಗುರುಗಳು ಎಲ್ಲರಿಗೂ ಆದದ್ದು. ಆ ನಿರೀಕ್ಷೆಗೆ ಎತ್ತಕ್ಕಾಗಲ್ಲ ಶಿಷ್ಯರಿಗೆ. ಅದರಿಂದ ಏನು ಮಾಡ್ತೀವಿ ನಾವು, ಅವ್ರ ಮಟ್ಟಕ್ಕೆ ನಾವು ಏರದೆ ಹೋದಾಗ ಅವ್ರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ಕೊಂಡ್ಬಿಡೋದು, ನಮ್ಮ ಶಕ್ತಿ ಪ್ರಕಾರ ಇಳಿಸ್ಕೊಳ್ಳೋದು. ಹೀಗಾದ ತೊಂದರೆ ಆಯಿತು.

0: Radio Sarang 107.8 FM.
1: ಮೂಲಪುರುಷ ಬುದ್ಧನ ಅತ್ಯಂತ ಅಲೌಕಿಕವಾದಂಥ ಸ್ವಾರ್ಥರಹಿತವಾದಂಥ ನೈತಿಕತೆ ಮತ್ತು ಅನುಕಂಪೆಯ ಸಾಗರವಾದಂಥ ಬುದ್ಧ, ಅವನ ಪ್ರೀತಿ ಜಗತ್ತಿನ ಅತ್ಯಂತ ಶ್ರೇಷ್ಠ ದಾರ್ಶನಿಕನಲ್ಲಿ ಒಬ್ಬನನ್ನಾಗಿ ಮಾಡಿದ್ದಾವೆ. ಬುದ್ಧನ ಯಾರೋ ಪ್ರಶ್ನೆ ಕೇಳಿದ್ರು ನಿನ್ನೆ ನನಗೆ, ಇವನೇನ 9ನೇ ಅವತಾರ ಅಥವಾ ಬೇರೆ ಯಾರೋ ಇದ್ದಾರೋ, 9ನೇ ಅವತಾರ ಈ ಬುದ್ಧನೋ ಇನ್ನೊಬ್ಬಿದ್ದಾನೋ ಅಂತ ಬೇರೆ ಬೇರೆ ಇದ್ದಾವೆ. ಕೆಲವು ಪರಂಪರೆಯಲ್ಲಿ ಭಾಗವತ ಕಥೆಗಳನ್ನ ಹಿಡ್ಕೊಂಡು ಹೋದರೆ ಇನ್ನೊಬ್ಬ ಬುದ್ಧ ಇದ್ದಾನೆ ಅಲ್ಲಿ, ಬೌದ್ಧ ಅಂತ, ಅವನು ಬೇರೆ, ಅದು 9ನೇ ಅವತಾರ, ಅದು ಬೇರೆ. ಆದರೆ ಸಮಾಜ ಜಗತ್ತು ಒಪ್ಕೊಂಡಿರೋದು ಕರುಣೆಯ ಸಾಗರವೇ ಆದಂಥ ಬುದ್ಧ ಅವತಾರಿ ಅನ್ನೋದಕ್ಕೆ ಖಂಡಿತ ಲಾಯಕಾದವನು ಅಂತ ಒಪ್ಕೊಂಡಿತು. ನಮ್ಮ ಜಂಬೂದ್ವೀಪದ ವೈಶಿಷ್ಟ್ಯ ಅಂದಂಥ ವೈಜಯಂತಿ ಮಾಲೆ ಇದ್ದಂಥ ಹಿಮಾಲಯ ಪರ್ವತ ಇದೆಯಲ್ಲ ನೇಪಾಳ ದೇಶ, ಅದರ ತಪ್ಪಲಲ್ಲಿರುವಂಥದ್ದು. ಸ್ವಲ್ಪ ಕೆಳಗೆ ಬಂದರೆ ಶಾಕ್ಯರು ಅನ್ನುವಂಥ ಕ್ಷತ್ರಿಯ ಜನ ಇದ್ರು. ಅನೇಕ ಜಾನಪದಗಳು ಬೇಸಿಕಲಿ, ಅಂಥವುಗಳಲ್ಲಿ ಕಪಿಲ ವಸ್ತು ಅನ್ನುವಂಥ ಒಂದು ಜಾನಪದ ಕ್ಷೇತ್ರ. ಸುಮಾರು 80,000 ಸಂಸಾರಗಳಿತ್ತಂತೆ ಕಪಿಲ ವಸ್ತುವಿನಲ್ಲಿ. ಇದು ಶಾಕ್ಯರದ ಮೊದಲು ಸಂಪೂರ್ಣವಾದಂಥ ಪ್ರಜಾತಂತ್ರ ಇದ್ದಂಥ ದೇಶ ಅದು. ಆದರೆ ಮುಂದೆ ಕೋಸಲ ದೇಶ ಜೋರಾದಾಗ ಪ್ರಸೇನಜಿತ್ ಅನ್ನುವಂಥ ರಾಜ ಬಂದು ಅವನು ಪ್ರಬಲನಾದಾಗ ಇವರಿಗೆ ಬೇರೆ ಹಾದಿ ಇಲ್ಲದೆ ಅವನ ಆಳಕೆಯನ್ನು ಸಹಿಸ್ಕೋಬೇಕಾಯ್ತು. ಇವರು ಒಳ ಆಡಳಿತಕ್ಕೇನು ಬಂಧ ಇಲ್ಲ, ಚೆನ್ನಾಗಿರ್ಬೋದು, ಆದರೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಅವನ ಮಾತು ಕೇಳಬೇಕು, ಪ್ರತಿ ವರ್ಷ ಕಪ್ಪ ಕೊಡಬೇಕು. ಅಂತಾರಾಷ್ಟ್ರಗಳ ವ್ಯವಹಾರ ಬಂದಾಗ ಅವನ ಕೋಸಲ ಪ್ರಸೇನಜಿತ್ತನ್ನು ಕೇಳಬೇಕು. ಹೀಗಾಗಿ ಒಂದು ಥರದ ದಾಸ್ಯ ಕಾಡ್ತಾ ಇತ್ತು. ಇದರ ಜನನಾಯಕ ಕಪಿಲ ವಸ್ತುವಿನ ಜನನಾಯಕ ಆದವನು ಗೌತಮ ಗೋತ್ರದ ಶುದ್ಧೋಧನ ರಾಜ ಅಂತ. ಶುದ್ಧೋಧನ ರಾಜ ಇವನ ಮೂಲ ಪುರುಷ ಇಕ್ಷ್ವಾಕು ಅಂತ ಒಂದು ಪ್ರತೀತಿ ಇತ್ತು. ಇಕ್ಷ್ವಾಕುವಿನ ಮನೆತನಕ್ಕೆ ಸೇರಿದವನು ಇವನು ಅಂತ. ಇವನ ಮಡದಿ ಹೆಸರು ಮಹಾಮಾಯೆ ಅಥವಾ ಮಾಯಾದೇವಿ ಅಂತ. ಅಲ್ಲಿ ಹತ್ತಿರದಲ್ಲಿ ದೇವದಹ ಅಂತ ಒಂದು ಜಾಗ ಇದೆ. ದೇವದಹದ ಜಾನಪದ ನಾಯಕ ಅಂಜನ ಶಾಕ್ಯ ಅಂತ. ಅಂಜನ ಶಾಕ್ಯನ ಮಗಳಿಕೆ, ಅಂಜನ ಶಾಕ್ಯನ ಹೆಂಡತಿ ಸುಲಕ್ಷಣೆ ಅಂತ.

0: You're listening to Radio Sarang, 107.8 FM.
1: ಮಹಾಮಾಯೆ ನನಗೆ ಬಹಳ ಮುಖ್ಯ, ಅಥವಾ ಮಾಯಾದೇವಿ ಬಹಳ ದೊಡ್ಡ ಪಾತ್ರ ನನಗೆ ಅನಿಸಿದ್ದು ಅಂದ್ರೆ, ಎಷ್ಟೋ ಸಲ ನಾವು ಓದ್ಬೇಕಾದ್ರೆ ಅನ್ಕೊಂಡದ್ದು, ನಾನು ಹತ್ತದ್ದು ಉಂಟು ಪುಸ್ತಕ ಓದ್ಬೇಕಾದ್ರೆ. ಬುದ್ಧನಿಗೆ ಆ ಗುಣ ಬಂದಿದ್ರೆ ತಾಯಿಯಿಂದಾನೇ ಬಂದದ್ದು. ಆ ತಾಯಿ ಕರುಣೆಯ ಮೂರ್ತಿಯಾಗಿ ಮಾಯಾದೇವಿ ಅಂದ್ರೆ, ಬುದ್ಧನ ಜೊತೆ ಇರಲಿಲ್ಲ ಬಹಳ ದಿವಸ ಮದ್ಬೇರೆ, ಆದ್ರೆ ಡಿ ಎನ್ ಎದಲ್ಲೇ ಬಂದಿರಬೇಕದು ಅನ್ಸುತ್ತೆ. ಎಷ್ಟು ಪ್ರೀತಿ ಆಕೆಗೆ, ಯಾಕೆ ಕರುಣೆ ಅಂದ್ರೆ ಮಾಯಾದೇವಿ ಅಂದ್ರೆ ಮಾಯೆ ಇರ್ಬೇಕಾರೆ ಅಂದ್ರೆ ಅದಾಗಲ್ಲ, ವಿಪರೀತ ಪ್ರೀತಿ ಆಕೆ ಎಲ್ಲದರ ಬಗ್ಗೆನು. ಮಗನಿಗೆ ಅದೇ ದಾಯಿ ಬಂದಿರಬೇಕು ಅಂತ ಅನ್ಸುತ್ತೆ ನನಗೆ. ಶುದ್ಧೋದನಿಗೆ ಮೂರು ಮಂದಿ ಸಹೋದರರು. ನಾ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತವೆ. 2600 ವರ್ಷ ಹಿಂದಿನ ಕತೆ ಅಲ್ವಾ, ಕೆಲವು ಸೇರ್ತವೆ ಕೆಲವು ಬಿಟ್ಟು ಹೋಗ್ತವೆ. ನಾನು ಸ್ವಲ್ಪ ಗಟ್ಟಿಯಾಗಿ ಸಂಶೋಧನೆ ಮಾಡಿದ್ದವ್ರನ್ನ ಇಟ್ಕೊಂಡು ಮಾಡ್ಕೊಂಡಿದ್ದು. ಅವನ ಮೂರು ಜನ ಶಿಷ್ಯರು, ಇವನು ದೊಡ್ಡವರು ಯಾರು ಅಂತ ಗೊತ್ತಾಗಲ್ಲ. ಶುದ್ಧೋದನ ರಾಜ ಆದ್ಮೇಲೆ ಅವನೇ ಜ್ಯೇಷ್ಠ ಪುತ್ರ ಇರಬೇಕು ಅಂತ ಅನ್ಕೋಬೇಕು. ಆ ಮೂರು ಜನ ತಮ್ಮಂದ್ರೆ ಯಾರು ಅಂದ್ರೆ, ಶುಕ್ಲೋದನ ಅಂತೊಬ್ಬ, ಅಮೃತೋದನ ಅಂತೊಬ್ಬವ, ದ್ರೋಣೋದನ ಅಂತೊಬ್ಬ. ಮೂರು ಜನ ತಮ್ಮಂದ್ರು. ಶುಕ್ಲೋದನಿಗೆ ಇಬ್ಬರು ಮಕ್ಕಳು, ಮಹಾನಾಮ ಮತ್ತು ಅನಿರುದ್ಧ ಅಂತ. ತಾವು ಬುದ್ಧನ ಜೀವನ ಚರಿತ್ರೆ ಓದಿದಾಗ ಇವೆಲ್ಲ ಬೇಕಾಗ್ತವೆ ಹೆಸರು. ಯಾಕೆ ಮೊಟ್ಟ ಮೊದಲನೇ ಭಿಕ್ಷುಗಳಾದವರು ಇವರೆಲ್ಲ, ಎಲ್ಲ ತಮ್ಮಂದ್ರು ಭಿಕ್ಷುಗಳಾಗ್ಬಿಡ್ತಾರೆ. ಮಹಾನಾಮ ಬುದ್ಧನಿಗಿಂತ ಹೆಚ್ಚು ವಯಸ್ಸಾದವನು, ಒಂದು 2 ವರ್ಷ ದೊಡ್ಡವನು. ಅನಿರುದ್ಧ ಅಂತ ಎರಡನೇದವನು. ಅಮೃತೋದನ ಮಗ ಆನಂದ. ಆನಂದನ ಮರೆಯೋಕೆ ಸಾಧ್ಯ ಇಲ್ಲ. ಬುದ್ಧ ನೆನೆಸ್ಕೋಬೇಕಾದ್ರೆ ಆನಂದ ಇರಬೇಕು. ಕೊನೆ ಕ್ಷಣದವರೆಗೂ ಇದ್ದವನು ಆನಂದ. ಅವನ ದೇಹದ ಇನ್ನೊಂದು ಭಾಗ ಅನ್ನೋ ಹಾಗೆ ಬದುಕಿದವನು ಆನಂದ. ಅವನು ಅಮೃತೋದನ ಮಗ. ದ್ರೋಣೋದನ ಮಗ ಭಲ್ಲಿಕ ಅಂತ. ಆಮೇಲೆ ಶುಕ್ಲೋದನ ಹೆಂಡತಿ, ಅವನ ತಂಗಿ, ಹೆಂಡತಿ ತಂಗಿ ಅಮೃತಾದೇವಿ ಅಂತ. ಅದ ಯಾಕೆ ಹೇಳ್ತಿದ್ದೀನಿ, ಕಾರಣ ಇದೆ. ಶುಕ್ಲೋದನ ಅಂದ್ರೆ ನಮ್ಮ ಶುದ್ಧೋದನ ತಮ್ಮ. ಅವನ ಹೆಂಡತಿ ತಂಗಿ ಅಮೃತಾದೇವಿ, ಆಕೆ ಗಂಡ ಎರಡು ಹೆಸರಿತ್ತು. ದಂಡಪಾಣಿ ಅಂತ ಒಂದು ಹೆಸರು, ಮತ್ತೆ ಇನ್ನೊಂದು ಸುಪ್ರಬುದ್ಧ ಅಂತ ಎರಡು ಹೆಸರು. ಎರಡು ಹೆಸರು ಬಳಕೆ ಆಗತ್ತೆ. ಯಾಕೆ ಇವ್ರ ಹೆಸರು ಹೇಳಿದೆ ಅಂದ್ರೆ, ಅಮೃತಾದೇವಿ ಮತ್ತು ಸುಪ್ರಬುದ್ಧನಿಗೆ ಇಬ್ಬರು ಮಕ್ಕಳು, ಒಬ್ಬ ದೇವದತ್ತ ಅಂತ ಒಬ್ಬ ಹುಡುಗ, ಇನ್ನೊಬ್ಬ ಮಗಳು ಯಶೋಧರೆ ಅಂತ. ಯಶೋಧರೆಯನ್ನು ಮರೆಯೋಕ್ಕಾಗಲ್ಲ ನಾವು. ಯಶೋಧರೆ ಮುಂದೆ ಬುದ್ಧನ ಮದುವೆ ಆಗುವಂಥವಳು.

0: andré departe de
1: Radio Sarang 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಒಂದು ಒಂಜಿ ಚಪ್ಪಾಳೆ ಕೊರ್ಲೆ ಒಂದು ಲೈಕೋಸ್ಕರ ನಮ್ಮ ಆ ಪ್ರಕೃತಿ ದೇವೇರಿನ ದೂಪಣಂಚಿನ ಪ್ರಯತ್ನ ಮಲ್ಪುಗ ಐಕ ಕೃಷಿಕರಿಗೆ ಕೆಲವು ತಂತ್ರಜ್ಞಾನ ಗೊತ್ತಿಜ್ಜಿ ಆತನಂಡ ಬುದ್ಧಿವಂತಿಕೆ ಗೊತ್ತಿಜ್ಜಿ ದೇಪಂಡ ಸರಳವಾದಿಪ್ಪೇರಿಂದ ಉಪಕಡೆ ಅಕ್ಕಲಗೆ ಒಡ್ಡೆ ವಿಮಾನಡು ಬರೊಂದಿತ್ತೇರು ವೇತ ದೇಶದ ಬಣ್ಣಗ ರಡ್ ಸೀಟ್ ಒಂಜಿ ಸೀಟ್ ಇಡು ನಮ್ಮ ಕೃಷಿಕೇರು ಬೊಕ್ಕ ಒಂಜಿ ಸೀಟ್ ಇಡು ವಿಜ್ಞಾನಿ ರಡ್ ಜನ ಕುಲ ಹೊಂದಿತ್ತೇರಿಗೆ ಕುಲೊಂದಿಪ್ಪುಣಗ ಇಂಜ ಟೈಮ್ ಪಾಸ್ ಆವಡೆ ಟೈಮ್ ಪಾಸ್ ಆವಡು ಬಣ್ಣದ ದಾಯ್ತ ಅನ್ಪುಣೆ ಎಂದು ಆರು ವಿಜ್ಞಾನಿ ಕೇಂಡೇರಿಗೆ ಎಂದು ದಲ ಗೊಬ್ಬು ಗಣ ಮರೆ ಅಂದರೆ ಎಂಕ್ ಚೆನ್ನೆ ಮನೆ ಗೊತ್ತುಂಡು ಐಕಿ ಬೋಡಪ್ಪಣ ಜಿ ಮುಳು ಬೊಕ್ಕ ಕಬಡ್ಡಿ ಅಂತ ಗೊತ್ತುಂಡು ಮುಳು ಜಾಗೆ ಜಿ ಕೊರ್ಟ್ ಮಾಡ್ರೆ ಬೊಕ್ಕ ದಾಲ ಗೊಬ್ಬರ ಅಥವಾ ರಸ ಪ್ರಶ್ನೆ ಮಿನಿದಲ್ಲ ಗೊತ್ತಿ ಜನಕ್ಕೆ ಕ್ವಿಜ್ ದ ಟೈಪ್ ಇಡ್ದಲ್ಲ ಅವು ಎಂಕ್ ಗೊತ್ತಿಜ್ಜಿ ಇಂದ ಯಾನ್ ಕಲ್ಪಾಪೆ ಬೇತದಾಲ ಜಿ ಯಾನ್ ಇಂಡೊಂಜಿ ಪ್ರಶ್ನೆ ಕೇಳ್ಬೇ ಐಕೆ ನಿಕ್ಕೆ ಉತ್ತರ ಬಂದ್ರೆ ಗೊತ್ತಿಜ್ಜಿ ಇಂದಾಂಡ 50 ರೂಪಾಯಿ ಕೊರು ಯಾವ ಈ ಎಂಡ ಕೇಳ್ನಂಚಿನ ಪ್ರಶ್ನೆಗೆ ಉತ್ತರ ಬಂದ್ರೆ ಎಂಕ್ ಗೊತ್ತಿಜ್ಜಿ ಇಂದಾಂಡ 5000 ರೂಪಾಯಿ ಅಂಡಿ ಬೇರೆಗೆ ಕೆಬಿ ಗುತ್ತಾಂಡೋ ಅಪ್ಪಾಗ ಯಾಣ ಉತ್ತರ ಕೊರಜಿಂದ 50 ರೂಪಾಯಿ ಕೊರತ್ತ ಈರು 5000 ಕೊರಪಾರ ಸರಿ ಕೇಳ್ಲೆಣ್ಣ ಅಂಡಿ ಕೇಳ್ಲೆಣ್ಣ ಬಂಡದಾಂಡು ಆರು ವಿಜ್ಞಾನಿ ಬೇರೆಡ ಫಸ್ಟ್ಗೆ ಕೇಂಡಿರಿಗೆ ಗುರುಗ್ರಹಕ್ಕಲ ಮಂಗಳ ಗ್ರಹಕ್ಕಲ 8 ಕಿಲೋಮೀಟ್ರ್ ಒಂದು ಅಂತರ ಉಂಡು

ಕಡ್ದು ಬತ್ತನಂಚಿನ ಪ್ರತಿ ಒಂಜಿ ಆಚರಣೆ ಐಕೆ ನಮ್ಮ ಮಾತೆರ್ಲದುಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧಡು ಬದುಕೊಂದಿ ಪುಣಿ ಬಾಲ್ಯ ಪುಟ್ಟದ ಪುಣ್ಯ ಐಕೆ ಒಂಜೇ ಒಂಜಿ ಗ್ರಹಿಕೆ ಪುಣ್ಯ ಶಬ್ದ ಮಾತ್ರ ವಾ ಬಾಲೆಲ್ಲ ಪುಟ್ಟಿ ಬೆಟ್ಟಗ ಹಾಯ್ ದೊಡ್ಡ ಚಿಕ್ಕಮ್ಮ ಪಣ್ಪುಂಡ ಹಿರಿಯಾಕ್ಲೆ ಗೊತ್ತುಂಡು ಇಲ್ಲ ಲೊಂಜಿ ವೇಳೆ ಬಾಳೆ ಪುಟ್ಟದು ಬುಳ್ತಿಜ್ಜಿಂದ ಪಾತ್ರೆ ಹಾಕ್ಲೆಯ ಶಬ್ದ ಮಲ್ಪುಲೆಯ ಬಾಳೆ ಬುಳ್ಪಾಡಿಯ ಬಣಂತೆ ತಾಯೇ ಶಬ್ದ ಮಾತ್ರ ಐಕೆ ಗೊತ್ತು ಬೇತೆ ಗೊತ್ತಿಚ್ಚಿ ಬೊಕ್ಕ ಸ್ಪರ್ಶ ಪೆತ್ತ ತುಳೆ ಕೃಷಿ ಮೂಲಡ್ದ ಎಂಚ ಬತ್ತನಂದು ಪೆತ್ತ ಕಂಜಿ ಬಾಡಿ ಬೆಟ್ಟಗೆ ಸುರೂಕ ಕಂಜಿ ನಕ್ಕುನೆ ಆ ಪೆತ್ತದ ನಾಲಾಯ್ಡು ಪ್ರಕೃತಿ ಆ ಅಪ್ಪೆ ಫೀಲಿಂಗ್ ಕೊರತನಿಗೆ ನಕ್ಕ ಲೆಕ್ಕನೆ ಕಂಜಿ ಸರ್ ಲಕ್ಕದುಂತುಣದುಲೆ ಲಕ್ಕದುಂತುದುಂದು ಎನ್ನ ಅಮ್ಮ ಅಂತ ಬೇರೆ ಬರ್ರಬೋಬು ನರಮಾಣ್ಯ ಗೌವತ್ತು ಈ ಸ್ಪರ್ಶ ಕೊರನೆಗೆ ಆಯ್ನಾತ್ ಅಪ್ಪೆ ಅಜ್ಜಿ ಅಪ್ಪೆ ಇಂಚನೆ ಬತನುಡು ಬಾಲೆನಂದು ಆ ಚರ್ಮಡದು ಚರ್ಮ ಕಾಪುಣಂಚಿನ ಸ್ಪರ್ಶಡೇ ಬಾಲೆಗೆ ಗೊತ್ತಾಪುಣೆಗೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಅಂದ್ರೆ ರೇಡಿಯೇಷನ್ ಪವರ್ ನಮ್ಮ ನಂಬುವ ಇಂದೇನ್ ನಂಬುಜ ಇನ್ನು ಈ ಸ್ಪರ್ಶ ಅಂತ ಕಮ್ಮಿ ಆಂಡು ಈ ಸ್ಪರ್ಶ ಜಾಸ್ತಿ ಆಂಡು ಮಿತ್ ಕಡ ಪುಟ್ನ ಮಣಿಪಂದಗಳು ಬತ್ತ ಜೋಕುಲು ಒಂದು ಕೆಲವಿಲ್ಲ ಕೊರಪುಣೆ ಖಂಡಿತವಾದಲ್ಲ ಪೂರ್ತಿ ಕೊರಂದ ಇಡೀ ಜೀವನ ಮಣಿಪಂದಗಳು ಬಾ ಡೌಟೇಜ್ ಆಯ್ತು ದಯಮಲ್ತದ ಪ್ರಕೃತಿ ಪ್ರೀತಿನ ಬುಳೆಪಾಗ ಐಕೋಸ್ಕರ ಈ ಸ್ಪರ್ಶನ ಕಮ್ಮಿ ಮಲ್ಪುಗ ಈ ಸ್ಪರ್ಶ ಇಟ್ಲ ನಮ್ಮ ತುಳುನಾಡ್ಡೆಂಚ ಅಪ್ಪೆ ಬತ್ತದ ಎಂಚ ಆ ಬಾಲೆನ ಮಾನವ

ನಮ್ಮ ಹಿರಿಯಕಲ್ಲ, ನಮ್ಮ ಅಪ್ಪಲ್ಲು. ಅದಕ್ಕೆ ಶಬ್ದ ಎಡ್ಡಕೇನ್ ಪಾಲೆ ಈ ಸ್ಪರ್ಶ ಕೊರ್ಲೆ ಬೊಕ್ಕ ರೂಪಾಗೆ ಬಾಲೆಗೆಂದು ಎನನ ಈತನೆಟ ಪತ್ತೊಂದು ಪೇರು ಕೊರ್ನಂಚಿನ ಎನನ ಮೀಪಾಯನಂಚಿನ ಜನ ಏರಂದು ರೂಪದ ಗುರುತಿಕ್ಕನಾಗ ಸುಮಾರು ಸಮಯ ಪೋಪುಂಡು. ಆತನಗ ಇಂಚ ಬುಡ್ದು ತೂನಗ ಅಪ್ಪೆಂಚ ಇಪ್ಪೋಡು ಬಂಡ ಆಯಾಯ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಒಂದು ಬಣ್ತೀರ ಅಂಚನೆ ಇಪ್ಪೋಡಿಗೆ ನಮ್ಮ ಕೃಷಿ ಕುಟುಂಬಡು ನಮ್ಮ ಸನಾತನ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಬಣ್ತೀರ ಬಂಡ ಮಲ್ಲ ಉಂಜಿ ಬೊಟ್ಟುಬೋಡು ಕೆಬಿಟ್ಟದಲ್ಲ ಜುಮ್ಕಿದ ಲೆಕ್ಕ ಬಾಲೆಗೆ ಗೊಬ್ಬೆರಬೋಡು ಕೈಟ್ಟು ಗಿಲಿ ಗಿಲಿ ಕಾಜಿಬೋಡು ಜಡೆ ಪಾಡ್ದು ಬಾಲ್ಯದ ಕೈಗೆ ಜಡೆ ದಿಕ್ಕೋಡು ಅತನ ಉಂಜಿ ಪೂತ ಮಾಲೆ ದಿಕ್ಕೋಡು ಆತನಕ ಬಾಲೆ ಓ ಈತ ನೆಟ್ಟ ಏನನ್ನು ಪತ್ತೊಂದಿತ್ತನ ಅಮ್ಮ ಈಯೇನಾ ಕೆಲವರು ಅಪ್ಪೆ ಲಂಚನ ಇಪ್ಪಿರು ಕೆಲವರು ಬಾಳೆ ಸುರುಕು ಅಪ್ಪೆ ತುಣಗ ವಾಪೆ ಲಾಯ್ತು ಬೂರ್ದು ಪೋಡ್ತಿರ್ದು ಮೂಜಿ ದಿನ ಜ್ವರ ಉರುಕು ಅಟ್ಟೋಡತ್ತೆ ಒಕ್ಕ ತಪ್ಪಂಡ ಒಂಜಿನ ಮಣದ ಉಗ್ರ ಅಪ್ಪೆ ಬಾಳೆಗೆ ಡೌಟ್ ಬತ್ತು ನಮ್ಮ ಇರ್ನ ಮುಂಡೋಡು ಬೊಟ್ಟುಜ್ಜಿ ಅಮ್ಮೇರುಳ್ಳೇರ ಅಜ್ಜ ಇರ್ನ ಕೈಟ್ಟು ಗಿಲಿ ಗಿಲಿ ಕಾಜಿ ಇಜ್ಜಿ ಅಮ್ಮೇರ್ನ ಎಲ್ಲ ಐಸಿ ಪೂರ ತಿಕ್ಕಂಡ ಅಜ್ಜ ಒಕ್ಕಡೆ ಸಂಸ್ಕಾರ ಬರಡು ಬಂಡ ಬರಬುಜ್ಜಿ ಶಬ್ದ ಸ್ಪರ್ಶ ರೂಪ ಬೊಕ್ಕ ರಸ ಐಕ ಆಜಿ ವರ್ಷ ಮುಟ್ಟ ವಾಜೋಕ್ಲೆಲ್ಲ ದುಂಬು ಕೃಷಿಗೇರಿ ಇತ್ತಿನ ಕುಟುಂಬ ಹಡ್ದು ಡಾಕ್ಟರ್ನಾಗೈದಡಲೇ ತಂದು ಬಂದು ಇಜ್ಜಾಣ ಅಜ್ಜಿ ಅಜ್ಜಾಗ ಗೊತ್ತಿತ್ತು ಐಕೆ ಇಲ್ಲಲ್ಲ ಅಜ್ಜಿ ಅಜ್ಜಿ ಬೋಡು ಬಂದ್ಬಣೆ ಅಜ್ಜಿ ಅಜ್ಜ ಗೊತ್ತಿತ್ತು ಒಯ್ತ ಬೇರೆಡ್ಡೆ ಒಯ್ತ ಕಸಾಯ ಎಡ್ಡೆ ಒಯ್ತ ಕೆತ್ತೆ ಎಡ್ಡೆ ಬಾಲೆಗೆ ವಾ ಎಣ್ಣೆ ಎಡ್ಡೆ ಐನು ಪತ್ತೊಂದು ಪತ್ತದ್ದು ಕೊರೊಂದು ಇತ್ತೀರಿ ಐನೇ ಕೊರೋನಲ್ಲ ಕರಿ ವರ್ಷ ಬಣ್ಣೆ ಅಪ್ಪೆ ಅಮ್ಮನ ಅಜ್ಜ ಅಜ್ಜಿನ ಆಶ್ರಮಗೆ ಬುಡ್ದಿತ್ತಾರಂಡ ಹೋದ್ರಲ್ಲಿ ಎತ್ತೊಂದು ಬಳಿ ನಿಗ್ಲಿಗೆ ನೆಲ ನಿಲ್ಲಿದ ಗುರುತಿಕ್ಕಂದು ಅಮೃತ ಬಳ್ಳಿ ಒಂದು ಗೊತ್ತಾ ಬಂದು ನನ್ನ ಒಯ್ತ ಒಯ್ತ ಕೆತ್ತೆ ಬರೆದು ಸೈಯೊಡ್ಚಿ ಹಂಚಿ ವಾ ತಂತ್ರಜ್ಞಾನ ಬದುಕಾಂಡ್ರೆ ನಮ್ಮನ್ನು ಕರಿ ಸರಿ ಹೌಲಜ್ಜಿ ಐಕೆ ಶಬ್ದ ಸ್ಪರ್ಶ ರೂಪ ರಸ ಆಯ್ನಾತ್ ಜೋಕ್ಲೆಗೆ ಜಂಕ್ ಫುಡ್ ಕೊರ್ಪುಣೇನು ಕಮ್ಮಿ ಮಲ್ಪುಲೇ ಇನಿ ದಾನೆ ಆತನಂದು ಬಂಡ ಜೋಕ್ಲನ್ನ ಮೋನೆ ಶೋಕ್ ಇಪ್ಪುಂಡು ಶೋಕಿಜ್ಜಿನ್ಲ ಶೋಕ್ ಮಲ್ಪೆರಾಪುಂಡು ಮಾರ್ಕೆಟ್ ಉಂಡು ಇನಿತ್ತ ಜೋಕ್ಲೆಗೆ ಹೈಯೆಸ್ಟ್ ಪ್ರಾಬ್ಲಮ್ ಮಾಡ್ಪುಣೆ ಲೀವಾರ್ದ ದಯೇ ಜಂಕ್ ಫುಡ್ ಐಕೆ ಕೃಷಿ ಕೈತಾಡ ಓಡು ಬಣ್ಪುಣಂಚಿನಂಚಿನ ಅಯ್ಯಕ್ಕೆ ಕೃಷಿ ಕೇರಡಲ್ಲ ನಮ್ಮನೆಟ್ಟು ಒಂದು ಐಟ್ಲ ಇನ್ನು ವಿಶ್ವಾಸ ಕಮ್ಮಿ ಆಗಂದು ಬೋದು ಪೂರೆಟ್ಲಾಕಲ್ಲ ಬೆರಕ್ಕೆ ಪೂರೆಟ್ಲ ಇಂಜೆಕ್ಷನ್ಗೆಪ್ಪ ಅವು ನಿಜವಾದ ಕೃಷಿ ಕೇರ ಮಲ್ಪೇರ ಮಧ್ಯವರ್ತಿಲಿ ಮಲ್ಪೇರ ಗೊತ್ತಿಚ್ಚು ಒಂಜಿ ತರಕಾರಿ ದಿನಿಯರ ಬೋಡಿಗೆ ಒಂಜಿ ಬಚ್ಚಂಗಾಯಿ ದಿನಿಯರ ಬೋಡಿಗೆ ದಯಮಲ್ತದ ಬಂಜಿಗೆ ತಿನ್ಪುಣ ಫುಡ್ಡು ಏರ್ಲ ಕಲ್ಲ ಬೆರಕ್ಕೆ ಮಲ್ಪೇರ ಬಲ್ಲಿ ಮುರಾಣಿದ ನ್ಯೂಸ್ ತೂನಕ ಥರ್ಮೋಕೋಲ್ಡು ಸಕ್ಕರೆಗೆ ಪೂರೆಕ್ಲ ಕೆಮಿಕಲ್ ಪೂರೆಕ್ಲ ಕೆಮಿಕಲ್ ನಾಂಡ ನನ್ನತ್ತ ಪರಿಸ್ಥಿತಿ ಹಂಚಾವ ನಮ್ಮ ಜೋಕಲ್ನ ಎಲ್ಲಿ ಅಪ್ಪುಣಗನೆ ಎಲ್ಲಿ ಅಪ್ರಾಯಡೆ ಲಿವರ್ದ ಮಲ್ಲ ಮಲ್ಲ ಸಮಸ್ಯೆಯಲ್ಲಿ ಬತ್ತಿರಂದಾಂಡ ನಮ್ಮ ಮಲ್ತದಿನ ದುಡ್ಡು ಯಾವ ಮರ್ದಗೆ ಜೀವನಗೆ ಬೋಡಾದ ದುಡ್ಡು ಅತ್ತಂದೆ ದುಡ್ಡೇ ಜೀವನ ಎರಬಲ್ಲಿ ಬಂದುಲೆ ಐಕ್ ಕೃಷಿ ಕೃಷಿ ಸಿರಿತಾನಿಯಾನೊಂಜಿ ಮಾತೆರಡಲ ಕೈ ಮುಗಿದು ವಿನಂತಿ ಮಲ್ಪುವೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಮಲ್ಪಡ್ಚಿ ದಯಪಂಡ ಕೃಷಿ ಕ್ಷೇತ್ರದ ಪ್ರತಿ ವಸ್ತುಲ ಪೋಪುಣೆ ಮಧ್ಯಪ್ರದೇಶವು ಮಾರ್ಕ್ ಮಾತ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿತನ ಮಾತ್ರ ಉತ್ತರ ಪ್ರದೇಶ ತರಬೇನೆ ಆಪುಂಡ್ಲ ಮಾತ್ರ ಬಂಜಿಗೆ ಬೋಡು ತರಕ್ಕೆ ಮಾತ್ರ ಗುದ್ದುದು ಪೂಜೆ ಆ ಪೂಜೆ ಐಕೆ ಎಂಕ್ಲೆಲ್ಲಿ ಅಪ್ಪುಣಗ ಪುರ ಮನುಷ್ಯನ ಜೀರ್ಣಕ್ರಿಯೆ ಚಿತ್ರ ಬಿಡಿಸುವುದು ಪುರ ಬಣ್ಣಂತೀರಿ ಇತ್ತದ ಜೋಕ್ಲು ಕರೆಕ್ಟ್ ಬಿಡ್ಪಾವಡು ಎಂಕ್ಲೆಲ್ಲಿ ಅಪ್ಪುಣ ತೂಡು ನಿಕ್ಲು ಬಾಯಿ ಮೂಳಿತ್ತಂಡ ಗುದ ದ್ವಾರ ಉಳಿತೀನಿ ಫುಲ್ಲು ರೈಟ್ ಕೊರಂತೀರ ದಯಪಂಡ ಗೊತ್ತುಂಡು ಅಪ್ಪ ಟಾಯ್ಲೆಟ್ ಪುರ ಇಜ್ಜಿ ಅವು ಆಯನೇ ಪಿಟ್ಟಿಗೆ ಬೋದು ಕನೆಕ್ಷನ್ ಕೊರ್ತಾನಂದು ಗೊತ್ತುಂಡು ಒಯ್ಕಲ ಈ ಮಧ್ಯಪ್ರದೇಶ ಸರಿಬೋಡೆ ದೇವರೇ ಐಕೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಬರಿಯರವಲ್ಲಿ ಕೆಮಿಕಲ್ ಬರಿಯರವಲ್ಲಿ ದಯಪಂಡ ಇಡೀ ಜೀವನದ ವ್ಯವಸ್ಥೆ ಪುಣೆ ಮೂಲೆ ಬಾಕಿ ಒಯ್ತು ಒಯ್ಟು ಬತ್ತಂಡಲ್ಲ ಒಂಜಿ ಮೊಬೈಲ್ ಫೋನ್ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಸಂಗತಿ ಅತ್ ಅನಿವಾರ್ಯ ಅತ್ ಒಂಜಿ ಟಿ ವಿ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಅನಿವಾರ್ಯ ಅತ್ ಆಹಾರದ ಡುಪ್ಲಿಕೇಟ್ ದಯಮಲ್ತದ ಬರಿಯರವಲ್ಲಿ ಓ ವಾಕ್ ಆಹಾರದ ತೊನ್ನೆರಲ್ಲ ಪೋಡಿಪೂರ್ಣ ಪರಿಸ್ಥಿತಿ ನಮ್ಮ ಅಯ್ಯ ಕೃಷಿಕೇರೆ ಮಲ್ತೊಂದುಲ್ಲೇರಂದು ಏನು ಮಣ್ಪುಣತ್ತು ಮಧ್ಯವರ್ತಿಲು ಮಲ್ಪೇರ್ಲ ಯಾರು ಅಂಚಿನ ಮಲ್ಪುಣ ಇತ್ತಿನ ದಾಂಡ ಐಡದು ಮಲ್ಲ ಪಾಪದ ಕೆಲಸ ಬೇತೆ ದಾಲಜ್ಜಿ ಐಕ್ ಪಾಪ ಭೀತಿ ಐಕ್ ನಮ್ಮ ದುಂಬುದ ಇಲ್ಲ ಕೆಲವು ಪರ್ಬೋಲೇನಿತ್ತನೆ ಕೆಡ್ಡೆಸ
ಬಿಸು ಅವು ಒಂದು ದಯ ಇತ್ತನೆಂದು ಬಂಡ ಆನಿ ಪ್ರಾಕೃತಿಕವಾಯಿ ನಂಚಿನ ಪಾಲದ ಕತ್ತೆದ ಕಷಾಯ ಬರಲಿ ವಾದಿನ ತಾನಿ ಬರ್ಪುಣೆವು ಆಟಿದ ಸಂಕ್ರಾಂತಿ ದಾನಿ ಪಂಡ ರೋಗ ನಿರೋಧಕ ಶಕ್ತಿ ಬರಡು ಇದು ನಮ್ಮ ಕೇವಲ ಮಾರ್ಗದಂಚಿಲ ಈ ಒತ್ತು ನಂಚಿಲ ಮಾತ್ರ ಪೋಯಂದಾಂಡ ಆತೆಟೆ ಪೋಪು ನಮ್ಮ ಜೀವನ ಹೊರ ಕೆಡ್ಡೆಸನ್ ಲೆಪ್ಪುಗತುಕ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ಲ ಸೇರಿದು ಬತ್ತಂಡತ್ತ.

ಒಂಜಿ ಇತ್ತಿನ ಕಲೆ ಜಪ್ಪಾಲೆ ಕೊಡ್ಲೆ ಬಂದುಲೆ. ಅದಕ್ಕೋಸ್ಕರ ಈ ಕೃಷಿಗಿಲ ನಮ್ಮ ಕಲೆಕ್ಕಲ ಭಾರೀ ಶೋಕದ ಅವಿನಾಭಾವ ಸಂಬಂಧ ಉಂಟು. ಅಯ್ಕೆ ಕಲೆ ಮನಸ್ಸನ್ನು ಅರಳಿಸಬೇಕು. ಕೃಷಿ ಹಿಡಿದು ಬತ್ತನಂಚಿನ ಪ್ರತಿ ಒಂಜಿ ಕಲೆ ತೂಲೆ ನಮ್ಮ ದೈವಾರಾಧನೆದ ಕಲೆ ಪಡು. ಆ ದೈವಾರಾಧನೆ ಮಲ್ಪುಣಕ್ಕಲು ಪಣ್ಪುಣಂಚಿನ ಸಂಧಿಪಾರ್ಧನೆಯನ್ನು ಪೂರ ಬರೆದಿಂಡ 15,000 ಸಾಲ ಅವುಗೆ ಪೂರ ಕೃಷಿ ಮೂಲ ಪರಂಪರೆ ಹಿಡಿದು ಬತ್ತನಂಚಿನ ಇನ್ನು ದೈವಾರಾಧನೆ ಇಪ್ಪುಂಡಲ್ಲ. ಅಯ್ಕೆ ಕೃಷಿ ಹಿಡಿದು ಬತ್ತನಂಚಿನ ಪ್ರಾಕೃತಿಕವಾಯಿನಂಚಿನ ವಸ್ತುಲೇನು ಮಾತ್ರ ಉಪಯೋಗ ಮಲ್ಪು ಅತ್ತಂದೆ ತಂತ್ರಜ್ಞಾನದ ಒವ್ವೇ ವಸ್ತುಲೇನು ಉಪಯೋಗ ಮಲ್ಪುಣಂಚಿನ ಕ್ರಮ ಇಚ್ಚಿ. ಅಯ್ಕೋಸ್ಕರ ಅವರ್ ಕಲ್ಚರ್ ಈಸ್ ಎಗ್ರಿಕಲ್ಚರ್ ಎಂದು ಬರ್ತೇನೆ ಅಲ್ಪಾಡ್ದು. ಇನಿ ಕಲೆತ್ತ ಬಗ್ಗೆ ಬೇತೆ ಬೇತೆ ರೀತಿ ಉಂಡು. ಇನಿ ಮುಂದಿನ ನೃತ್ಯ ಅಂದು ಬಂಡದ ಪುಣ್ಯ ಲೈಟಿಂಗ್ ದಾರೆ ಗೊತ್ತುಂಡು. ಮುಂದಿನ ನೃತ್ಯ ಅಂದು ಬಂಡದು ಲೈಟ್ ಪಾಡ್ನಾಗ ಮೋನೇನೇ ಎದುರಿಪ್ಪೋಡು ಬಂಡ್ಪುಣ ಗ್ಯಾರಂಟಿ ಇಜ್ಜಿ. ಕೆಲವು ನೃತ್ಯಗಳು ಶುರು ಆ ಪುಣ್ಯ ಇಂಚಾನೆ ಆತು ಜನ ಸಬೆಟ್ಟು ಕುಳ್ಳುದು ತೂಪುಣೆ ಇಂದೇನು ತೂಯಾರ ಅತ್ತಿನ ಕ್ಯಾಮರಾದ ರೆಗ್ಯುಲರ್ ಡೌಟ್ ಉಂದು ಓಡೆಗೆ ಫೋಕಸ್ ಮಲ್ಪುಣಿ. ಐಕೊಂಜಿ ರಡ್ಡು ಕಣ್ಣು ಮೂಂಕು ಬಾಯಿ ಪುರ ಬುಡ್ಪಂಡೆ ಅಟ್ಲೀಸ್ಟ್ ಪ್ರೇತ ತಿರುಗಲೆ ಕಾಣಲ ತೋಜು. ಐಕೆ ಕೃಷಿಕ್ಲ ಕಲೆಕ್ಲ ಒಂಜಿ ರೀತಿದ ಮನಸ್ಸು ಅರಳಿಸಾವನ ಕಲೆ ಬತ್ತನೆ. ಐಕೆ ದೈವಾರಾಧನೆಲು ಪುರ ಬತ್ತನೆ ಇಂದು ಇನ್ನಿಡದಲ್ಲೇ ಗಾವುಡು ಬಣ್ಪುಣಂಚಿನ ಪ್ರಯತ್ನ ಮಲ್ತನ ದಾಂಡ ಒಂದು ಅವು ವಿಜ್ಞಾನ ತಂತ್ರಜ್ಞಾನರು ಮಾತ್ರ ಕೆಲವು ಬೇಗ ಆಪುಣಿ. ಇಂದು ಪೂರ ಒಂಜಿ ಪ್ರೋಸೆಸ್ ಆದ ಪೋಡು ಬಂದಿಲ್ಲ ಇನ್ನಿಡದಲ್ಲೇ ಗತ್ತು. ಅಂಚನೆ ಕಾರ ಮಿತ್ತು ಕಾರ ಪಾಡ್ದು ವಿದೇಶದವ್ರಿಗೆ ಕುಲ್ಲೊಂದು ಇಪ್ಪುಣಾಗ ಒಂಜಿ ಅಡ್ವರ್ಟೈಸ್ ಬತ್ತನಿಗೆ ಮುದುಕರು ಯುವಕರಾಗುವ ಮಾತ್ರ 30 ದಿನದಲ್ಲಿ ಪೋಣಗಾಯ ನಮ್ಮೆರಿಗೆ 8 ವರ್ಷ ಆತನು ಅಪ್ಪೆಗೆ 75 ಆತನು ಈ ಸರ್ತಿ ಅಪ್ಪೆ ಅಮ್ಮನ ಜವಣೆ ಮಲ್ಪು ಅಂಡೇರು ಅಮ್ಮೆರಿಗೆ 30 ಅಪ್ಪೆಗೆ 30 ಮಾತ್ರ ಪ್ಯಾಕೆಟ್ ಇಡು ಪಾರ್ಸೆಲ್ ಕಡಪುಡ್ದೆ ಕಾಕಾಜಿ ಬರೇ ದಿನ ಕೊಂಜಿದೆ ತೊಂದ್ಲೇನು ರಡ್ಡು ವರ್ಷ ಕರೀದು ವಿದೇಶ ಹಿಡಿದು ಬಣ್ಣಾಗ ವಿದೇಶ ಹಿಡಿದು ಬಣ್ಣಾಗ ಪುರ ಭಯಂಕರ ಗೌರವ ತ ಐನ್ಲ ಕರಿ ವರ್ಷ ಉಂತಾಂಡು ದುಂಬು ವಿದೇಶ ಹಿಡಿದು ಬರ್ಪುಣೆ ಅಣ್ಣಾಗ ನಾಲಾಯ್ನ ಜೀಪುಡು ಹೋದು ನಮ್ಮ ಪೂತ ಬೊಕ್ಕೆ ಕೊರದು ಪುರ ಲೆತ್ತೊಂದು ಹರಿಯರ ಎತ್ತಿನಿ ಕರಿ ಸರ್ತಿ ವಿದೇಶ ಹಿಡಿದು ಬತ್ತಿ ಬೆಟ್ಟಿಗೆ ಬಣ್ಣೆ ಕೊಟ್ಟಿ ಅಡೆತು ದೀತಿನ ಬೋದುಗುಳ್ಳೋಣು ಅಡೆ ಮುಟ್ಟದ ಪರಿಸ್ಥಿತಿ ಬತ್ತ ಅಂಚ ವಿದೇಶ ಹಿಡಿದು 30 ಮಾತ್ರ ಕಡಪುಡ್ದು ರಡ್ಡು ವರ್ಷ ಕರಿದು ಬರ್ಪೇ ತಾಯ್ತ ಎಲ್ಪ ವರ್ಷದ ಅಪ್ಪೆ 18 ವರ್ಷದ ಯವಂದಿಯಾದ ತೋಟೋಡು ನೀರು ಪೂತ ತೋಟೋಡು ನೀರು ಬಿಡೋಂದಿಲ್ಲ.

0: ದಾದಂ ಒಂದು ಇರ್ನ ಕತೆ ಕಾಲಿ ಮುಪ್ಪ ಮಾತ್ರ ಪದಿನೆಂಟು ವರ್ಷದ ಜವಂದಿ ಲೆಕ್ಕ ಆತರತ್ತ ಒಂದು ಪಾತ್ರದ ಉಳಾಯಿ ಪೋಪೆ ಮಂಚದ ಮಿತ್ತು ಒಂಜರ ಪೀಠದ ಬಾಳೆ ಜೆತ್ತದ ಹಂಗಲ್ ತಂದು ಅಮ್ಮ ಅಂದು ಏರ್ ಪಂಡೆ ಮಗ ನಿನ್ನ ಅಪ್ಪಡ ಒರೋಣೆ ಮುಪ್ಪಣ್ಣು ಹಿಂಗೋಡ್ಚಿ ಎಡ್ಡತ್ತು ಒರೋಣೆ ಮುಪ್ಪಣ್ಣು ಹಿಂಗೋಡ್ಚಿ ಅವತ್ತಿಯೋ ಯಾನು ಬೇಗ ಜವಣೆ ಅಪ್ಪ ಎಂದು ಮುಪ್ಪೆಣ್ಣಲ ಗುಳುಂಕಾಣ್ತೀರ ಒಂಜರ ಪೀಠದ ಬಾಳೆ ಆತೀರ್ತೆ ಇತ್ತೆ ಮೀಪಾದ ಪೌಡರ್ ಪಾಡ್ದು ಜಪಡಾಯ್ನಾತಿ ಕಾರ ಪತ್ತು ಬಂಡ ಪತ್ತು ತೋರಿಪ್ಪೀರ ಅರ್ಜೆಂಟ್ ಮಲ್ ಪೆರವಲ್ಲಿ ಇನಿ ದಾನೆ ಬಂಡ ಜೋಕ್ಲು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಕೆಲಸ ಸಿಕ್ಕೋಡು ಬೇಗ ಬೇಗ ಸಂಪಾದನೆ ಮಲ್ಪೋಡು ಬೇಗ ಬೇಗ ಸಹಿಯೋಡು ಅನ್ಪಣ ಪರಿಸ್ಥಿತಿ ಪ್ರಾಕೃತಿಕವಾದ ಸಹಜ ತೆಡುಮಲ್ಲ ಬತ್ತನ ಮಾತ್ರ ಐಕ್ ಐಕ್ಯ ಕೆಮಿಕಲ್ ದೀದು ಪರಂದಾವಡ್ಚಿ ಅಂದ್ಮಣ್ಣೆ ಕೆಮಿಕಲ್ ದೀದು ಪರಂದಾದು ಬಲಾತ್ಕಾರೋಡು ಬತ್ತನಕ್ಕೆ ರುಚಿಚ್ಚಿ ಸಹಜವಾದ ಬರೋಡು ಐಕ್ ನಮ್ಮ ಕಲೆಕ್ಕುಲ್ಲ ಸಹಜವಾದ ಬರೋಡು ಐಕೋಸ್ಕರ ಐಟು ಪುರ ತಾಕತ್ತಿಪ್ಪುಂಡು ಆ ಕಲೆಟ್ಟು ಡುಪ್ಲಿಕೇಟ್ ಇಜ್ಜೆ ಇಟ್ಟು ದಯಪಂಡ ವೇಷಪಾಡದು ಬತ್ತ ರಂಗಸ್ಥಳಡು ನಲಿಪೋಡಿ ಐಟು ದಾಲ ಇಂದುವೇ ಇಜ್ಜಿ ಅಂಚಿತ್ತಿನ ಕಲೆ ಅಂಚಿತ್ತಿನ ಕಲೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಅಂತೆ ತಾಕತ್ತದ ಕಲೆಯನ್ನು ಕಲ್ಪಾವಡ ತಂದೆ ಮನಸ್ಸು ಕೆರಳಿಸ ಅವನ ಪಿರ ಕಲೆಯನ್ನು ಕಲ್ಪಾದು ಇನಿ ಒಂತೆ ಮನೋಮಾಲಿನ್ಯಕ್ಕೆ ಕಾರಣ
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಮೂಚನೆ ಯಜ್ಞೆ ಕೇಂದರ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು
2: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಕಟೀಲಿನಲ್ಲಿ ನಡೆದ ಭ್ರಮರ ಇಂಚರ ನುಡಿ ಹಬ್ಬ 2025 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಅರವಿಂದ್ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
3: ಸಂಗೀತವನ್ನು ಸ್ವಾದ ಅದರ ಪರಿಮಳ ಅದರ ರುಚಿಯನ್ನು ಹೇಗೆ ಸವಿಯುವುದು ಅಂತ ಹೇಳೋ ಬಗ್ಗೆ ಒಂದು ಮಾತು. ನಾನು ಪೂರ್ಣಪ್ರಜ್ಞ ಕಾಲೇಜಿನಲ್ಲಿದ್ದಾಗ ಪ್ರೊಫೆಸರ್ ಎಂ ರಾಜಗೋಪಾಲಾಚಾರ್ಯ ಅಂತ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ಅವರ ಕಲೀಗ್ ನಾನು, ಸಹೋದ್ಯೋಗಿ. ಸಂಸ್ಕೃತ, ಕನ್ನಡ, ಸಂಗೀತ, ಹಿಂದಿ ಭಾಷೆಗಳಲ್ಲಿ ಪ್ರವೀಣರು ಅವರು, ಸಾಮಗಾನ ಪ್ರವೀಣರು ಅವರು. ಸಂಗೀತ ಬಗ್ಗೆ ತುಂಬ ತಿಳ್ಕೊಂಡಿರೋದ್ರಿಂದ ಅವರ ಹತ್ರ ಒಂದು ಸಲ ಕೇಳಿದೆ, ಸರ್ ನೀವು ಇತ್ತೀಚೆಗೆ ಏನು ಸಂಗೀತ ಕೇಳುವುದಿಲ್ಲ, ಯಾಕೆ ಸಂಗೀತ ಕೇಳುವುದನ್ನು ಬಿಟ್ರಿ? ಆಗ ನೀನು ಸಂಗೀತ ಕೇಳೋದು ಯಾಕೆ ಅಂತ ನನಗೆ ಮರು ಪ್ರಶ್ನೆ ಹಾಕಿದರು. ಸಂತೋಷ ಆಗಲಿಕ್ಕೆ, ಅದೇ ಕಾರಣಕ್ಕೆ ನಾನು ಸಂಗೀತ ಕೇಳೋದಿಲ್ಲ ಅಂತ ಹೇಳಿದರು. ಅರ್ಥ ಆಯ್ತಾ? ಸಂಗೀತ ನಾನು ಕೇಳೋದು ಸಂತೋಷಕ್ಕಾಗಿ, ಅವರು ಸಂಗೀತ ಕೇಳದೆ ಇರುವುದೂ ಕೂಡ ಸಂತೋಷಕ್ಕಾಗಿಯೇ ಅಂತ ಅವರು ನನಗೆ ಹೇಳುವಾಗ, ಸಂಗೀತಜ್ಞ ಹೀಗೆ ಉತ್ತರ ಕೊಟ್ಟದ್ದು ನೋಡಿ ನಾನು ಅವಾಕ್ಕಾಗಿ ಹೋದೆ. ಇದೇನಿದು ವಿಚಾರ ಅಂತ. ಈಗಿನ ಸಂಗೀತ ಮಾರಾಯರೆ ಅದನ್ನು ಕೇಳಲಿಕ್ಕಾಗುದಿಲ್ಲ, ಕಿವಿ ಬಿಡ್ಲಿಕ್ಕಾಗುದಿಲ್ಲ. ಏನೇನೋ ಹೇಳ್ತಾರೆ, ಸಂಗೀತ ಹಾಡುವಾಗ ರಾಗ ಆ ರಾಗದಲ್ಲಿರೋದಿಲ್ಲ, ಸುರುಟಿ ಸುರುಟಿಯಾಗಿ ಇರುವುದಿಲ್ಲ. ಅದುಗಳು ಕಾಂಬೋಜಿ ಆಗಿರುತ್ತದೆ ಅಥವಾ ಇನ್ನೊಂದು ಯಾವುದೋ ಒಂದು ರಾಗ ಆಗಿರುತ್ತದೆ. ಕಲ್ಯಾಣಿ ಕಲ್ಯಾಣಿ ಅಲ್ಲ, ಅದು ಹಿಂದೂಸ್ತಾನಿ ಯಮನ್ ಆಗಿರುತ್ತದೆ. ಇದನ್ನೆಲ್ಲ ಕೇಳಿ ಯಾಕೆ ಸಹಿಸಿಕೊಳ್ಬೇಕು, ಬೇಡ ನನಗೆ ಅಂತ ಕಟ್ಟುನಿಟ್ಟಾಗಿ ಔಟ್ ರೈಟ್ಲಿ ರಿಜೆಕ್ಟೆಡ್. ಈಗ ಸಂಗೀತ ಹಾಗಾದರೆ ಕೇಳೋದು ಹೇಗೆ, ಯಾರು ಕೇಳಬೇಕು, ಎಂಥ ಸಂಗೀತ ಕೇಳಬೇಕು, ಸಂಗೀತವನ್ನು ಕೇಳುವುದು ಹೇಗೆ ಅಂತ ಕೆಲವು ಕಡೆಯಲ್ಲಿ ನಾನು ಭಾಷಣ ಮಾಡಿದ್ದುಂಟು ಗಂಟೆ ಕಟ್ಟಲೆ. ಸಂಗೀತ ಅಂತ ಹೇಳುವಂಥದ್ದು ಸಿನಿಮಾ ಸಂಗೀತ, ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗೋದು ಸಿನಿಮಾ ಸಂಗೀತ, ಇಲ್ಲ ಜಾನಪದ ಸಂಗೀತ, ಇಲ್ಲ ಸಾಧ್ಯ ಆದರೆ ಕ್ಲಾಸಿಕಲ್ ಸಂಗೀತ. ಕ್ಲಾಸಿಕಲ್ನಲ್ಲಿ ದಕ್ಷಿಣ ಭಾರತದವರಾದರೆ ಸ್ವಲ್ಪ ಪ್ರವೇಶ ಇದ್ದದ್ದು ಹೌದಾದರೆ ಕರ್ನಾಟಕ ಸಂಗೀತ, ಇಲ್ಲ ಹಿಂದೂಸ್ತಾನಿ ಸಂಗೀತ. ಇನ್ನು ಬೇರೆ ಏನಾದರೂ ಸಂಗೀತ ಪ್ರಕಾರಗಳುಂಟ ಅಂತ ಕೇಳಿದರೆ ಭಕ್ತಿ ಸಂಗೀತ ಇದೆ, ಭಜನೆ ಸಂಗೀತ ಇದೆ, ಅಭಂಗ್ಸ್ ಇದೆ, ಹಾಗೆ ಹೀಗೆ ಅಂತ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ಬೋದು ಅಷ್ಟೇ. ಆದರೆ ಯಾವ ಸಂಗೀತ ಇಷ್ಟ ಅಂತ ಪ್ರಶ್ನೆ ಫಸ್ಟ್ ಕೇಳಿದರೆ ನನಗೆ ಸಿನಿಮಾ ಸಂಗೀತ ಇಷ್ಟ ಅಂತ ಹೇಳೋರಿದ್ದಾರೆ. ಆದರೆ ಈಗಿನ ಜನರೇಷನ್ನಲ್ಲಿ ಸಿನಿಮಾ ಸಂಗೀತಕ್ಕಿಂತಲೂ ಸ್ವಲ್ಪ ಮಿಕ್ಸ್ಡ್ ಮ್ಯೂಸಿಕ್, ಕನ್ಫ್ಯೂಷನ್ ಆಗುವಂತಹ ಫ್ಯೂಷನ್ ಮ್ಯೂಸಿಕ್ ಸ್ವಲ್ಪ ಇಷ್ಟ ಅಂತ ಹೇಳ್ತಾರೆ. ಈ ಫ್ಯೂಷನ್ ಮ್ಯೂಸಿಕ್ಕು ಅದು ಏನದು? ಅದು ನಮ್ಮ ಪದಾರ್ಥದಲ್ಲಿ ಅವಿಲಿದ್ದ ಹಾಗೆ ಎಲ್ಲವನ್ನು ಒಟ್ಟು ಸೇರಿಸಿದ್ದು ಅಂಥದ್ದೊಂದು ಮ್ಯೂಸಿಕ್. ಅದು ಒಳ್ಳೆದಾಗ್ತದಾ? ಕೇಳಲಿಕ್ಕೆ ಒಳ್ಳೆದಾಗ್ತದೆ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಯಾವ ಸಂಗೀತ ಪ್ರಪ್ರಥಮವಾಗಿ ನಮ್ಮ ಕಿವಿಯನ್ನು ಹಿಡಿತದೆ ಅಂತ ನೀವು ಹೇಳಬಹುದಾ? ಯಾರಿಗಾದರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅದಕ್ಕೆ ನಾನೇ ಉತ್ತರ ಕೊಡ್ತೇನೆ. ಯಾವುದು ರಿದ್ಮಿಕ್ ಆಗಿ ಟಕ್ ಟಕ್ ಟಕ್ ಟಕ್ ಅಂತ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ, ಇಲ್ಲರೆ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ಅಂತ ಯಾವುದು ರಿದ್ಮಿಕ್ ಆಗಿ ಓಡ್ತದೋ ಅದು ಬೇಗ ಕಿವಿಯನ್ನು ಸೆಳೀತದೆ. ಈ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ತಕ್ಕದ್ದೆಮ್ಮಿ ಅಂತೇಳಿ ಹೇಳಿದರೆ ಅದು ಬಹಳ ಬೇಗ ಗೊತ್ತಾಗ್ಬಿಡ್ತದೆ, ಕಿವಿಗೆ ಬೇಗ ಹಿಡಿತದೆ. ಯಾವುದೇ ಪಾಶ್ಚಾತ್ಯ ಸಂಗೀತದಲ್ಲಿರುವಂತಹ ರಿದ್ಮ್ ಹೆಚ್ಚಾಗಿ ಈ ನಾಲ್ಕು ತಕ್ಕ ಧೀಮಿ ಚತುರಸ್ರ ನಡೆಯಲ್ಲಿರ್ತದೆ. ಆದ್ದರಿಂದ ನಿಮಗೆ ಗೊತ್ತಿಲ್ಲದೆ ನೀವು ಕಾಲಿನಲ್ಲಿ ಪಟ್ ಪಟ್ ಪಟ್ ಕಾಲಿನಲ್ಲಿ ಶುರು ಆಗ್ತದೆ ಸಂಗೀತ. ಭದ್ರಗಿರಿ ಅಚ್ಯುತದಾಸರು ಎಷ್ಟೋ ವರ್ಷ ಹೇಳ್ತಾರೆ ಕಾಲಿನಲ್ಲಿ ಶುರುವಾಗ ಸಂಗೀತ ಅಂತ. ಇದಕ್ಕೆ ಸ್ವಲ್ಪ ಹಾಸ್ಯವಾಗಿ ಹೇಳಿದ್ದಷ್ಟೇ ಅಲ್ಲದೆ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾದ್ದೇನಿಲ್ಲ. ಅದು ಒಂದು ಒಳ್ಳೆ ಸಂಗೀತವೇ. ನಮಗೆ ಸಂಗೀತವನ್ನು ಬಹಳ ಬೇಗನೆ ಹಿಡಿಲಿಕ್ಕೆ ಸಾಧ್ಯ ಆಗುವಂಥ ಈ ಚತುರಸ್ರಗತಿಯ ಸಂಗೀತವನ್ನು ಬಹಳ ಬೇಗನೆ ಯಾರೂ ಕೂಡ ಆಸ್ವಾದಿಸಬಲ್ಲರು. ಇದಕ್ಕಿಂತ ಸ್ವಲ್ಪ ಭಿನ್ನವಾದದ್ದು ಬೇರೆ ಬೇರೆ ಗತಿಗಳಲ್ಲಿ ಬೇರೆ ಬೇರೆ ಲಯದಲ್ಲಿ ಸ್ವಲ್ಪ ಓಡಾಡ್ತದೆ ಅಂತ ಇಟ್ಕೊಳ್ಳಿ. ಸಿನಿಮಾ ಸಂಗೀತದಲ್ಲಿ ಅಲ್ಲಿ ಭಾವ ಇದೆ, ಅಲ್ಲಿ ಯಾವುದೋ ಒಂದು ಭಾವೋತ್ಕಟತೆಯನ್ನು ಅದು ಹೇಳಿಕೊಳ್ಳುವಂತಹ ಒಂದು ಶಬ್ದವೋ ಅಥವಾ ನಾಟಕೀಯತೆಯೋ ಅಲ್ಲಿ ಬಂದು ಸೇರಿರುತ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ತಕ್ಷಣ ಅಬ್ಬ ಅಂತ ಹೇಳಿಬಿಡ್ತೀರಿ, ಯಾಕಂದರೆ ಅದು ಅಲ್ಲಿ ಆ ಭಾವೋತ್ಕಟತೆಯನ್ನು ಅವರ ಧ್ವನಿಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹೊರಗೆ ಹಾಕ್ತಾರೆ. ನೀವು ತಲೆ ಅಲ್ಲಾಡಿಸಿಬಿಡ್ತೀರಿ, ಆ ಚೆನ್ನಾಗಿ ಆಗಿದೆ ಅಂತ. ಅಲ್ಲಿ ಈ ಗತಿ ಅಥವಾ ಚತುರಸ್ರ ಗತಿಯೋ ಯಾವುದೋ ಒಂದು ಗತಿ ಅಂತೇಳಿ ಹೇಳಿದೆ ಅಲ್ಲ, ಅದಕ್ಕಿಂತ ಮೀರಿದ ಒಂದು ವಿಷಯ ಅಲ್ಲಿದೆ, ಅದು ಭಾವೋತ್ಕಟತೆ. ಅದು ಸಾಹಿತ್ಯ ಮಾಡುವಂಥ ಕೆಲಸ. ಅಲ್ಲಿ ಬರುವಂತಹ ಸಾಹಿತ್ಯದಿಂದ ನೀವು ಅದನ್ನು ಭಾಳ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಿ. ಇಲ್ಲಿ ಆಸ್ವಾದಿಸುವಂತಹ ಗುಣ ಸಾಹಿತ್ಯದ ಮೇಲಿರ್ತದೆ, ಭಾವೋತ್ಕಟತೆಯ ಮೇಲಿರ್ತದೆ, ನಾಟಕೀಯತೆಯ ಮೇಲೆಯೂ ಇರ್ತದೆ. ಕ್ಲಾಸಿಕಲ್ ಮ್ಯೂಸಿಕ್ ಅಂತೇಳಿ ಹೇಳುವಂಥ ಸಂದರ್ಭ ಬಂದಾಗ ಶ್ರುತಿ ಮತ್ತು ಲಯ ಇದರ ಬಗ್ಗೆ ವಿಶೇಷ ಗಮನ ಇಟ್ಟಿರ್ತಾರೆ. ನಮ್ಮ ದಕ್ಷಿಣ ಭಾರತದವರು ಕರ್ನಾಟಕ ಸಂಗೀತವನ್ನು ಹಾಡಿದರೆ ಹಿಂದೂಸ್ತಾನಿಯ ಅಥವಾ ಉತ್ತರ ಭಾರತದವರು ಹಿಂದೂಸ್ತಾನಿ ಸಂಗೀತವನ್ನು ಹಾಡ್ತಾರೆ. ಒಂದು ಸಣ್ಣ ಒಂದು ಉದಾಹರಣೆಯ ಮೂಲಕ ನೀವು ಹೇಗೆ ಆಸ್ವಾದಿಸಬಲ್ಲಿರಿ ಅಂತೇಳಿ ಹೇಳುವಂಥದ್ದನ್ನು ಚಿಕ್ಕದಾಗಿ ಅದನ್ನು ಪ್ರಸ್ತುತಪಡಿಸಿ ನಾನು ವಿರಮಿಸ್ತೇನೆ. ನೀವೆಲ್ಲರೂ ತಾರಕ್ಕ ಬಿಂದಿಗೆ ನಾನು ಹೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಅಂತ ಒಂದು ಹಾಡು ಕೇಳಿದ್ದೀರಿ. ಬೇರೆ ಬೇರೆ ರಾಗಗಳಲ್ಲಿ ಹಾಡಲಿಕ್ಕಾಗ್ತದೆ, ಆದರೆ ನೀವು ಕೇಳಿರುವಂಥ ರಾಗವು ನನಗೆ ಗೊತ್ತಿದೆ, ಅದನ್ನು ಸ್ವಲ್ಪ ಹಾಡ್ತೀನಿ.

ಅಂತಿದೆ. ಇದು ಪುರಂದ್ರದಾಸರ ಒಂದು ಹಾಡು. ಕಬ್ಬಿನಾಲೆಯವರು ಎರಡು ಪುಟ ಇದರ ಬಗ್ಗೆ, ಈ ಮುಂಡಿಗೆಯ ಬಗ್ಗೆ ಬಹಳ ಚೆನ್ನಾಗಿ ಅವರ ಪುಸ್ತಕದಲ್ಲಿ, ಪುರಂದ್ರದಾಸರ ಮುಂಡಿಗೆ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದು ರಿಜಾಯ್ಸ್ ಮಾಡುವುದಕ್ಕಿಂತಲೂ ತುಂಬ ಆಳವಾದ ತತ್ವಶಾಸ್ತ್ರವನ್ನು ಹೇಳುವಂತಹ ಕೃತಿ ಇದು. ಇರಲಿ, ಈ ಕೃತಿಯನ್ನು ಹಾಡುವಾಗ ಕೆಲವು ಗತಿಗಳಿಗೆ ಸರಿಯಾಗಿ ಇದನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ. ಒಂದು ಗತಿ, ಇದರಲ್ಲಿ ಮೂರು ಅಕ್ಷರಗಳ ಗತಿ, ತ ಕಿ ಟ ತ ಕಿ ಟ ತ ಕಿ ಟ ತ ಕಿ ಟ ತ ಕಿ ಟ ತಾರಕ್ಕ ಬಿಂದಿಗೆ ನಾ ನೀರಿ ಗೋಗುವೆ ತಾರೇ ಬಿಂದಿಗೆ ಯ ತಿಸ್ರಗತಿ ಅಂತ ಇದಕ್ಕೆ ಹೆಸರು. ಮೂರು ಈ ತಾರಕ ಬಿಂದಿಗೆಯನ್ನು ಈಗ ಹಾಡುವಾಗ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿಟ್ಟ ತಕ್ಕಿ ತಾರಕ ಬಿಂದಿಗೆ ನಾ ನೀರಿ ಗೋಗುವೆ ತಾರೇ ಬಿಂದಿಗೆ ಯ ಇದು ತಿಸ್ರಗತಿಯಲ್ಲಿದೆ. ಇದೊಂದು ಕೇಳಲಿಕ್ಕೆ ಇಷ್ಟ ಆಗ್ತದೆ, ಎಲ್ರಿಗೂ ಗೊತ್ತಿರುವಂಥದ್ದು. ಸಂಗೀತಗಾರ ಏನು ಮಾಡ್ತಾನೆ, ಅವನ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ ಇದರ ಲಯ, ಇದರ ಗತಿಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಆನಂದಿಸ್ತಾನೆ. ಇದರ ಸ್ವಾದ ಬೇರೆ ಇದೆ. ಈಗ ಉದಾಹರಣೆಗೆ ಮೂರು ಅಂತೇಳಿ ಹೇಳಿದೆ ನಾನು, ಈಗ ನಾಲ್ಕಕ್ಕೆ ಅದನ್ನು ಎಳಿತೇನೆ. ಮೂರನ್ನು ನಾಲ್ಕಕ್ಕೆ ಎಳಿತೇನೆ. ತಕ್ಕಿ ಟ ಅಂತ ಹೇಳೋ ಬದಲು ತಕ್ಕ ದಿ ಮಿ ಅಂತ ಮಾಡ್ತೇನೆ. ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಾರಕ ಬಿಂದಿಗೆ ನಾನಿರಿ ಗೋಗುವೆ ತಾರೇ ಬಿಂದಿಗೆ ಯ ತಕ್ಕ ದಿಮ್ಮಿ ಈ ನಾಲ್ಕು ನಾಲ್ಕು ನಾಲ್ಕು ನಾಲ್ಕು ನಾಲ್ಕರ ಓಟದಲ್ಲಿ ಚತುರಸ್ರ ಗತಿಯಲ್ಲಿದೆ. ಇದನ್ನೇ ಆಗ ನಾನು ತಾರಕ ಬಿಂದಿಗೆ ಅಂತ ಹೇಳಿದೆ. ಈಗ ತಾರಕ ಬಿಂದಿ 1 2 3 4 ತಾರಕ ಬಿಂದಿ

ನಿಮಗೆ ವ್ಯತ್ಯಾಸ ಗೊತ್ತಾಯ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಸ್ವಲ್ಪ ಪ್ರವೇಶ ಇರುವವರಿಗೆ ಏನೋ ವ್ಯತ್ಯಾಸ ಮಾಡಿದ್ರು ಹೆಬ್ಬಾರರು ಅಂತ ನೀವು ಕಾಣ್ಬೋದು. ಆಗ ಹೇಳಿದ್ ನಾನು, ತಾರಕ ಬಿಂದಿಗೆ ತಾರಕ ಬಿಂದಿಗೆ ನಾನಿರಿಗೋಗುವೆ. ಇದು ನಾಲ್ಕರ ಸ್ವಾದ, ಇಲ್ಲಿಗೆ ಮುಗಿಲಿಲ್ಲ. ಐದರ ಸ್ವಾದವನ್ನು ನೋಡಿ ಹೇಗಿರ್ತದೆ ಅಂತ. ಐದು ಹೇಗಿರ್ತದೆ? 1 2 3 4 5. ಅದನ್ನು ನಾವು ಎರಡು ಸ್ಪ್ಲಿಟ್ ಮಾಡ್ತೇನೆ. 1 2 1 2 3, 1 2 1 2 3. ತಕ್ಕ ತಕ್ಕಿಟ್ಟ, ತಕ್ಕ ತಕ್ಕಿಟ್ಟ, ತಕ್ಕ ತಕ್ಕಿಟ್ಟ, ತಾರಕ್ಕ ಬಿಂದಿಗೆ ನಾನೀರಿಗೋ ಗೂವೆ ತಾರೇ ಬಿಂದಿಗೆ ಯ. ಈ ಥರ ಮಾಡಲಿಕ್ಕೆ ಆಗ್ತದೆ, ಮಾಡಲಿಕ್ಕೆ ಆಗ್ತದೆ. ಈಗ ತಾಳ ಹಾಕುವಾಗ ಹೀಗೆ ಹಾಕಬಾರ್ದು, ತಕ್ಕ ತಕ್ಕಿಟ್ಟ ಅಂತ ಹಾಕಬೇಕಷ್ಟೆ. ನೋಡುವ ಹೇಗಾಗ್ತದೆ, ನೋಡುವ. ತಕ್ಕ ತಕ್ಕ.

ಇದರ ಸ್ವಾದ ಬೇರೆ ಆಯ್ತೀಗ. ಇದನ್ನು ನೀವು ಇದರ ಪರಿಮಳವನ್ನು, ಇದರ ರೀತಿಯನ್ನು, ಇದು ಹೊರಗೆ ಸೂಸುವಂತಹ ಭಾವವನ್ನು ಸ್ವಲ್ಪ ಭಿನ್ನವಾಗಿ ನಾವು ಅನುಭವಿಸ್ಲಿಕ್ಕಾಗ್ತದೆ. ಇದಕ್ಕೆ ಖಂಡಗತಿ ಅಂತ ಹೆಸರು. ಇದಕ್ಕೆ ತಿಶ್ರಗತಿ ಅಂತ ಹೇಳಿದೆ, ಇದಕ್ಕೆ ಚತುರಸ್ರಗತಿ ಅಂತ ಹೇಳಿದೆ, ಇದಕ್ಕೆ ಖಂಡಗತಿ ಅಂತ ಹೇಳ್ತೇನೆ. ಖಂಡಗತಿಯಲ್ಲಿ ಸಹ ಆಡ್ಲಿಕ್ಕಾಗ್ತದೆ ಅಂತ ನಿಮಗೊಂದು ಗೊತ್ತಾಯಿತು. ನಾವು ಸಂಗೀತಗಾರರು ಇಲ್ಲಿಗೆ ಬಿಡುವುದಿಲ್ಲ, ಆರಲ್ಲ ಏಳರ ಗತಿಯನ್ನು ಸಹ ಮಾಡಲಿಕ್ಕೆ ಆಗ್ತದೆ. ಏಳರ ಗತಿ ಹೇಗಿರ್ತದೆ? ತ ಕಿ ಟ ಒಂದು ಖಂಡ, ಒಂದು ತುಂಡು, ಇನ್ನೊಂದು ತ ಕ ಧೀಮಿ, ಮೂರು ಪ್ಲಸ್ ನಾಲ್ಕು. ತ ಕಿ ಟ ತ ಕ ಧೀಮಿ, ತ ಕಿ ಟ ತ ಕ ಧೀಮಿ, ತ ಆರ್ ತಾರ ಕ ಬಿಂದಿಗೆ ನಾ ನೀರಿ ಗೋ ಗುವೆ ತಾರೆ ಎ ಬಿಂದಿಗೆ ಯ. ಸಂಗೀತಗಾರರು ಏನು ಸಹ ಮಾಡ್ಯಾರು, ಉದಯವಾಣಿ ಅಂತಿದ್ರೆ ಸಹ ಅದನ್ನು ಚಂದ ಮಾಡಿ ರಾಗ ಹಾಕ್ಲಿಕ್ಕೆ ಅದನ್ನು ಉದಯ ವಾ ಆ ಣಿ ಮಾಡ್ಲಿಕ್ಕೆ ಆಗ್ತದೆ. ಅಂದರೆ ಸ್ವಲ್ಪ ಲಯ ಗತಿ ಅದರ ಜ್ಞಾನ ಸ್ವಲ್ಪ ಬೇಕು. ಸುಮ್ಮನೆ ನಿಮಗೆ ಅದನ್ನು ಆಸ್ವಾದಿಸುವುದಕ್ಕೆ ಒಂದು ಪ್ರವೇಶ ಕೊಟ್ಟದ್ದಷ್ಟೇ. ಈ ಗತಿಯನ್ನು ಚೇಂಜ್ ಮಾಡೋದ್ರಿಂದ, ಬದಲಾಯಿಸುವುದರಿಂದ ಆಗುವಂಥ ಒಂದು ವಿಚಾರ. ತಕ್ಕ ದಿಮ್ಮಿ ತಕ್ಕಿಟ್ಟ ತಕ್ಕ ದಿಮ್ಮಿ.

ಇದ್ಯಾವುದಿದು ಇದ್ಯಾವುದಿದು? ಮೂರರ ಗತಿ. ತಕ್ಕದಿಮಿ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ. ನಾಲ್ಕರ ಗತಿ ತಕ ತಕಿಟ ತಕ ತಕಿಟ ತಕ ತಕಿಟ ತಕ ತಕಿಟ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ. ತಕಿಟ ತಕ ದಿಮಿ ತಕಿಟ ತಕ ದಿಮಿ ತಕಿಟ ತಕ ದಿಮಿ 1 2 3 1 2 3 4 ತಾರಕ ಬಿಂದಿಗೆ ನಾನಿರಿ ಗೋಗುವೆ ತಾರೆ ಬಿಂದಿಗೆಯ. ಈ ಥರ ಕಸರತ್ತುಗಳನ್ನೆಲ್ಲ ಮಾಡಬಹುದು. ಇಂಥ ಕಸರತ್ತುಗಳನ್ನು ಮಾಡುವಾಗ ವಿದ್ವತ್ ಜನರಿಗೆ ಬಹಳ ಬೇಗ ಗೊತ್ತಾಗ್ತದೆ, ಸಾಮಾನ್ಯ ಜನ ದೂರ ಆಗ್ತಾರೆ ನಮ್ಮಿಂದ. ಆದ್ದರಿಂದಲೇ ಸಂಗೀತದ ಕರ್ನಾಟಕ ಸಂಗೀತ ಅಥವಾ ಸಂಗೀತಗಾರರು ಸಾಮಾನ್ಯ ಜನರಿಂದ ದೂರ ಆಗಲಿಕ್ಕೆ ಕಾರಣ ಇಂಥ ಕಸರತ್ತುಗಳು. ಕಸರತ್ತು ಮಾಡ್ಬೋದು ವಿದ್ವತ್ ಜನರ ಎದುರಿನಲ್ಲಿ ಮಾತ್ರ, ಇಲ್ಲದಿದ್ದರೆ ತಾರಕ ಬಿಂದಿಗೆ ನಾನು ಒಂದು ಇಡೀ ಪದ್ಯ ಹೇಳಿದರೆ ನೀವು ಮೋಸ್ಟ್ಲಿ ಎಲ್ಲರೂ ಕೂತ್ಕೊಳ್ತೀರೇನ, ಇಲ್ಲದಿದ್ದರೆ ಎಲ್ಲರೂ ಊಟಕ್ಕೆ ಹೋಗ್ತೀರಾ. ಇಷ್ಟೇ ವಿಷಯ, ಇಷ್ಟೇ. ಯಾವುದೇ ಸಂಗೀತವನ್ನು ನಾವು ಹಾಡುವಾಗ ಅದರಲ್ಲಿ ಬರುವಂತಹ ಕಾಲ ಪ್ರಮಾಣ ಅಂತ ಒಂದಿದೆ. ಇದು ಗತಿಯ ಒಳಗೆ ಒಂದು ಕಾಲ ಇದೆ. ಆ ಕಾಲ ಪ್ರಮಾಣ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನೀವು ಏನೋ ಅವಂಜು ಸರಿಯಾತಿಜ್ಜಿ ಯಾರೇನೋ ಅಂತೇಳಿ ಹೇಳ್ತೀರಿ, ಅದು ಸರಿಯಾಗಲಿಲ್ಲ ಅಂತ. ನಿಮಗೆ ಗೊತ್ತಿರೋದಿಲ್ಲ, ಸಂಗೀತ ಕಲೀಲಿಲ್ಲ. ಆದರೂ ನಮ್ಮ ದೇಹದಲ್ಲಿಯೇ ಒಂದು ಕಾಲ ಪ್ರಮಾಣ ಬಿಲ್ಡ್ ಆಗಿದೆ. ನಮಗೆ ಕೇಳಲಿಕ್ಕೆ, ನಿಮಗೆಲ್ಲರಿಗೂ ಸಂಗೀತ ಕೇಳಲಿಕ್ಕಾಗ್ತದೆ. ನೀವು ಪ್ರಪ್ರಥಮವಾಗಿ ಕೇಳೋದು ಚತುರಸ್ರಗತಿಯನ್ನು ಅಷ್ಟೇ, ನನ್ನ ಒಂದು ಅನುಭವದ ನೆಲೆಯಲ್ಲಿ ನಾನು ಹೇಳೋದು. ಉಳಿದದ್ದೆಲ್ಲ ಸ್ವಲ್ಪ ಪರಿಶ್ರಮ ಇದ್ದರೆ ಕೇಳಲಿಕ್ಕಾಗ್ತದೆ. ಈಗ ಉದಾಹರಣೆಗೆ

ತ ಕೀಟ ಈ ಥರದ ಒಂದು ನಡೆಯಲ್ಲಿ ಹೋಗ್ತದದು. ಈಗ ಡಿ ವಿ ಜಿಯವರದ್ದು ಮಂಕುತಿಮ್ಮನ ಕಗ್ಗ ಇದೆ,

0: ನುಡಿ ಹಬ್ಬದಲ್ಲಿ ಈ ಕಾರ್ಯಕ್ರಮ ನೀಡುವುದಕ್ಕೆ ನನಗೆ ಪ್ರಚೋದಕರಾಗಿದ್ದ ಎಲ್ಲರಿಗೂ ವಂದಿಸುತ್ತಾ ಮಂಕುತಿಮ್ಮ ಮಾಡಿದಂಥ ನಮಸ್ಕಾರವನ್ನು ನಿಮಗೂ ಮಾಡಿ ಕೊಟ್ಟ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಶ್ರೀ ಅರವಿಂದ್ ಹೆಬ್ಬಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನದ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಹಾಗೂ ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ ಪುತ್ತೂರು ಇವರ ಸಹಯೋಗದಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2024 ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪ್ರಸಂಗ ರೆಂಜೆ ಬನುತ ಲೆಕ್ಕೆಸಿರಿ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ಹರೀಶ್ ಶೆಟ್ಟಿ ಸೂಡ. ಚೆಂಡೆ ಹಾಗೂ ಮದ್ದಳೆ ಕೋಳಿಯೂರು ಭಾಸ್ಕರ, ರೋಹಿತ್ ಉಚ್ಚಿಲ. ಅರ್ಥಧಾರಿಗಳು ಲೆಕ್ಕೆಸಿರಿ ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು, ದೇವೇಂದ್ರ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ, ಶುಂಭಾಸುರ ಅವಿನಾಶ್ ಶೆಟ್ಟಿ ಉಬರಡ್ಕ, ರಕ್ತಬೀಜ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ, ಧೂಮ್ರಾಕ್ಷ ಜಯರಾಮ ಪೂಜಾರಿ, ಸುಗ್ರೀವ ಭಾಸ್ಕರ್ ರೈ ಕುಕ್ಕುವಳ್ಳಿ. ಇದೀಗ ರೆಂಜೆ ಬನುತ ಲೆಕ್ಕೆಸಿರಿ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು.
1: ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳ

ಈರೆ ಕಾಪಲ ಬಡವು ಬಾಜೇಲು ಬಂಬಿನ ಅಂಗನು ದೂರ ಮಲ್ತದು ಏಪಲ ದೇವಿ ಸ್ತುತಿನೇ ಯಾನು ಮಲ್ತೊಂದುಪ್ಪನು ದಯಗ ಬಣ್ಣ ಎಂಕು ಬತ್ತಿಂಚಿನ ಕಷ್ಟನು ಪೂರ ದೂರ ಮಲ್ತಿನ ಆ ಮಾಮಾಯಿನು ಏಪಲ ನೆನತೊಂದೇ ಉಪ್ಪುನಾಯೇ ಯಾನು ದೇವೇಂದ್ರೆ ಕಡೆ ಕನ್ನಡು ಏಪಲ ಯಾನು ದುಃಖ ಜಪಡಾವನು ದಯಗ ಆ ರಕ್ಕಸೆರು ನ್ಯಾಯ ನೀತಿ ಬುಡ್ದು ಈ ಸ್ವರ್ಗದ ಸಾಧಿನ ಬರ್ತದ ನೋತಿನ ಇರ್ದ ಹತ್ರ ಯಾನು ದುಃಖ ಮಲ್ತಿನಂಚಿನ ವೇತೋ ಸಂದರ್ಭಲು ಯಾನ ಈ ಕಷ್ಟಪಡಿಪಿನಿ ದಾಯಕ ಲೋಕದ ಎಡ್ಡೆಪ್ಪುಗು ಬಾಳಾದು ಯಾನ ಈ ಕಷ್ಟ ಪಡೆವೊಂದಿಲ್ಲ ಅಂದು ಇನಿ ಯಾನ ಎನ್ನೊಂದಿಲ್ಲ ಕಶ್ಯಪ ಬ್ರಹ್ಮರೆಗು ಅದಿತಿ ದೇವಿ ಇರ್ತದೆ ಪುಟಿನಂಚಿನ ಮುಕ್ಕೋಟಿ ದೇವತೆಲು ಇಂದ್ರೆ ಯಮೆ ವರುಣೆ ಇಂಚ ಮುಕ್ಕೋಟಿ ದೇವತೆಲು ಎಂಕಲು ಆ ತ್ರೈಮೂರ್ತಿಲೇನು ಧ್ಯಾನ ಮಲ್ತ ತ್ರೈಮೂರ್ತಿಲೇನು ಧ್ಯಾನ ಮಲ್ತದು ಈ ಸ್ವರ್ಗಲೋಕನು ಎಂಕಲು ಪಡೆವಂಡ ಸ್ವರ್ಗ ಸುಖನು ಪಡೆವತ್ತು ಎಡ್ಡೆಡು ಬದುಕೊಡು ಬಂಪಿನ ಉದ್ದೇಶ ಲೋಕ ಲೋಕಗು ಎಡ್ಡೆ ಮಲ್ಪು ನಂಚಿನ ದಿಗದಿಪೇರಾದು ಮೆರೆವಡು ಬಂಪಿನಂಚಿನ ಭಕ್ತಿ ಮಾರ್ಕೊಡು ಶಕ್ತಿನು ಪಡೆವಂದು ಈ ಜೀವದ ಶಕ್ತಿನು ಲೋಕದ ಎಡ್ಡೆಪ್ಪಗು ಬಳಕೆ ಮಲ್ತೊಂದಲ್ಲ ಆಂಡ ರಕ್ಕಸರೆಗು ಮುಲ್ತ ಸಂಪತ್ತದ ಮಿತ್ತು ದುರಾಸೆ ಅಂಚಾದು ಇಡೆಗು ಬರ್ಪೇರ ಆ ಒರಿ ರಕ್ಕಸೆ ಬತ್ತಿನ ಈ ಪುರ್ತುಡಿ ಆನೆನೊಂದಲ್ಲ ಕಂಬಳಗು ಎರು ಜತ್ತಿಲಕ ತಂಕ ತಂಕೊಂಡು ತೀರು ಬಂಪಿನಂಚಿನ ಉದ್ದೇಶಡು ಆ ರಕ್ಕಸರ್ನ ದಂಡನು ಪೂರ ಸೇರಾವಂದು ಸ್ವರ್ಗಗು ಬತ್ತಿನ ಏ ಮಹಿಷಾಸುರೆ ಶಂಕಾಸುರೆ ದುರ್ಗಾಸುರೆ ವಿಡಲಾಸುರೆ ಮುಕುಲ್ಪುರ ಪೆಟ್ಟು ತಿಂದು ಹರಿನ ಚಕ್ರದ ವಾದೆಡು ಸೋತುದು ಪೋಯರ್ನಲ್ಲ ಬಕ್ಕ ತಂಕಂಡು ಒಂದು ಆಯನ ಜೊತೆಗೇ ಸೇರ್ದು ಬತ್ತೇರು ಆ ಪರ್ತುಗು ಆ ಮಹಿಷನ ಗಿಡಪೆರ ಐತಿ ಆಯನೊಟ್ಟಿಗೆ ಪೆಟ್ಟು ತಿಂದು ಪೋಯಿನಂಚಿನ ಶಂಕಾಸುರ ಅಂಚಿತ್ತಿ ರಕ್ಕಸರಲ್ಲ ಗಿಡಪೆರ ಒಂದೇ ಸೋತುದು ಪೋಯಿನಂಚಿನ ಪೊರ್ತುಡು ಆ ಜಗದಾದಿ ಮಾತೆ ಶ್ರೀದೇವಿ ಅಷ್ಟಭುಜೆಯಾದ ದರ್ಶನ ಕೊರತು ಹಿಮಗಿರಿಟು ದುಕ್ಕೊಡಿತ್ತಿನಂಚಿನ ಎಂಗ್ಲಿಗೆ ಧೈರ್ಯದ ಪಾತ್ರನು ಬಂದಿತು ಸಿಂಹ ವಾಹಿನಿ ಆತು ಮಹಿಷನಡೆ ಪೋಯಿನಂಚಿನ ಪೊರ್ತುಗು ಎದುರುಬತ್ತಿನಂಚಿನ ಶಂಕಾಸುರ ದುರ್ಗಾಸುರ ರಕ್ಕಸರನ್ನು ಕೆರ್ತು ಐದು ಪಕ್ಕ ಮಹಿಷನು ಕೆರ್ದು ಸ್ವರ್ಗನು ಎನ್ನ ಕೈಕು ಕೊರಿನಾರು ಮಾ ನವಮಿಯಿಂದ ಅನಿರ್ದು ಬಕ್ಕನೆ ಈ ಲೋಕಗು ತೆರೀನಿ ಒಂಬ ದಿನ ಮಹಿಷನ ಬೆರಿಟಿತ್ತಿನಕ್ಲೇನು ಕಡಪೆರೆ ಸಮಯ ಪೋಂಡ ಪತ್ತನತ ದಿನತ ವಿಜಯ ಪಡಬಿನಡ್ದು ತುಂಬು ಮಹಿಷನ ಕೆರ್ದು ಲೋಕಗು ಎಡ್ಡೆಪ್ಪು ಮಲ್ತಿನಂಚಿನ ಜಗದಾದಿ ದೇವಿನ ಸದಾ ಎನ್ನೊಂದಲ್ಲೆ ಮಹಾತ್ಮೆ ಮಲ್ಲವು ದೇವಿನ ಎಡ್ಡಂತಿನಕಲು ಎಚ್ಚ ಸಮಯ ಬದುಕನ ಈ ಲೋಕಡು ಎಡ್ಡೆಪ್ಪನ ಸ್ಥಿತಿ ಉಪ್ಪುಂಡಿಗೆ ಬರ್ಚಾಂದಿನಕಲು ಜಿಂಜಿದು ಪೋನಗ ಈ ಸತ್ಯಯುಗ ಅಂಚೆನೆ ಕೃತಾಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ನಾಲ್ ಯುಗಲು ಸಂದದಾಯ ಬಕ್ಕ ಕಲ್ಪಾಂತ್ಯ ಅಪ್ಪನಿಗೆ ಪ್ರಳಯ ಅಪ್ಪನಿಗೆ ಈ ಲೋಕ ನಾಶ ಅಪ್ಪನ ಬನ್ಪಿನಂಚಿನ ಎಚ್ಚರಿಕೆ ಈ ಲೋಕದ ಜನಕಲೆಗೂ ಇತ್ತುಂಡ ಏಪಲ ಬರ್ಚಾಂದಿನ ಬೇಲನು ಮಲ್ಪಯರ್ ಎಡ್ಡೆಪ್ಪುದ ಬೇಲೆ ಮಲ್ತದು ಮುಕ್ತಿನು ಪಡೆವೆರು ಅಂಡ ಪುರನಲ್ಲ ಮನಸ್ಸಲ ಒಂಜಲೆಕ್ಕ ಉಪ್ಪುಜಿ ಒರಿಯರಿಯನ ಮನಸ್ಸದ ಚಿಂತನೆ ಒಂಜಿ ರೀತಿ ಅಂಚಾದೆ ಎಡ್ಡೆ ಚಿಂತನೆ ಮಲ್ಪನಕಲು ಎಡ್ಡೆ ಸಾಧಿಡು ಪೋಯರ್ನ ಬರ್ಚಾಂದಿನ ಚಿಂತನೆ ಮಲ್ಪನಕಲು ಬರ್ಚಾಂದಿನ ಸಾಧಿಡು ಪೋದು ನರಕ ಕೋಪಗು ಬುರ್ವೇರು ಅಳಿದು ಪೋಪೇರು ಪ್ರಳಯಾಯಿನಂಚಿನ ಪೊರ್ತುಗು ತ್ರೈಮೂರ್ತಿಲೇನು ಉಂಡು ಮಲ್ತಿನಂಚಿನ ಜಗನ್ಮಾತೆ ಆ ಬ್ರಹ್ಮಗು ಸೃಷ್ಟಿದ ಕಾರ್ಯನು ಕೊರಂಡ ಹರಿಗು ಪಾಲನೆ ಮಲ್ಪುನಂಚಿನ ಕಾರ್ಯನು ಕೊರಂಡ ಆ ಮಂಜುನಾಥಗು ಲಯಮಲ್ಪುನಂಚಿನ ಅಧಿಕಾರನು ಕೊರ್ತೀನಿ ಅಂಚಾದ ತ್ರೈಮೂರ್ತಿಲೇನು ಮೆಚ್ಚಿದ ಲೋಕದ ಎಡ್ಡೆಪ್ಪಗು ಬೆನಿಯರಬಾಡಾದ ಈ ಸ್ವರ್ಗಲೋಕನು ಪಡೇನಿ ತ್ರೈಮೂರ್ತಿಲೇನೇ ಉಂಡು ಮಲ್ತಿನಂಚಿನ ಜಗದಾದಿ ದೇವಿ ಅತಳ ವಿತಳ ಸುತಳ ತಳಾತಳ ಮಹಾತಳ ಬನ್ಪಿನಂಚಿನ ಆ ಏಳು ತೀರ್ಥಲೋಕಲು ಅಂಚೆನೆ ಭೂಲೋಕ ಭುವರ್ಲೋಕ ಜನಲೋಕ ತಪಜನಲೋಕ ಇಂಚಿತ್ತಿ ಮೇಲು ಲೋಕಲು ಈ ಪದಿನಾಲು ಲೋಕಲನೇ ತನ್ನ ಬಂಜಿದ ಉಲ್ಲೈಡು ದೀವನ್ನಂಚಿನ ಜಗನ್ಮಾತೆ ನಿಜವಾಯಿನ ಶಕ್ತಿ ಶಕ್ತಿ
ಅಂಚಾದು ಅರೆನು ಏ ಪಗುಲ ಮದೆ ಪರಬಲ್ಲಿ ಅರೆನು ಎನ್ನೊಂದು ಅರ್ನ ಸುಗಿಪುಡೆ.

ಶೋಣಿತ ಪುರ ನೆತ್ತ ಗುರ್ಕಾರ ಶುಂಭೆ ಧನುಕುಮಾರೇ ಶುಂಭೆ ಒಟ್ಟವಲೋಕನ ಕೊರ್ನಗ ನಮ್ಮಕ್ಕಳು ಪೂರ ಸೇರ್ದೇರು ಶುಂಭಗು ಎಡ್ಡಾವಡು ಎಡ್ಡಾವಡು ಎಂದು ಪನೊಂದುಲ್ಲೇರು ಮುಕ್ಕಳೇನು ಪೂರ ತೂಣದ ಮನಸ್ಸಿಗೆ ನೆಮ್ಮದಿಯ ಒಂದುಂಡು ಶೋಣಿತಾಪುರ ನೆತ್ತೆರಡದೆ ಕಟ್ಟಿನಂಚಿನ ಎಂಕ್ಲೇನ ಸಾಮ್ರಾಜ್ಯ ಎಂಚ ನೆತ್ತೆರು ಕೆಲವೇರು ಬನ್ಪೇರು ಕೆಲವೇರ್ನ ಸಾಮ್ರಾಜ್ಯನು ಉಂಡು ಮನ್ಪೇರ ಅಕ್ಲೇನ ನೆತ್ತೆರು ಬಾಡ್ದಾಂಡ್ಲ ಎಂಕ್ಲ ನಾಯಿನಂಚಿನ ರಾಜ್ಯನೋ ಸಾಮ್ರಾಜ್ಯನೋ ಉಂಡು ಮನ್ಪೋ ಅಂದು ಎಂಕ್ಲ ಅಂಚತ್ ರಕ್ಕಸರು ಬೇತಕ್ಲೇನ ನೆತ್ತೆರು ನೆಲಕ್ಕೆ ಬಾಡ್ದು ಎಂಕ್ಲೇನ ಆಯಿನಂಚಿನ ಈ ಸಾಮ್ರಾಜ್ಯನ ಕಟ್ಟದ ಐಕ್ ಶೋಣಿತಾಪುರ ನೆತ್ತೆರ್ದ ಬೂಡು ಎಂಕ್ಲ ಪುದರ್ ದೀತ ಎಂಕ್ಲನ ಬಗ್ಗೆ ಒಚ್ಚಾಂದಿನ ಲೋಕಡು ಮಸ್ತ್ ಬಾತೇರುವೇರು ರಕ್ಕಸೇರು ದೈತ್ಯರು ದಾಯಗಲ ಆವಂದನಕ್ಲು ಕೆಂಗುಡರು ಪನ್ಪನಕ್ಲು ಪನ್ಪೇರಯ್ಯ ಆಂಡ ಎಂಕುಲೈನೆ ಆ ಅಂಚ ಪಾತೆರು ನೈನು ಮಾತಲ್ಲ ಎಂಕಲ್ ನಾಯಿನ ಬಿರುದು ಒಂದು ದೆತೋನುವ ಕೇಂದ್ರ ಜರ ಒಂಜಿ ಕತೆನು ಬೆನ್ನಿ ಬೆನ್ಪು ನಾಯವರಿ ಆಯನ ಆಯನ ಒಂಜಿ ಗೋಣೆ ಇತ್ತುನಿಗೆ ಆ ಗೋಣೆ ಪಟ್ಟುಗು ವೆಲುಗು ಬೂರುಂಡಿಗೆ ಪಟ್ಟುಗು ವೆಲುಗು ಬೂರ್ನಂಚಿನ ಆ ಗೋಣನು ತೂದು ಆ ಕೃಷಿಗೆ ಬಂಡೆಗೆ ಎಂಚಲ ಗುಂಡಿಗೆ ಬೂರ್ದು ಆಡೆ ಕೌಂತು ಬುಡ್ಕ ಅಂಚ ಊರ್ದಕ್ಲೇನ್ ಲೆತ್ತಗೆ ಮಣ್ಣು ಕಲ್ಲು ಪಾಡಿರ ಸುರುಮಂತೆಗೆ ಗೋಣೆ ಆಲೋಚನೆ ಮಂತುಂಡು ಎಂಚಲ ಮುಕ್ಕಳು ಪೂರ ಕಲ್ಲು ದಕ್ಕೊಂದುಲ್ಲೇರು ಮಣ್ಣು ಬಾಡೊಂದುಲ್ಲೇರು ದಾದ ಮನ್ಪುನೆ ಪಾಡ್ನಂಚಿನ ಕಲ್ಲು ಮಣ್ಣು ಮೇಲುಗು ಊರ್ನಾಗ ಮೈ ಕುಡ್ಪ್ಯಾರ ಸುರುಮಂತನಿಗೆ ಕುಡ್ತುಂಡು ಕುಡ್ತುಂಡು ಮುಕ್ಕಳು ಪಾಡ್ನಂಚಿನ ಕಲ್ಲು ಮಣ್ಣು ಪೂರ ಪಟ್ಟುಕು ವೇಲುಗು ಬೂರ್ಯಾರ ಸುರುವಾಂಡು ಬೂರ್ನಂಚಿನ ಮಣ್ಣು ಕಲ್ಲು ಹಿಡ್ದು ಆ ಪಟ್ಟುಕು ವೇಲು

ಮಾತಿ ನಂಚಿನ ಪಾಠ. ಎನ್ನಮ್ಮೆ ಆಯ್ ನಂಚಿನ ಕಶ್ಯಪೆ ಕಶ್ಯಪ ಬೆರ್ಮೆರ್ ಆರ್ನ ಆಶೀರ್ವಾದ ಉಂಡು ಆಂಡ ದಾದ ಮನ್ಪಣೆ ಬದಿ ಮುಗಿ ಬಿಡದೆ ಅಡಿಕಲು ಮಾತರೆಗಳ ಆಶೀರ್ವಾದ ಗೊರ್ಪೇರ್ ಆಂಡ ಎಂಕ್ಲೆಗಂಚಿನ ಮೂಲ ಎಂಕ್ಲನ ಅಪ್ಪೆ ಮೂಲ ಧನುದೇವಿ ಎನ್ನಪ್ಪೆ ಗೊಂಜ ಆಸೆ ಉಂಡು ಎನ್ನ ಜೋಕ್ಲು ಈ ಲೋಕಡು ಬೋಡಾಯ್ನಾಥ್ ಪುದರ್ ಮನ್ಪಡು ಎಂಚ ಮನ್ಪಣೆ ಅಪ್ಪೆ ಬಂಡೇರತ್ತ ಬೋಲೆ ಮಿತ್ತಿತ್ತಿ ಆ ಬೆರ್ಮೇರೇನು ತಪಸ್ಸು ಮಂತ್ಲೇ ಬೋಡು ಬೋಡಾಯ್ ನಂಚಿನ ವರನು ಪಡೆಯಲೆ ಎಂಕ್ಲೆಗು ಬೋಡು ಬೋಡಾಯ್ ನಂಚಿನ ವರ ಪಡೆಯ ಯಾನು ಮಾತ್ರ ತೆನ್ನಮೆಗಿ ನಿಶುಂಬೆಲಾ ಉಲ್ಲೆ ಬೋಡಾಯ್ನಾಥ್ ವರ ಪಡೆಯ ಮುಕ್ಕ ಎಂಕ್ಲೆಗ್ ದಾದ ಬೋಡು

ಸ್ವರ್ಗದ ದ್ವಾರ ರಕ್ಷಕ್ಕೆ ಬಂದ ಸಾಮಾನ್ಯನ ಅಮರೆ ಪಂಡಾಗಿ ಸಾವುಜ್ಜಿಯಿಂದ ಲೆಕ್ಕ ಎಂಕುಲ್ಲ ಅಮರರೆ ಅಂಚಿತಿ ದ್ವಾರ ರಕ್ಷಕನು ನೋತದ ಗಿಡತೆರು ಎಂದು ಪಂಡ ಬೈದಿನ ರಕ್ಕಸರು ತಂಕದ ಕುಲು ಬನ್ಪಿನಕ್ಕೆ ಸಂಶಯನೇ ಇಜ್ಜಿ ಪೋಪಿ ಕಾಲ ಅಕಲ ಊರುಡು ನಾಲ್ ದಿನ ಎಡ್ಡೆಪ್ಪದ ಪಾತೆರಡು ಇತ್ತಿನೇನು ತಿಂದದ್ದು ಎಡ್ಡೆಡು ಬದುಕುನ ಬುರ್ದು ತೂಕು ಮೂರ್ನ ಪಾಂತದ ಲಕ ಬತ್ತ ಬತ್ತದು ಈ ಸ್ವರ್ಗಗೂ ಬಗುದು ಗೋಪಿನಿ ಓಡೆಗೆ ಯಮನ ಲೋಕ ಆ ರೌರವ ನರಕೊಡು ತಿರ್ತು ನಿತ್ತು ಮಲ್ಪುನಗ ಸ್ವರ್ಗಗೂ ಬರ್ತೀನಿ ದಾಯಗಿ ಒಂದು ಎತ್ತೆ ಬತ್ತು ನಂಚಿನ ಸ್ಥಿತಿ ಅಕಲ್ ನಾವು ಆಂಡಲ್ಲ ಬರ್ಪೇರತ ಎಡ್ಡಂತಿನ ಕ್ಲೆಗೆ ಪೂರ ಇಂಚೇನೆ ಎಡ್ಡೆಪ್ಪದ ಬೇಲೆ ಮಲ್ಪುನಾಗ ಓ ಅಣ್ಣ ಎನ್ನೊಂಚೂರು ಬೇಲೆ ಮಲ್ತ ಕೊರುವಾರ ಅಂತ ಎಡ್ಡೆಪ್ಪದ ಬೇಲೆ ಇಂಚೇನೆ ಬಾಕಿ ಅಂಚ ಈ ಸ್ವರ್ಗಗೂ ಬರ್ಪಿನ ಅಂಚಿನ ರಕ್ಕಸೆರ್ ಲೋಕಗುದಾಲ ಎಡ್ಡೆಪ್ಪನು ಮಲ್ಪುಗ ಅಂದ ಎಡ್ಡೆಪ್ಪದ ಚಿಂತನೆ ಈ ಸುಧರ್ಮ ಸಭೆಟು ಮಲ್ತುಂಡ ಕರ್ಮ ಮಾರ್ಗಡು ಅಧರ್ಮದ ಸಾಧಿ ಬತ್ತದು ಮೊಕಲು ಬರ್ಪೇರತ್ತ ನೆಕ್ಕೊಂಜಿ ಗತಿ ತೋಜ ಒಂದೇ ನಮ್ಮ ದುಂಬಗ ಪೆಜ್ಜದಿಯರ ಪಂಡ ಐಕಾತ್ರ ಮುಕ್ಕೋಟಿ ದೇವತೆಲನ್ನು ಒಟ್ಟು ಮಲ್ತೊಂದೆ ಬೋಡಾಯಿ ನಂಚಿನ ಆಯುಧಲನ್ನು ಪೂರ ಸೇರ್ಸಾವಣ್ಣ ರಥನು ಏರಿಯರು ಪೂರೇರ್ಲ ಯಾನಲ ಎನ್ನ ಐರಾವತನು ಏರದು ಓ ಪೆಲಡ ಇದ ಕಲಕು.

0: ತಡೆಗೆ ಮಲ್ಲ ತಡ್ಪೇನು ಕಟ್ಟು ಅಂತ. ಈಗ ಪೊಜ್ಜಿದಿ ನಾವು ಪೂರ ಬಂಗಾರ ಅದಪ್ಪು
1: ಅಂದಪ್ಪ.
0: ಅಂತೂ ಮಲ್ಲ ಕಿರೀಟನು ಧಾರಣೆ ಮಲ್ತದ ಈ ಇಡೆ ಬೈದ ಬನ್ಪಿನವು ಸತ್ಯ. ಸೊಂಟಗು ಕಟ್ಟದ ಬೊಲ್ಲಿದವ ಕೈಟ್ಟು ಕರ್ತಾಳನು ಬೀಜ ಒಂದಲ್ಲ. ಲಡೈಗೆ ಬತ್ತಿ ನಂಚಿನ ದೇವತೆಲಗ ಪೂರ ನೋತೊಂದು ನೋತೊಂದು. ದುಂಬು ಬತ್ತಿ ನಂಚಿನ ಮಲ್ಲ ಕಿರೀಟದ ಈ ಶುಂಬೆನೆ ಅದು ಪೋಡ
1: ಅಂದೇ ಅಂದು
0: ಶೋನಿತಾಪುರಗೆ ನೆತ್ತೆರ್ದ ಬೂಡು ಒಂದು ಅನ್ನೊಂದಲ್ಲಿ
1: ಅಂದಪ್ಪ.
0: ಅತ್ತ ನೆತ್ತೆರ್ ಬರ್ಪಿನೇ ಅಭ್ಯಾಸನದಾದ
1: ನೆತ್ತೆರ್ದ
0: ಬೂಡು ಬನ್ಪಿನಕ್ಕೆ ರಡ್ಡು ಉದ್ದೇಶ
1: ದಾದವು
0: ಒಂಜ ಅವಳು ಇತ್ತಿನ ಕುಲ ಪೂರ ತಂಕದ ಕುಲ ಅದು ಇತ್ತಿನ ಕಲೇನ ಪೂರ ಕರ್ತದ ಕರ್ತದ ನೆತ್ತೆರ್ದ ಓಕುಲಿನ ಪರಪಾವ ನಂಚಿನ ಬೂಡ ಅತ್ತು
1: ಬುಕ
0: ಅಲ್ಪ ಇತ್ತಿನ ಮರವಟ್ಟ ಅತ್ತು ಅರಮನೆನ ಅತ್ತು ಊಡುಲು ಪೂರ ಕೆಂಪು ಕೆಂಪಾದಿತ್ತದ ನೆತ್ತೆರ್ದ ಊರ. ಅಂತೂ ಈ ತಂಕದಾಯೇ ಶಕ್ತಿದಾಯೇ ಪನ್ಪಿನೇನು ಯಾನು ಎನ್ನ ಕನ್ನಡೇ ತೂವಂಡೆ
1: ಎಡ್ಡಾಂಡು
0: ಬತ್ತಿನ ಈ ಸಂಬಂಧದಾಯೇನೆ
1: ಅಂದಪ್ಪ.
0: ಧನುಕುಮಾರಕ್ಕೆ ಶುಂಬೆಗೆ ದಿತಿ ಅದಿತಿ ಧನು ಮಕ್ಕಳು ಪೂರ ಸಹೋದರಿಯ ಸಂಬಂಧ ಇತ್ತಿನ
1: ಅಂದು
0: ಅಣ್ಣ ಈ ಇಂಚ ಪೆಟ್ಟಿಗೆ ಬರೋಡಣ್ಣ ದ್ವಾರಡು ಇತ್ತಿನಂಚಿನ ಗಟ್ಟಿ ಮುಟ್ಟಾಯಿನಂಚಿನ ದ್ವಾರ ರಕ್ಷಕನು ನೋತದ ಗಿಡಪಡಣ ದಾದ ಪಗೇನ ನಿಕ್ಕಲ ಎಂಕಲ ದಾಲ ಪಗೆ ಹೆಚ್ಚಿ ಯಾನು ಶೋನಿತಾಪುರಗಳ ಬರ್ಪಿನವು ಇಜ್ಜಿ ಈ ಸ್ವರ್ಗಕ್ಕೆ ಬರ್ಪಿನವು ಲೈಜ್ಜಿ ಈ ನಿನ್ನಾತಿಗೆ ಉಪ್ಪುನು ಯಾನು ಎನ್ನಾತಿಗೆ ಉಪ್ಪುನು ಅಂಚಿಪ್ಪುನಗ ಇಂಚಿತ್ತಿ ಬೇಲೆ ಮಲ್ಪೋಡಾಂಡ ದಾದ ಪಿಸಿರು ದಾದ ಪಗೆತ ಪುಗೆ ಇಂಚಿತ್ತಿ ವಿಚಾರನು ತೆರಿಪಾವನಾ
1: ದೇವೇಂದ್ರ.
0: What?

0: ಸಂಪೂರ್ಣ ಸಂತಾನ ಬಂದವರ.
1: ದೇವೇಂದ್ರ ದಂಡದತ್ತೊಂದು ಬರ್ತದ, ದಾದ ಬಗ್ಗೆ ಏನಕ್ಕೇನೊಂದಿಲ್ಲ, ಅಧಿಕಾರ ವಿಸ್ತಾರ ನೆಕ್ ಪಗೆ ಬೋಡು ದುಜ್ಜಿಯ ಎಂಕಲ ಆಯ್ನಂಚಿನ ಅಧಿಕಾರನು ಮೂಜಿ ಲೋಕಗಳ ವಿಸ್ತರಣೆ ಮನ್ಪಡು. ಈ ಅಂಗಡಿ ಯಾನ ಬತ್ತಿನ ಈಡೆಗೆ ಐಕ್ ಪಗೆ ಎಂದತ್ತು ಆಂಡಲ ನಿನ್ನ ವಾಯಿನಂಚಿನ ಈ ಮಿರಿ ಲೋಕ ಕುಲ್ಲದತ್ತ ಸುಧರ್ಮ ಸಭೆತ್ತ ಮಲ್ಲ ಬೀಟೋಡು ಐನು ಬಿಡುದು. ಆ ದೊಡ್ಡಮ್ಮ ನಮಗೆ ಬತ್ತದೆ, ಧನುದೇವಿ ನಮಗೆ ಶುಂಬೆ ವರಬಲ ಉಂಡು, ಬೋಡ ಐನ ಆತ ಬಿರ್ಸಾತಿಗೆ ಉಂಡು ಈ ಕಾಲೊಡು ಬಂಡದು ಐನು ಒತ್ತದು. ಈಲ ನಿನ್ನ ಕುಲ್ಲ ಆ ಮನೆಟ್ಟೆ ನನ್ನ ಕುಲ್ಲಾದು ಅಣ್ಣ ಈ ಮಣ್ಲಕ್ಕ ಎಂಕ್ಲಕ್ಕ ಏನ್ವೋ ಈ ಪಾತ್ರ ಯಾವ್ಯ ಕೈಟಿತ್ತು ನಂದ ಆಯುಧ ದೀಪೆ ಆಶೀರ್ವಾದ ಬೋಡ ಅದು ಕೈದೇರ್ಪೆ ಆತ ಯಾವತ್ತ ಯುದ್ಧದಾಯೆ ಜಗಳದಾಯೆ ನಿಕ್ ಬೆಟ್ಟು ಕೊರ್ಪಣೆದಾಯೆ ನಿನ್ನ ಮೇಲ್ದನೆ ತೆರೆದಾಯೆ ಎಂಕ ಬೋಡು ದಾಳ ಬೋಡ್ಚಿ ಕೊರ್ಲಾ ಬೀಟನು
2: ಅಮ್ಮೇರ್ ಮಲ್ತಿನವ.
3: ಇದುವರೆಗೆ ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಹಾಗೂ ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ ಪುತ್ತೂರು ಇವರ ಸಹಯೋಗದಲ್ಲಿ ನಡೆದ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 2024. ಈ ಕಾರ್ಯಕ್ರಮದಲ್ಲಿ ನಡೆದ ಕನ್ನಡ ಯಕ್ಷಗಾನ ತಾಳಮದ್ದಳೆ ಇದು ರೆಂಜೆ ಬನುತ ಲೆಕ್ಕೇಸಿರಿ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

Radio Sarang 107.8 FM. Radio Sarang 107.8 FM.